ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಭಾದ್ರಪದ ಮಾಸದ 9ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 31ನೇ ತಾರೀಕು ಸೋಮವಾರ. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:56:55. ಶುಭ ನುಡಿ. ಮಗುವಿಗೆ ಪುಸ್ತಕದ ವಿಸ್ಮಯವನ್ನು ಕಲಿಸಿಕೊಡಿ. ಆಕಾಶದ ಹಕ್ಕಿ, ಬಿಸಿಲಿನ ಮಿಡತೆ, ಬೆಟ್ಟದ ಹಸಿರು ಹೊದಿಕೆಯಲ್ಲಿನ ಹೂಗಳು, ಇವುಗಳ ಅನಂತ ರಹಸ್ಯವನ್ನು ಆಲೋಚಿಸಲು ಪ್ರೇರೇಪಿಸಿ. ಮಕ್ಕಳು ಎಲ್ಲದಕ್ಕೂ ಕಿವಿಗೊಡಲಿ, ಆದರೆ ಕೇಳಿದ್ದನ್ನ ಸತ್ಯದ ಜರಡಿಯಲ್ಲಿ ಸೋಸಿ ಸ್ವೀಕರಿಸಲಿ. ಹೀಗೆಂದವರು ಅಬ್ರಾಹಂ ಲಿಂಕನ್.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ, ಆಕಾಶವಾಣಿ ಮಡಿಕೇರಿ. ಈಗ ನಮ್ಮ ನೆಲದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ, 6:30 ಮಾಣಿಕ್ ನೇಳಗಿ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದಿಂದ, ರೈತರಿಗೆ ಸಲಹೆ 6:35 6:40 ಸ್ವರಮಾಧುರ್ಯ, 7:15 ಭಾವಗೀತೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡೈ, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ಈ ಎರಡು

ಚಿಕ್ಕಮಗಳೂರು ಬೆಂಗಳೂರು ಕೇಂದ್ರದಿಂದ 9:05 ಭಾವಗೀತೆಗಳು, 9:30 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ನಾಸಿರ್ ಅಹಮದ್ ಖಾನ್ ಅವರ ಗಾಯನ, 10:30 ಗಾನ ಭಜಾನ ಹಿಂದಿ ಚಿತ್ರಗೀತೆಗಳು, 11:00 ನನ್ನದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ, 12:05 ವನಿತಾ ವಿಹಾರ ಶ್ರಾವಣದ ಮಹತ್ವ ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ, 12:35 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮಿಲ್ಕ್ ಆಸ್ಪತ್ರೆಯ ಡೈಟಿಷಿಯನ್ ಸಂಗೀತ ಡಿ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಪಿಎಂ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. 1:30 ಪ್ರಚಲಿತ, 2:40 ಹಿಂದಿ ಕಲಿಕಾ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮಗಳು, 4:00 ಭಕ್ತಿಗೀತೆಗಳು, 4:30 ನೆನಪು ನಿನ್ನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. ಇಂದು ಸಂಜೆ 5:00 ಮಹಿಳಾ ಲೋಕದಲ್ಲಿ ಶ್ರೋತೃಗಳ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ, ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು, ಇದರ ಮುಂದುವರಿದ ಭಾಗ. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. ಜಿಲ್ಲಾ ವಾರ್ತಾಪತ್ರ 6:30 ಬೆಂಗಳೂರು ಕೇಂದ್ರದಿಂದ. 6:51 ಕೃಷಿರಂಗ, ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ಡಾ ಎಚ್ಎಸ್ ಇಮ್ರಾನ್ ಖಾನ್ ಅವರೊಂದಿಗೆ ಸಂದರ್ಶನ. 7:29 ಸುದ್ದಿಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು, 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಎನ್ಎಸ್ ಅಭಿಷೇಕ್ ಅವರ ಗಾಯನ, 10:00 ವನಿತಾ ವಿಹಾರ ಕೃಷ್ಣಂ ಒಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಮತ್ತೆ ಭಕ್ತಿಗೀತೆಗಳು ಈ ಸಂಜೆ 4 ಗಂಟೆಗೆ. ಆಕಾಶವಾಣಿ ಮಡಿಕೇರಿ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಬೆಂಗಳೂರು ಕೇಂದ್ರದಿಂದ.

ಚಿನ್ನದ ಹಕ್ಕಿ ಎಂದು ಕರೆಯಲ್ಪಡುತ್ತಿದ್ದ ಭಾರತದ ಮೇಲೆ ಪರಕೀಯ ಆಕ್ರಮಣ ನಿರಂತರ ನಡೆಯುತ್ತಲೇ ಇತ್ತು. ಭಾರತವನ್ನು ಲೂಟಿ ಮಾಡಿ ಇಲ್ಲಿಯ ಜನರ ಮೇಲೆ ಮತ್ತು ಸಂಸ್ಕೃತಿಯ ಮೇಲೆ ನಿರಂತರ ದಾಳಿ ಮಾಡುತ್ತಿರುವುದು ಭಾರತೀಯರ ರಕ್ತ ಕುದಿಯಲು ಕಾರಣವಾಯಿತು. ಮೊಘಲರು ಬ್ರಿಟಿಷರ ಆದಿಯಾಗಿ ಎಲ್ಲರೂ ದೋಚಲು ಹವಣಿಸಿದವರೇ. 1857 ಆರಂಭವಾದ ಸಿಪಾಯಿ ದಂಗೆಯ ಸ್ವಾತಂತ್ರ್ಯದ ಕಿಡಿ ದೇಶಾದ್ಯಂತ ಹರಡಿ ಜನರಲ್ಲಿ ಸ್ವಾತಂತ್ರ್ಯ ರೋಷ ಇಮ್ಮಡಿಗೊಳಿಸಿತು. ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ್ ತಿಲಕ್, ಬಿಪಿನ ಚಂದ್ರಪಾಲ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯಿ ಪಟೇಲ್, ಕೊಳ್ಳೂರ್ ಮಲ್ಲಪ್ಪ ಮೊದಲಾದವರ ಹೋರಾಟ, ಭಗತ್ ಸಿಂಗ್, ಸುಖದೇವ್, ರಾಜಗುರು, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್ ಮುಂತಾದವರ ಬಲಿದಾನ

0: 1947 ಕ್ಯೂಟ್ ಇಂಡಿಯಾ ಚಳವಳಿಯ ಆರ್ಭಟದ ಫಲವಾಗಿ ನಮಗೆ 15 ಆಗಸ್ಟ್ 1947 ಸ್ವಾತಂತ್ರ್ಯ ದೊರಕಿದರೂ ನಿಜಾಮನ ಆಳ್ವಿಕೆಯ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರಕದಾಯಿತು. ನಿಜಾಮ ತನ್ನ ಪ್ರದೇಶವನ್ನು ಸ್ವತಂತ್ರ ಭಾರತದಲ್ಲಿ ವಿಲೀನಗೊಳಿಸಲು ಒಪ್ಪದೆ ಸ್ವತಂತ್ರವಾಗಿ ಉಳಿಯಲು ಇಲ್ಲವೇ ಪಾಕಿಸ್ತಾನದೊಂದಿಗೆ ಬೆರೆಯಲು ಬಯಸಿದ್ದ. ಇದರಿಂದ ವಿಚಲಿತರಾದ ಸ್ವಾಮಿ ರಮಾನಂದ ತೀರ್ಥರು, ಕೊಳ್ಳೂರು ಮಲ್ಲಪ್ಪ, ಮುಂಡರ್ಗಿಯ ಭೀಮರಾಯ, ಹುಮನಾಬಾದ್ನ ರಾಮಚಂದ್ರ ವೀರಪ್ಪ, ಭೀಮಣ್ಣ ಖಂಡ್ರೆ, ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್, ದೊಡ್ಡ ಹಳಿಕೇಡದ ಬಾಯಿ ಬನ್ಸಿಲಾಲ್ ಶ್ಯಾಮ್ಲಾಲ್ ಮೊದಲಾದವರು ನಿಜಾಮನ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಸ್ವಾತಂತ್ರ್ಯದ ಉತ್ಸಾಹದಲ್ಲಿ ಗೋಟಾ ಗ್ರಾಮಸ್ಥರು ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂಭ್ರಮಿಸಿದರು. ಇದು ರಾಜಾಕಾರರ ಕಮಾಂಡರ್ ಶಂಶೋದ್ದೀನನಿಗೆ ಕೆರಳಿಸಿತು. ಆತ ಪ್ರತಿರೋಧಿಸಿದ್ದ ಸಲುವಾಗಿ ದೇಶಭಕ್ತ ಗೋರ್ಟಾ ಗ್ರಾಮಸ್ಥರು ಆತನನ್ನು ಹೊರಡೆದುರುಳಿಸಿದರು. ಇದರಿಂದ ಕುಪಿತನಾದ ನಿಜಾಮನ ಬಲಗೈ ಭಂಟ ಲಾತೂರಿನ ವಕೀಲ ಖಾಶಿಂ ರಜ್ವಿ ತನ್ನ ಪುಂಡ ಪೋಕರಿ ರಜಾಕರ ಗುಂಪುಗಳಿಗೆ ಗೋರ್ಟಾದ ಮೇಲೆ ಆಕ್ರಮಣ ಮಾಡಲು ಕರೆಯನ್ನಿತ್ತ. ಕನ್ಕಟ್ಟ, ಘೋಡವಾಡಿ, ಘಾಟ್ಬೋರ್ಳ, ಧೂಳುಗುಂಡಿಯ ಆಸುಪಾಸಿನ ಗ್ರಾಮಗಳ ರಜಾಕಾರರ ಗುಂಪುಗಳು ಮೇ 8 ಘೋಡವಾಡಿಯಲ್ಲಿ ಸಭೆ ಸೇರಿ ಇಡೀ ರಾತ್ರಿ ಗೋರ್ಟಾ ಗ್ರಾಮದ ಮೇಲೆರಗಲು ಯೋಜನೆಯನ್ನು ರೂಪಿಸಿ ಮೇ 9 ಗೋರ್ಟಾ ಗ್ರಾಮದ ಮೇಲೆ ಭೀಕರ ದಾಳಿ ಮಾಡಿದರು. ರಜಾಕರ ದಾಳಿಯ ಸುಳಿವು ಅರಿತ ಗ್ರಾಮದ ಜನರು ಮೊದಲೇ ಮಾದಪ್ಪ ಡುಮ್ನೆಯವರ ವಿಶಾಲ ಮನೆಯಲ್ಲಿ ಸುರಕ್ಷತೆಗಾಗಿ ಕುಳಿತಿದ್ದರು. ರಕ್ತಸಮನ್ನದ ರಜಾಕಾರರು ಗ್ರಾಮದ ಮೇಲೆ ಬೆಳಿಗ್ಗೆ 9 ಬರ್ಚಿ ತಲ್ವಾರ್ಗಳನ್ನು ಹಿಡಿದು ಕುದುರೆಗಳ ಮೇಲೆ ಬಂದು ಭಯಂಕರ ದಾಳಿ ಮಾಡಿದಾಗ ಸುಮಾರು 200 ಮಿಗಿಲಾದ ಜನರು ಹತ್ಯೆಯಾದರು. ಇದು ದಕ್ಷಿಣ ಭಾರತದಲ್ಲಿಯೇ ನಡೆದ ಅತ್ಯಂತ ಘೋರ ದುರಂತ ಘಟನೆ. ಈ ಘಟನೆಗೆ ದಕ್ಷಿಣದ ಜಾಲಿಯನ್ ವಾಲ್ಬಾಗ್ ಎಂದು ಕರೆಯುತ್ತಾರೆ. ರಜಾಕಾರರು ಕೊಲೆಯಷ್ಟೇ ಮಾಡದೆ ಮಾನವೀಯರ ಮಾನಭಂಗ, ಗರ್ಭಿಣಿ ಸ್ತ್ರೀಯರಲ್ಲಿ ಬರ್ಚಿ ತಿವಿಯೋದು, ಲೂಟಿ ರೈತರ ಬಣಮೆಗಳಿಗೂ ಬೆಂಕಿ ಇಟ್ಟು ಕ್ರೂರತೆ ಮೆರೆದದ್ದು ರಕ್ತದ ಹೊಳೆ ಹರಿಸಿದ್ದ ಸನ್ನಿವೇಶ ಹೃದಯ ಹಿಂಡುತ್ತದೆ. ಆ ಎಲ್ಲ ಶವಗಳನ್ನು ಗ್ರಾಮದ ಲಕ್ಷ್ಮೀ ದೇವಸ್ಥಾನದ ಎದುರು ಸಾಮೂಹಿಕವಾಗಿ ಸುಟ್ಟು ಹಾಕಲಾಯಿತು. ಈ ಘಟನೆಯ ಸುದ್ದಿ ದೇಶದ ಅಂದಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಜವಾಹರಲಾಲ್ ನೆಹರು, ಗೃಹ ಮಂತ್ರಿಗಳಾದ ಸರ್ದಾರ್ ವಲ್ಲಭಾಯಿ ಪಟೇಲ್ರಿಗೆ ತಲುಪಲು ಅವರು ಬಹಳ ನೊಂದುಕೊಂಡರು. ಕೂಡಲೇ ಪೊಲೀಸ್ ಸೆಕ್ಷನ್ ಕ್ರಮ ಕೈಗೊಂಡು ಅಷ್ಟ ದಿಕ್ಕುಗಳಿಂದ ಕ್ರೂರಿ ನಿಜಾಮನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಆತನನ್ನು ಸದೆಬಡಿದರು. ಎಲ್ಲರೂ 15 ಆಗಸ್ಟ್ 1947 ಸ್ವಾತಂತ್ರ್ಯ ಪಡೆದರೆ ಕಲ್ಯಾಣ ಕರ್ನಾಟಕದ ಜನತೆ 17 ಸೆಪ್ಟೆಂಬರ್ 1948 ಅಂದರೆ ಸುಮಾರು ದಿವಸಗಳ ನಂತರ ನಿಜಾಮನಿಂದ ಮುಕ್ತಿ ಪಡೆದರು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋರ್ಟಾ ಹತ್ಯಾಕಾಂಡ ಭಾರತೀಯರಿಗೆ ಮರೆಯಲಾರದ ದಿನ. ಈ ನೆನಪಿಗಾಗಿ ಗ್ರಾಮದಲ್ಲಿ ಹುತಾತ್ಮರ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ರ ಪ್ರತಿಮೆಯನ್ನು ಅನಾವರಣ ಮಾಡಲಾಗಿದೆ. ಹತ್ಯಾಕಾಂಡದ ನಂತರವೂ ಈ ಗ್ರಾಮದ ಜನ ಇಂದಿಗೂ ಭಾವಕತೆಯಿಂದ ತನುಮನದಲ್ಲಿ ದೇಶಭಕ್ತಿ ತುಂಬಿಕೊಂಡು ಅನನ್ಯವಾಗಿ ಬಾಳುತ್ತಿದ್ದಾರೆ. ದೇಶಕ್ಕಾಗಿ ಜನರು ಯಾವ ಬಲಿದಾನಕ್ಕೂ ಸಿದ್ಧ, ಹೋರಾಟಕ್ಕೆ ಬದ್ಧ. ಈ ನೆಲದ ಕಣಕಣದಲ್ಲೂ ರಾಷ್ಟ್ರ ಪ್ರೇಮ ಅಪರಿಮಿತ. ಇದು ಹಚ್ಚ ಹಸಿರಾಗಿರುವುದು ಅನವರತ.
1: ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಕಲಬುರಗಿ ಕೇಂದ್ರದ ಕೊಡುಗೆಯಾಗಿತ್ತು.
2: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:30. ಈಗ ಕೇಳಿ ರೈತರಿಗೆ ಸಲಹೆ.
3: ಕಾಫಿ ಸಸಿಗಳನ್ನು ನೆಡುವಾಗ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಕಾಫಿ ಗಿಡಗಳನ್ನು ನೆಡೋದಕ್ಕೆ 45 ಸೆಂಟಿಮೀಟರ್ ಉದ್ದ, 45 ಸೆಂಟಿಮೀಟರ್ ಅಗಲ ಮತ್ತು 45 ಸೆಂಟಿಮೀಟರ್ ಆಳದ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಪ್ರತಿ ಗುಂಡಿಗೆ 1.5 ಕಿಲೋಗ್ರಾಂನಿಂದ 2 ಕಿಲೋಗ್ರಾಂನಷ್ಟು ಕಾಂಪೋಸ್ಟ್ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಆನಂತರ ನಾವು ಮೇಲ್ಮಣ್ಣನ್ನು ಅದರ ಮೇಲೆ ಹಾಕಬೇಕಾಗತ್ತೆ. ಆನಂತರ ಉಪಮಣ್ಣಿನಿಂದ ಆ ಗುಂಡಿಯನ್ನು ಮುಚ್ಚಬೇಕಾಗತ್ತೆ. ಪ್ರತಿ ಗುಂಡಿಗೆ 20-30 ಗ್ರಾಂನಷ್ಟು ಶಿಲಾರಂಜಕ ಜೊತೆಗೆ ಹರಳು ರೂಪದ ಕೀಟನಾಶಕಗಳನ್ನು ಹಾಕಬೇಕಾಗತ್ತೆ. ಈ ರೀತಿಯ ಗುಂಡಿಗಳಲ್ಲಿ ನಾವು ಚೆನ್ನಾಗಿ ಅಭಿವೃದ್ಧಿ ಹೊಂದಿದ ಕಾಫಿ ಸಸಿಗಳನ್ನು ನೆಡಬೇಕಾಗತ್ತೆ. ಗಿಡದ ನಾಟಿ ವಿನ್ಯಾಸಗಳನ್ನು ನಾವು ಮುಖ್ಯವಾಗಿ

0: ಬೆಳ್ಕೋಬೇಕು ಅಂದ್ಕೊಂಡಿರುವಂಥ ಕಾಫಿ ವಿಧ ಮತ್ತು ಆ ಪ್ರದೇಶದ ಇಳಿಜಾರು ಇವುಗಳನ್ನು ಆಧರಿಸಿ ನಾವು ಈ ಗಿಡಗಳ ನಾಟಿ ವಿನ್ಯಾಸಗಳನ್ನು ನಿರ್ಧರಿಸ್ಕೋಬಹುದು. ಸಮತಟ್ಟಾದಂಥ ಮತ್ತು ಕಡಿಮೆ ಇಳಿಜಾರಿನ ಪ್ರದೇಶಗಳಲ್ಲಿ ನಾವು ಚೌಕ ವ್ಯವಸ್ಥೆಯಲ್ಲಿ ಗಿಡಗಳನ್ನು ನೆಡಬಹುದು. ಮುಖ್ಯವಾಗಿ ಸಾಲುಗಳ ನಡುವಿನ ಅಂತರ ಮತ್ತು ಸಸ್ಯಗಳ ನಡುವಿನ ಅಂತರ, ತಳಿಗಳ ಆಯ್ಕೆ ಮೇಲೆ, ನಾವು ಬೆಳೆಯುವಂಥ ಕಾಫಿ ವಿಧದ ಮೇಲೆ ಅವಲಂಬಿಸಿರುತ್ತೆ. ಈಗ ಮುಖ್ಯವಾಗಿ ನಾವು ಅರೇಬಿಕಾ ಕಾಫಿಯನ್ನು ತೆಗೆದುಕೊಂಡ್ರೆ ಚೌಕ ವ್ಯವಸ್ಥೆಯಲ್ಲಿ 5 ಅಡಿ 5 ಅಡಿ ಅಂತರ, ಅಂದರೆ ಸಾಲಿನಿಂದ ಸಾಲಿಗೆ 5 ಅಡಿ, ಗಿಡದಿಂದ ಗಿಡಕ್ಕೆ 5 ಅಡಿ ಕೊಟ್ಟಾಗ 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 4,303 ಗಿಡಗಳು ಬರ್ತವೆ. ಅದೇ ಚೌಕ ವ್ಯವಸ್ಥೆಯಲ್ಲೇ ಅರೇಬಿಕಾ ವಿಧದ ಕಾಫಿಯನ್ನು ಬೆಳ್ಕೊಳ್ಳುವಾಗ ನಾವು 6 ಅಡಿ 6 ಅಡಿ ಅಂತರದಲ್ಲಿ ಕಾಫಿ ಗಿಡಗಳನ್ನು ನೆಟ್ಟಾಗ 1 ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 2,990 ಗಿಡಗಳು ಬರ್ತವೆ. ಅದೇ ರೀತಿ ನಾವು ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಕೊಡುವಾಗ ಅದಕ್ಕಾಗಿಯೇ ಸರಿಯಾದಂಥ ಒಂದು ನಾಟಿ ವಿನ್ಯಾಸಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಕೃಷಿ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನಾವು ಯಂತ್ರಗಳನ್ನು ಬಳಸ್ಕೊಳ್ಳುವಾಗ ಹೆಡ್ಜ್ ಸಾಲು ಪದ್ಧತಿ ಮತ್ತು ಜೋಡಿ ಸಾಲು ಪದ್ಧತಿಯಲ್ಲಿ ಗಿಡಗಳನ್ನು ನೆಡೋದು ಬಹಳ ಒಳ್ಳೆಯದು. ಹೆಡ್ಜ್ ಸಾಲು ಪದ್ಧತಿಯಲ್ಲಿ ಗಿಡಗಳನ್ನು ನೆಡೋದು ಅಂದರೆ ಸಾಲಿನ ಒಳಗಿನ ಅಂತರ ಸಾಲುಗಳ ನಡುವಿನ ಅಂತರಕ್ಕಿಂತ ಕಡಿಮೆ ಇರುತ್ತೆ. ಸಾಲುಗಳ ನಡುವೆ ನಾವು ಈ ಕೃಷಿ ಯಂತ್ರೋಪಕರಣಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ವಿಶಾಲವಾದ ಒಂದು ಸ್ಥಳವನ್ನು ಒದಗಿಸಬೇಕು. ಸಾಮಾನ್ಯವಾಗಿ ನಾವು ಅರೇಬಿಕಾ ಕಾಫಿಗೆ ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ ಅಂತರವನ್ನು ಈ ಹೆಡ್ಜ್ ಸಾಲು ಪದ್ಧತಿಯಲ್ಲಿ ನಾವು ಅನುಸರಿಸ್ತೀವಿ. ಈ ರೀತಿ ಹೆಡ್ಜ್ ಸಾಲು ನಡುವಿಕೆಯಲ್ಲಿ ನಾವು 6 ಅಡಿ 3 ಅಡಿ ಅಂತರವನ್ನು ಕೊಟ್ಟಾಗ ಪ್ರತಿ ಹೆಕ್ಟೇರ್ಗೆ 5,980 ಕಾಫಿ ಸಸ್ಯಗಳು ಬರ್ತವೆ. ಜೋಡಿ ಸಾಲು ನಡುವಿಕೆ ಕೂಡ ಈ ಕೃಷಿ ಯಾಂತ್ರೀಕರಣಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತೆ. ಜೋಡಿ ಸಾಲು ಪದ್ಧತಿಯಲ್ಲಿ ಸಾಲಿನಿಂದ ಸಾಲಿಗೆ 3 ಅಡಿ ಅಂತರವನ್ನು ಕೊಡ್ತೀವಿ, ಅದೇ ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರವನ್ನು ಕೊಡ್ತೀವಿ. ಮತ್ತು ಒಂದು ಜೋಡಿ ಸಾಲಿನಿಂದ ಇನ್ನೊಂದು ಜೋಡಿ ಸಾಲಿಗೆ ನಾವು 7 ಅಡಿ ಅಂತರವನ್ನು ಕೊಡ್ತೀವಿ. ಇದರಿಂದ ಒಂದು ಜೋಡಿ ಸಾಲು ಮತ್ತು ಮತ್ತೊಂದು ಜೋಡಿ ಸಾಲಿನ ಮಧ್ಯದಲ್ಲಿ ಯಂತ್ರಗಳನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಮುಖ್ಯವಾಗಿ ಈ ಜೋಡಿ ಸಾಲು ಪದ್ಧತಿಯನ್ನು ನಾವು ಅನುಸರಿಸಿದಾಗ 1 ಹೆಕ್ಟೇರ್ಗೆ 3,630 ಕಾಫಿ ಗಿಡಗಳು ಬರ್ತವೆ. ಅಂದರೆ ಮುಖ್ಯವಾಗಿ ಒಂದು ಜೋಡಿ ಸಾಲಿನಲ್ಲಿ ನಾವು ಸಾಲಿನಿಂದ ಸಾಲಿಗೆ 3 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ, ಮತ್ತು ಒಂದು ಜೋಡಿ ಸಾಲಿನಿಂದ ಇನ್ನೊಂದು ಜೋಡಿ ಸಾಲಿಗೆ 7 ಅಡಿ ಅಂತರವನ್ನು ಕೊಡ್ತೀವಿ. ಇನ್ನು ಇಳಿಜಾರು ಪ್ರದೇಶದಲ್ಲಿ, ಅಂದರೆ ಇಳಿಜಾರು ಪ್ರಮಾಣ 12%ಕ್ಕಿಂತ ಹೆಚ್ಚಿದ್ದಾಗ ನಾವು ಸಮಪಾತಳಿ ವಿಧಾನವನ್ನು ಅನುಸರಿಸೋದು ಬಹಳ ಮುಖ್ಯ. ಇದಕ್ಕಾಗಿ ನಾವು ಎ ಚೌಕಟ್ಟನ್ನು ಬಳಸಿಕೊಂಡು ಈ ಸಮತಲ ರೇಖೆಗಳು ಅಥವಾ ಈ ಸಮಪಾತಳಿ ರೇಖೆಗಳು, ಕಂಟೂರ್ ರೇಖೆಗಳನ್ನು ಗುರುತಿಸ್ಕೊಂಡು ಅಲ್ಲಿ ನಾವು ಈ ಕಾಫಿ ಸಸಿಗಳನ್ನು ನೆಡಬೇಕಾಗತ್ತೆ. ಇದರಿಂದ ನೀರು ಮತ್ತು ಪೋಷಕಾಂಶಗಳು ಹಾಗೆ ಮೇಲ್ಮಣ್ಣಿನ ಕೊಚ್ಚಣೆಯನ್ನು ನಾವು ತಪ್ಪಿಸಬಹುದು. ಎ ಚೌಕಟ್ಟನ್ನು ಬಳಸಿಕೊಂಡು ನಾವು ಸಮಪಾತಳಿ ರೇಖೆಗಳನ್ನು ಮಾಡಿಕೊಂಡು ಆ ನಂತರ ನಾವು ಕಾಫಿ ಸಸ್ಯಗಳನ್ನು ಸೂಕ್ತವಾಗಿ ನೆಡಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುಗಳು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳೇ, ಇಂದು ಸಂಜೆ 6:50 ಕೃಷಿರಂಗದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾ. HS ಇಮ್ರಾನ್ ಖಾನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.

ಆಕಾಶವಾಣಿ ಮಡಿಕೇರಿ, ಸಮಯ 6:45. ಈಗ ಕೇಳಿ ಸ್ವರಮಾಧುರ್ಯ. ಇಂದು ವಿದುಷಿ ಎಂಎಲ್ ವಸಂತಕುಮಾರಿ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ವೆಂಕಟಗಿರೀಶಂ ಲೋಕಯೇ.

ಇದುವರೆಗೆ ವಿದುಷಿ ಎಂಎಲ್ ವಸಂತ ಕುಮಾರಿ ಅವರ ಹಾಡುಗಾರಿಕೆಯಲ್ಲಿ ಸುರುಟಿ ರಾಗ ಆದಿತಾಳದಲ್ಲಿದ್ದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ವೆಂಕಟಗಿರೀಶಮ್ ಲೋಕಯೇ ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.

ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪುರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಪ್ರೇಡೋರ್

0: ವಾರ್ಡ್ರೋಬ್ 8,900 ರೂಪಾಯಿಗೆ, ಟೂ ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
0: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
3: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ.

ಶ್ರೋತೃಗಳೇ, ಈ ಬೆಳಿಗ್ಗೆ 8:30ಕ್ಕೆ ಆಯುಷ್ ವಾಣಿ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. ಇಂದು ಮಧ್ಯಾಹ್ನ 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ, ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಸಮಯ 7:02:15 ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ 7:15 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಮಗುನ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
3: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೈಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲ್ಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಈಗ ವಾರ್ತೆಗಳ ವಿವರ. ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ಜನಾಂದೋಲನವಾಗಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಆಕಾಶವಾಣಿ ಮೂಲಕ ರಾಷ್ಟ್ರವ್ಯಾಪಿ ಪ್ರಸಾರವಾದ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ಅವರು ತಮ್ಮ ಮನದ ಮಾತು ಹಂಚಿಕೊಂಡರು. ಈ ಕುರಿತು ಒಂದು ವರದಿ.
1: ನಮ್ಮ ದೇಶದ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು ಎಂಬ ಸಂಕಲ್ಪದೊಂದಿಗೆ ಭಾರತದ ಯುವಜನತೆಯ ಆರೋಗ್ಯ, ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ದೃಢ ಸಂಕಲ್ಪ ಮಾಡೋಣ ಎಂದು ಪ್ರಧಾನಮಂತ್ರಿಯವರು ಸದಾಶಯ ವ್ಯಕ್ತಪಡಿಸಿದ್ದಾರೆ. ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚಂದ ಅನ್ನೋ ಸಂದೇಶ ಕೊಡುವ ಹಾಡುಗಳನ್ನು ಕಟ್ಟಿಕೊಡುವಂತೆ ವಿದ್ಯಾರ್ಥಿಗಳು ಮತ್ತು ನಾಟಕಕಾರರು ಮಾದಕ ವಸ್ತುಗಳ ಅಪಾಯ ಹಾಗೂ ಪರಿಹಾರೋಪಾಯಗಳ ಬಗ್ಗೆ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯುವಂತೆ ಪ್ರಧಾನಮಂತ್ರಿ ಕೋರಿದರು. ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿಯೂ ಹಂಚಿಕೊಳ್ಳುವಂತೆ ಪ್ರೇರೇಪಿಸಿದರು.
2: ಸಾಥಿಯೋ, ಮೈನ್ ಲೋಗೋ ಕಿ ಸರಾಹನಾ ಕರೂಂಗಾ ಜೋ ಡ್ರಗ್ಸ್

0: के खिलाफ दूसरों को जागरूक करते हैं और नशे की लत से जूझ रहे लोगों की मदद में आगे आते हैं। नशा मुक्त भारत के लिए क्या आप कोई पावरफुल स्लोगन बना सकते हैं कि हमारे यंग म्यूजिशियंस ऐसे सॉन्ग्स बना सकते हैं जिनमें ड्रग फ्री लाइफ का मैसेज हो? क्या स्टूडेंट्स और थिएटर ग्रुप दिल को छू लेने वाले शॉर्ट प्ले लिख सकते हैं जिनमें ड्रग्स के खतरों के साथ साथ उनसे बाहर निकलने का रास्ता भी हो? मेरा आग्रह है कि वे अलग अलग भाषाओं में ऐसा कंटेंट बनाएं जिससे इस दिशा में समाज को मदद मिले। कई बार क्रिएटिव एफर्ट फॉर्मल कैंपेन से ज्यादा असरदार होते हैं। आइए भारत के युवा को नशे से दूर रखने, नशे से मुक्त रखने इस पवित्र कार्य में हम सब अपनी भूमिका निभाएं। आप अपने प्रयास को #नशामुक्तयुवा के साथ सोशल मीडिया पर भी जरूर शेयर करें।
1: धारवाड तालूकु गडिया ಕೊನೆಯ ಗ್ರಾಮ ಜೀರಿಗಿವಾಡ. ಕೇಂದ್ರ ಶಿಕ್ಷಣ ಖಾತೆ ಸಚಿವರು ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿಯವರ ಇಚ್ಛೆಯಂತೆ ಸಂಸದರ ಆದರ್ಶ ಗ್ರಾಮವಾಗಿಯೂ ಈ ಹಿಂದೆ ಆಯ್ಕೆಯಾದ ಗ್ರಾಮ. 1500 ಗ್ರಾಮಸ್ಥರ ಇಚ್ಛಾಶಕ್ತಿಯಿಂದಾಗಿ ಸಂಪೂರ್ಣ ಮದ್ಯ ಮಾದಕ ವಸ್ತು ಹಾಗೂ ಮಾದಕ ತಂಬಾಕು ಸೇವನೆ ಮುಕ್ತ ಗ್ರಾಮವಾಗಿ ರೂಪುಗೊಂಡು 3 ವರ್ಷಗಳು ಪೂರ್ಣಗೊಂಡಿವೆ. ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿರ್ಗಿವಾಡ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಸರ್ಕಾರಿ ಶಾಲೆಯ ಪ್ರಧಾನ ಗುರುಮಾತೆ ಚಂಪಾ ನರೇಗಲ್.
2: ಧಾರವಾಡ ತಾಲೂಕಿನ ಜಿರಿವಾಡ ಗ್ರಾಮವು ಗಾಂಧಿ ಪ್ರಣಿತ ತತ್ವಗಳನ್ನು ಅಳವಡಿಸಿಕೊಂಡು ಸೇವಾ ಗ್ರಾಮ ಎಂದು ಪರಿಚಿತವಾಗಿದೆ. ಇಡೀ ಗ್ರಾಮದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ ಪಾನ್ ಮಸಾಲದಂತ ಯಾವ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗ್ರಾಮದಲ್ಲಿ ಮದ್ಯ ಸೇವನೆ ಮತ್ತು ಮಾರಾಟವೂ ಇಲ್ಲ. ಜಿರಿವಾಡ ಗ್ರಾಮದ ಜನಪರ ಕಾಳಜಿ ಹೊಂದಿದ ಹಲವಾರು ಹಿರಿಯರ ಸತತ ಪರಿಶ್ರಮದಿಂದಾಗಿ ಜಿರಿವಾಡ ಗ್ರಾಮವು ಮದ್ಯ ಮತ್ತು ತಂಬಾಕು ಮುಕ್ತ ಗ್ರಾಮವಾಗಿ ಬಿಂಬಿತವಾಗಿದೆ. ಜಿರಿಗ್ವಾಡ ಗ್ರಾಮವು ಪ್ಲಾಸ್ಟಿಕ್ ಮುಕ್ತ ಗ್ರಾಮವೂ ಆಗಿದೆ. ಹೀಗಾಗಿ ಶಾಲೆಯಲ್ಲಿ ಶಿಕ್ಷಕ ಬಳಗ ಹಾಗೂ ಶಾಲಾ ಮಕ್ಕಳು ಸ್ಟೀಲಿನ ಬಾಟಲಿಯಲ್ಲಿ ನೀರು ಕುಡಿಯುವರು.
1: ಚಾರಣಿಗರ ಸುರಕ್ಷತೆ ಹಾಗೂ ಪರಿಸರ ಸೂಕ್ಷ್ಮತೆಯನ್ನು ರಕ್ಷಿಸಲು ರಾಜ್ಯ ಅರಣ್ಯ ಇಲಾಖೆ ಚಾರಣ ಮತ್ತು ಇಕೋಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೊಳಿಸಿದೆ. ಪಶ್ಚಿಮ ಘಟ್ಟಗಳ ಮತ್ತು ಅರಣ್ಯ ಪ್ರದೇಶಗಳ ರಾಜ್ಯದ 39 ಸಂಭಾವ್ಯ ಚಾರಣ ಮಾರ್ಗಗಳಿಗೆ ಈ ನಿಯಮ ಅನ್ವಯವಾಗಲಿದೆ. ಪ್ರವೇಶ ಸಾಮರ್ಥ್ಯದ ನಿಯಂತ್ರಣ, ತರಬೇತಿ ಪಡೆದ ಪ್ರಕೃತಿ ಮಾರ್ಗದರ್ಶಿಗಳು, ತಂತ್ರಜ್ಞಾನ ಆಧಾರಿತ ಸುರಕ್ಷತಾ ಮೇಲ್ವಿಚಾರಣೆ, ಉತ್ತಮ ಚಾರಣ ಮೂಲಸೌಕರ್ಯ, ವನ್ಯಜೀವಿ ಸಂರಕ್ಷಣಾ ನಿಯಮಗಳು, ತ್ವರಿತ ತುರ್ತು ಸ್ಪಂದನೆ ಹಾಗೂ ಎಲ್ಲ ನಿಯಮಗಳ ಕಟ್ಟುನಿಟ್ಟಿನ ಪಾಲನೆ ಖಾತ್ರಿಪಡಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕನ್ನಡ ಸಂಶೋಧನಾ ಕ್ಷೇತ್ರಕ್ಕೆ ವಿಶಿಷ್ಟ ಮಾರ್ಗದರ್ಶನ ನೀಡಿದ ಡಾ ಎಂಎಂ ಕಲಬುರ್ಗಿ ಅವರ ಸಂಶೋಧನಾ ದೃಷ್ಟಿ, ಕನ್ನಡ ಪರ ಚಿಂತನೆ ಹಾಗೂ ಜ್ಞಾನದ ಕಾಯಕ ಮುಂದಿನ ಪೀಳಿಗೆಗಳಿಗೆ ಸದಾ ದಾರಿದೀಪ ಎಂದು ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಆಲೂರ್ ಹೇಳಿದ್ದಾರೆ. ಧಾರವಾಡದ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಡಾ ಎಂಎಂ ಕಲಬುರ್ಗಿ ಅವರ 11ನೇ ಹುತಾತ್ಮ ದಿನಾಚರಣೆ ನಿಮಿತ್ತ ಗ್ರಂಥ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಹಿರಿಯ ವಿದ್ವಾಂಸ ಡಾ ಶಾಂತಿನಾಥ್ ದಿಬ್ಬದ್ ಕನ್ನಡ ಸಂಶೋಧನಾ ಮಾರ್ಗ ಸಂಪುಟ 2 ಗ್ರಂಥ ಬಿಡುಗಡೆಗೊಳಿಸಿ ಮಾತನಾಡಿ, ಪ್ರೊಫೆಸರ್ ಕಲಬುರ್ಗಿ ಅವರು, ಆಧಾರಗಳಿಲ್ಲದೆ ಇತಿಹಾಸವಿಲ್ಲ, ಆಧಾರಗಳಿಲ್ಲದೆ ಸಂಶೋಧನೆಯಿಲ್ಲ ಎಂಬ ತತ್ವವನ್ನು ಪ್ರತಿಪಾದಿಸಿದರು. ಅವರ ಸಂಶೋಧನಾ ಪರಂಪರೆಯನ್ನು ಮುಂದುವರಿಸಬೇಕಿದೆ ಎಂದರು. ಶ್ರೀಮತಿ ಉಮಾದೇವಿ ಕಲಬುರ್ಗಿ ಭಾಗವಹಿಸಿದ್ದರು. 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ಕಳೆದ 25ನೇ ತಾರೀಖಿನಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತಿದೆ. 14 ದಿನಗಳ ರಾಷ್ಟ್ರವ್ಯಾಪಿ ನೇತ್ರದಾನ ಜಾಗೃತಿ ಅಭಿಯಾನ

0: ದಿನದಡಿ ಜನಜಾಗೃತಿ ಕಾರ್ಯಕ್ರಮ, ಮರಣಾನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಪ್ರತಿಜ್ಞೆ ಕೈಗೊಳ್ಳಲು ಜನರನ್ನು ಪ್ರೇರೇಪಿಸುವ ಉದ್ದೇಶ ಹೊಂದಿದೆ. 1985 ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಕೇಂದ್ರ ಸರ್ಕಾರ ದೇಶಾದ್ಯಂತ ಆಯೋಜಿಸುತ್ತಿದೆ. ಮಗುವಿನ ಕಲಿಕೆ ಮತ್ತು ಬೆಳವಣಿಗೆಯಲ್ಲಿ ಆರೋಗ್ಯಕರ ದೃಷ್ಟಿಯ ನಿರ್ಣಾಯಕ ಪಾತ್ರದ ಕುರಿತು ಪಾಲಕರು ಪೋಷಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸವನ್ನು ಆಚರಿಸಲಾಗುತ್ತದೆ. ಇಂದಿಗೆ ಈ ಅಭಿಯಾನ ಮುಕ್ತಾಯವಾಗಲಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಸಾವಳಸಂಗ್ ಗ್ರಾಮದಲ್ಲಿ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ವೃಕ್ಷೋದ್ಯಾನವನ್ನು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದ್ದಾರೆ. 2,50,00,000 ರೂಪಾಯಿ ವೆಚ್ಚದಲ್ಲಿ ವೃಕ್ಷೋದ್ಯಾನವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಇಂಡಿ ನಗರದಲ್ಲಿ ಟ್ರೀ ಪಾರ್ಕ್ ಹಾಗೂ ಕೃಷ್ಣ ಮೃಗ ಮೀಸಲು ಅರಣ್ಯ ಅಭಿವೃದ್ಧಿಪಡಿಸಲಾಗುವುದು ಎಂದರು. ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯಿಂದ ಈ ಭಾಗದ ಕೃಷಿಗೆ ಅನುಕೂಲವಾಗಲಿದೆ ಎಂದು ಸಚಿವರು ಹೇಳಿದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹ ಹಾಗೂ ಭೂಕುಸಿತದ ಹಿನ್ನೆಲೆ ಅಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯಾಚರಣೆಯ ಕುರಿತು ಹೊಸದಿಲ್ಲಿಯ ಕರ್ನಾಟಕ ಭವನದ ನಿವಾಸಿ ಆಯುಕ್ತರಿಂದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ ಪಡೆದರು. ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ನೂತನವಾಗಿ ನಿರ್ಮಿಸಿದ ಸಿಂಥೆಟಿಕ್ ಬಾಸ್ಕೆಟ್ಬಾಲ್ ಮೈದಾನವನ್ನು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಉದ್ಘಾಟಿಸಿದರು. ರಾಷ್ಟಮಟ್ಟದ ಖೋಖೋ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿರುವ ಕರ್ನಾಟಕದ 18 ವರ್ಷದೊಳಗಿನವರ ಬಾಲಕರ ಖೋಖೋ ತಂಡದ ತರಬೇತುದಾರರಾಗಿ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಎಂಬಿ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಅತಿಥಿ ದೈಹಿಕ ಶಿಕ್ಷಣ ನಿರ್ದೇಶಕ ಪ್ರಕಾಶ್ ಪೂಜಾರ್ ನೇಮಕಗೊಂಡಿದ್ದಾರೆ. ಮಂತ್ರಾಲಯ, ನಂಜನಗೂಡು ಸೇರಿದಂತೆ ನಾಡಿನ ಶ್ರೀ ರಾಘವೇಂದ್ರ ಮಠಗಳಲ್ಲಿ ಗುರುರಾಯರ 355ನೇ ಮಧ್ಯಾರಾಧನೆ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಸ್ವಾವಲಂಬನೆ, ಉದ್ಯಮಶೀಲತೆ ಮತ್ತು ದೇಶಿ ಉತ್ಪಾದನೆ ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿರುವ ಅತಿ ಸಣ್ಣ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ದಿನಾಚರಣೆ ಹಲವೆಡೆ ಜರುಗಿತು. ಕೊಪ್ಪಳ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸಾಹಿಲ್ ಬಾಗ್ಲಾ ಅಧಿಕಾರ ವಹಿಸಿಕೊಂಡಿದ್ದಾರೆ. ಗದಗ್ ಜಿಲ್ಲೆ ನೂತನ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಎಚ್ಎನ್ ಮಿಥುನ್ ಅಧಿಕಾರ ಸ್ವೀಕರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್, ವಿಕಸಿತ ಭಾರತಕ್ಕಾಗಿ ವ್ಯಸನಮುಕ್ತ ಯುವಜನತೆ, ಪ್ರಧಾನಮಂತ್ರಿ ಪ್ರತಿಪಾದನೆ. ಅರಣ್ಯ ಇಲಾಖೆಯಿಂದ ಚಾರಣ ಮತ್ತು ಇಕೋ ಟ್ರೇಲ್ ಮಾದರಿ ಕಾರ್ಯಾಚರಣೆ ವಿಧಾನ ಜಾರಿಗೆ. ಎಂಎಂ ಕಲಬುರ್ಗಿ ಅವರ ಜ್ಞಾನದ ಕಾಯಕ, ಪೀಳಿಗೆಗಳಿಗೆ ದಾರಿದೀಪ, ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಅಭಿಮತ. ಮಕ್ಕಳ ಕಣ್ಣಿನ ಆರೋಗ್ಯ ಮತ್ತು ಸುರಕ್ಷತಾ ಮಾಸ, ಪೋಷಕರ ಜಾಗೃತಿ ಅಭಿಯಾನ ಇಂದಿಗೆ ಮುಕ್ತಾಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15.

0: ಭಾವಗೀತೆಯನ್ನ ಕೇಳಿದ್ರಿ.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja, Aras Road, Mysuru.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
9: ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
11: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 to September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
12: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
12: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
9: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
15: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
16: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ, ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು

0: ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಾಮುದ್ರ ಹಾಸ್ಪಿಟಲ್ಸ್ ಗೋಣಿಗೊಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
5: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
5: ವಿಲ್ಕೋ ಗೋಲ್ಡ್, ಕುಶಾಲನಗರ. ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
5: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಾನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ. ಹೇ, ವಾಟ್ಸಪ್ ಓಪನ್ ಮಾಡು. ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
6: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
4: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
6: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
4: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
7: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
8: ರೈತ ಬಾಂಧವರೇ, ಪೊನ್ನಿ ಮಾನಿಸ್ ನಲ್ಲಿ 1 KVA ಇಂದ 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್.
0: ಸ್ಟಿಲ್, ಹಸ್ಕವರ್ಣ, ಹೋಂಡಾ, ಓಲಿಯೋಮ್ಯಾಕ್ ಇತರ ಎಲ್ಲಾ ಕಂಪನಿಗಳ ಮಷಿನರಿ ಹಾಗೂ ಬಿಡಿಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಷೀನ್ ಹಾಗೂ ಡ್ರಮ್ ಸೀಡರ್, ವುಡ್ ಚಿಪ್ಪರ್ ಮಷೀನ್,
8: 80 ಸ್ಪ್ರೇಯರ್ ದೋಟಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 300 ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು.
0: ಸಂಪರ್ಕಿಸಿ
8: ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
9: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ.

0: ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಚ್ಚು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇಂದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.
1: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja Aras Road, Mysuru.
5: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
6: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
7: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್
8: ಆಯುಷ್ವಾಣಿ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.
10: ಅರಿವಾ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವದಲ್ಲಿಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ ಮೃತರ ಸಂಖ್ಯೆ 794ಕ್ಕೆ ಏರಿಕೆ. ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಾಂತರ್ಗಾಮಿ ಬೆಂಬಲ ನೌಕೆ ನಿಪ್ಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ, 2027ರ ಆತಿಥ್ಯ ಹಕ್ಕು ಹಿಂಪಡೆದ ಐಸಿಸಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಕಿರ್ಗಿಸ್ತಾನ್ನ ಬಿಷ್ಕೆಕ್ಗೆ ತಲುಪಿದ್ದಾರೆ. ಕಿರ್ಗಿಸ್ತಾನ್ ಅಧ್ಯಕ್ಷ ಸಾದಿರ್ ಜುಪರೋವ್ ಅವರ ಆಹ್ವಾನದ ಮೇರೆಗೆ ಅಲ್ಲಿ ಆಯೋಜಿಸಲಾಗಿರುವ 26ನೇ ಶಾಂಘೈ ಸಹಕಾರ ಸಂಘಟನೆಯ ಎಸ್ಸಿಒ ಶೃಂಗಸಭೆಯಲ್ಲಿ ಪ್ರಧಾನಿಯವರು ಇಂದು ಮತ್ತು ನಾಳೆ ಭಾಗವಹಿಸಲಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಪ್ರಧಾನಿಯವರನ್ನು ಸಚಿವರ ಮಂಡಳಿಯ ಅಧ್ಯಕ್ಷ ಕಾಸಿ ಮಾಲಿಯೇವ್ ಆದಿಲ್ ಬೆಕ್ ಅಲೆಶೋವಿಚ್ ಅವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗೌರವಾರ್ಥ ಕಿರ್ಗಿಸ್ತಾನ್ನ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಶೃಂಗಸಭೆಯ ಜೊತೆಗೆ ವಿವಿಧ ಎಸ್ಸಿಒ ರಾಷ್ಟ್ರಗಳ ಮುಖ್ಯಸ್ಥರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸುವ ನಿರೀಕ್ಷೆ ಇದ್ದು, ನಾಳೆ ನಡೆಯಲಿರುವ ರಾಷ್ಟ್ರ ಮುಖ್ಯಸ್ಥರ ಪ್ರಮುಖ ಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತಾವು ತೆರಳುವ ಮುನ್ನ ಕಳೆದ ಶನಿವಾರ ಹೇಳಿಕೆ ನೀಡಿದ್ದ ಪ್ರಧಾನಿಯವರು ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳ ಆಧಾರದ ಮೇಲೆ ಪ್ರಾದೇಶಿಕ ದೃಷ್ಟಿಕೋನವನ್ನು ಮುನ್ನಡೆಸಲು ಭಾರತ ಎದುರು ನೋಡುತ್ತಿದೆ ಎಂದು ತಿಳಿಸಿದ್ದರು. ಭಯೋತ್ಪಾದನೆ ಪ್ರತ್ಯೇಕತಾವಾದ ಮತ್ತು ಉಗ್ರವಾದದಿಂದ ಮುಕ್ತವಾದ ವಾತಾವರಣ ನಿರ್ಮಿಸಲು

0: ಭಾರತವು ಎಸ್ಸಿಒ ಸದಸ್ಯ ರಾಷ್ಟ್ರಗಳೊಂದಿಗೆ ಶ್ರಮಿಸಲಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದರು. ಈ ಪ್ರವಾಸವು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲಿದ್ದು ಪ್ರಾದೇಶಿಕ ಶಾಂತಿ ಹಾಗೂ ಸಮೃದ್ಧಿಯ ಜಂಟಿ ಗುರಿಗೆ ನೆರವಾಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಸ್ಸಿಒ 25 ವರ್ಷಗಳು ಒಟ್ಟಾಗಿ ಸುಸ್ಥಿರ ಶಾಂತಿ, ಅಭಿವೃದ್ಧಿ ಮತ್ತು ಸಮೃದ್ಧಿಯತ್ತ ಎನ್ನುವ ಧ್ಯೇಯವಾಕ್ಯದಡಿ ಈ ಬಾರಿಯ ಶೃಂಗಸಭೆ ನಡೆಯುತ್ತಿದ್ದು, ಭಯೋತ್ಪಾದನಾ ನಿಗ್ರಹ, ಪ್ರಾದೇಶಿಕ ಸ್ಥಿರತೆ ಮತ್ತು ಗಡಿಯಾಚೆಗಿನ ಭದ್ರತಾ ಬೆದರಿಕೆಗಳ ನಿರ್ವಹಣೆಗೆ ಶೃಂಗಸಭೆ ಆದ್ಯತೆ ನೀಡಿದೆ. ನಾಳೆ ನಡೆಯಲಿರುವ ನಾಯಕರ ಗೋಷ್ಠಿಯಲ್ಲಿ ಬಿಷ್ಕೆಕ್ ಘೋಷಣೆ ಸೇರಿದಂತೆ ಹಲವು ಪ್ರಮುಖ ನಿರ್ಣಯಗಳನ್ನು ಅಂತಿಮಗೊಳ್ಳುವ ನಿರೀಕ್ಷೆ ಇದೆ. ಇದೇ ವೇಳೆ ಪ್ರಧಾನಿ ಅವರು 6ನೇ ವರ್ಲ್ಡ್ ನೊಮ್ಯಾಡ್ ಗೇಮ್ಸ್ ಉದ್ಘಾಟನಾ ಸಮಾರಂಭದಲ್ಲೂ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉಜ್ಬೇಕಿಸ್ತಾನ್ನ ತಾಷ್ಕೆಂಟ್ಗೆ ಕೈಗೊಂಡಿದ್ದ 2 ದಿನಗಳ ಅಧಿಕೃತ ಪ್ರವಾಸ ನಿನ್ನೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಈ ಭೇಟಿಯ ವೇಳೆ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯ ನಂತರ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಸಂಬಂಧವನ್ನು ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವ ಮಟ್ಟಕ್ಕೇರಿಸಲು ಉಭಯ ನಾಯಕರು ಸಮ್ಮತಿಸಿದ್ದಾರೆ. ಈ ಪ್ರವಾಸದ ಪ್ರಮುಖ ಮೈಲಿಗಲ್ಲಾಗಿ ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ನೀಡಿದ ಗಣನೀಯ ಕೊಡುಗೆಯನ್ನು ಗುರುತಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನ್ನ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ಒಲೈ ದರಾಜಲಿ ದೋಸ್ತಲಿಕ್ ಪ್ರಶಸ್ತಿಯನ್ನು ನೀಡಿ ಅಧ್ಯಕ್ಷ ಶಾವ್ಕತ್ ಮಿರ್ಜಿಯೋಯೇವ್ ಗೌರವಿಸಿದರು. ಈ ಭೇಟಿಯ ವೇಳೆ ನಿರ್ಣಾಯಕ ಖನಿಜಗಳು, ಯುರೇನಿಯಂ, ರಕ್ಷಣೆ, ಡಿಜಿಟಲ್ ಪಾವತಿ, ಶಿಕ್ಷಣ, ಕ್ರೀಡೆ ಹಾಗೂ ಪರಂಪರೆ ಸಂರಕ್ಷಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 11 ಪ್ರಮುಖ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಮುಂಬರುವ ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರವನ್ನು $5 ಬಿಲಿಯನ್ಗೆ ಹೆಚ್ಚಿಸುವ ಗುರಿ, ದೀರ್ಘಾವಧಿಯ ಇಂಧನ ಸಹಕಾರ ಮತ್ತು ರಾಜ್ಯ ನಗರ ಮಟ್ಟದ ಹೆಚ್ಚಿನ ತೊಡಗಿಸಿಕೊಳ್ಳುವಿಕೆಯು ಭಾರತ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಮಾತ್ರವಲ್ಲದೆ ಒಟ್ಟಾರೆ ಮಧ್ಯ ಏಷ್ಯಾ ಪ್ರದೇಶದೊಂದಿಗಿನ ರಾಜತಾಂತ್ರಿಕ ಬಾಂಧವ್ಯಕ್ಕೆ ಹೊಸ ವೇಗವನ್ನು ನೀಡುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ಇಂದು ನಡೆಯಲಿರುವ ರಾಷ್ಟೀಯ ವಸ್ತ್ರ ವಿನ್ಯಾಸ ತಂತ್ರಜ್ಞಾನ ಸಂಸ್ಥೆ ನಿಫ್ಟ್ನ 2026ನೇ ಸಾಲಿನ ಜಂಟಿ ಘಟಿಕೋತ್ಸವ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪಾಲ್ಗೊಳ್ಳಲಿದ್ದಾರೆ. ದೇಶಾದ್ಯಂತ ಇರುವ ಒಟ್ಟು 18 ನಿಫ್ಟ್ ಕ್ಯಾಂಪಸ್ಗಳ ಪದವಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಪಯಣದ ಯಶಸ್ವಿ ಮುಕ್ತಾಯವನ್ನು ಸಂಭ್ರಮಿಸಲು ಹಾಗೂ ಪದವಿಗಳನ್ನು ಸ್ವೀಕರಿಸಲು ಈ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ದೇಶದ ಫ್ಯಾಷನ್ ಮತ್ತು ಜವಳಿ ಶಿಕ್ಷಣ ಕ್ಷೇತ್ರಕ್ಕೆ ಪ್ರಮುಖ ಮೈಲಿಗಲ್ಲಾಗಿರುವ ಈ ಸಮಾರಂಭದಲ್ಲಿ ಕೇಂದ್ರ ಜವಳಿ ಸಚಿವ ಗಿರಿರಾಜ್ ಸಿಂಗ್ ಕೂಡ ಉಪಸ್ಥಿತರಿರಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ದಿಢೀರ್ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 794ಕ್ಕೆ ಏರಿದ್ದು, ತ್ರಿಶೂಲಿ 3A ಜಲವಿದ್ಯುತ್ ಯೋಜನೆ ಸೇರಿದಂತೆ ವಿವಿಧ ಯೋಜನಾ ಪ್ರದೇಶಗಳ ಸುರಂಗಗಳಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸಲು ಶೋಧ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಭಾರತ ಮತ್ತು ಚೀನಾ ತಜ್ಞರನ್ನೊಳಗೊಂಡ ರಕ್ಷಣಾ ಪಡೆಗಳು ಸುರಂಗದ ಒಳಗಿರುವವರನ್ನು ಸಂಪರ್ಕಿಸಲು ನಿರಂತರ ಯತ್ನಿಸುತ್ತಿವೆ. ಆದರೂ ಇದುವರೆಗೆ ಒಳಗಿಂದ ಯಾವುದೇ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲ. ನಾಪತ್ತೆಯಾಗಿರುವ ಸುಮಾರು 2500 ಜನರಲ್ಲಿ 100 ಮಂದಿ ಜಲವಿದ್ಯುತ್ ಯೋಜನೆಗಳ ಉದ್ಯೋಗಿಗಳೇ ಆಗಿದ್ದಾರೆ ಎಂದು ಶಂಕಿಸಲಾಗಿದೆ. ಇದೇ ದುರಂತದಲ್ಲಿ ಟಿಬೆಟ್ನಲ್ಲಿ 16 ಜನರು ಮೃತಪಟ್ಟಿದ್ದು 546 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಈ ನಡುವೆ ತ್ರಿಶೂಲಿ ನದಿಯಲ್ಲಿ ಉಂಟಾದ ನೀರು ದಿಢೀರ್ ಉಕ್ಕಿ ಹರಿದ ಪರಿಣಾಮ ಮಧ್ಯ ನೇಪಾಳದಲ್ಲಿದ್ದ ತೂಗು ಸೇತುವೆಯೆಂದು ಕೊಚ್ಚಿ ಹೋಗಿದ್ದು, ಈ ಸೇತುವೆ ಗುಂಡಕಿ ಪ್ರಾಂತ್ಯದ ಗೋರ್ಖ್ ಜಿಲ್ಲೆಯ ಘ್ಯಾಲ್ ಚೌಕ್ ಹಾಗೂ ಪೃಥ್ವಿ ಹೆದ್ದಾರಿಯ ಚರೋಡಿಯನ್ನು ಸಂಪರ್ಕಿಸುತ್ತಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ನೌಕಾಪಡೆಯ ಮಿಸ್ಟರ್ ವರ್ಗಕ್ಕೆ ಸೇರಿದ ತನ್ನ 2ನೇ ಡೈವಿಂಗ್ ಸಪೋರ್ಟ್ ನೌಕೆ DSV ನಿಪುಣ್ ಅನ್ನು ಇಂದು ಮುಂಬೈನ ನೆವೆಲ್ ಡಾಕ್ ಯಾರ್ಡ್ನಲ್ಲಿ ಅಧಿಕೃತವಾಗಿ ನೌಕಾಪಡೆಗೆ ಸೇರ್ಪಡೆಗೊಳಿಸಲಾಗುವುದು. ಈ ನೌಕೆಯ ಸೇರ್ಪಡೆಯಿಂದ ಭಾರತದ ಕಡಲಗಡಿ ಮತ್ತು ಹಿತಾಸಕ್ತಿಯ ಕಡಲ ಪ್ರದೇಶಗಳಲ್ಲಿ ವಿಶೇಷ ಡೈವಿಂಗ್ ಮತ್ತು ನೀರಿನೊಳಗಿನ ವಿಶೇಷ ಕಾರ್ಯಾಚರಣೆಗಳನ್ನು ನಡೆಸುವ ಭಾರತೀಯ ನೌಕಾಪಡೆಯ ಸಾಮರ್ಥ್ಯಕ್ಕೆ ಮತ್ತಷ್ಟು ಬಲ ಸಿಗಲಿದೆ. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲುಗಲ್ಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್

ನಿನ್ನೆ ಅಮೆರಿಕದ ಸೌತ್ ಕೆರೋಲಿನಾಗೆ ತಲುಪಿದ್ದಾರೆ. ಇಂದು ಮತ್ತು ನಾಳೆ ಆಶ್ ವಿಲಿಯಲ್ಲಿ ನಡೆಯಲಿರುವ G20 ಮತ್ತು ಸಂಬಂಧಿತ ಪ್ರಮುಖ ಸಭೆಗಳಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ಸೌತ್ ಕೆರೋಲಿನಾಗೆ ಆಗಮಿಸುವ ಮುನ್ನ ಚಿಕಾಗೋದಲ್ಲಿರುವ ಭಾರತೀಯ ದೂತಾವಾಸ ಕಚೇರಿಯಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಹಣಕಾಸು ಸಚಿವರು ಭಾಷಣ ಮಾಡಿದ್ದರು. ಈ ವೇಳೆ ಸಚಿವರು ಸರ್ಕಾರದ ಸಾಲದ ಮಟ್ಟ, ಆರ್ಥಿಕ ಗುರಿಗಳು ಮತ್ತಿತರ ವಿಷಯಗಳ ಕುರಿತು ವಿವರಿಸಿ, ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, ಯುಎಇ ಹಾಗೂ ಇಎಫ್ಟಿಎ ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027 ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು

0: ಮತ್ತಿತರ ವಿಷಯಗಳ ಕುರಿತು ವಿವರಿಸಿ, ಬಹುಪಕ್ಷೀಯ ವ್ಯಾಪಾರ ಚೌಕಟ್ಟುಗಳು ನಿಧಾನಗತಿಯಲ್ಲಿ ಸಾಗುತ್ತಿರುವ ಹಿನ್ನೆಲೆ ಭಾರತ, ಐರೋಪ್ಯ ಒಕ್ಕೂಟ, ಆಸ್ಟ್ರೇಲಿಯಾ, ಯುಎಇ ಹಾಗೂ ಇಎಫ್ಟಿಎ ರಾಷ್ಟ್ರಗಳಂತಹ ಪಾಲುದಾರ ದೇಶಗಳೊಂದಿಗೆ ನೇರವಾಗಿ ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳನ್ನು ಮುನ್ನಡೆಸುತ್ತಿದೆ ಎಂದು ಹೇಳಿದರು. ಶ್ರೀಲಂಕಾ ಕ್ರಿಕೆಟ್ ಮಂಡಳಿಯ ಆಡಳಿತದಲ್ಲಿ ಅಲ್ಲಿನ ಸರ್ಕಾರದ ಅತಿಯಾದ ಹಸ್ತಕ್ಷೇಪದ ಹಿನ್ನೆಲೆಯಲ್ಲಿ 2027ರಲ್ಲಿ ನಡೆಯಬೇಕಿದ್ದ ಚೊಚ್ಚಲ ಆವೃತ್ತಿಯ ಮಹಿಳೆಯರ ಚಾಂಪಿಯನ್ಸ್ ಟ್ರೋಫಿ ಸರಣಿಯ ಆತಿಥ್ಯದ ಹಕ್ಕನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಶ್ರೀಲಂಕಾದಿಂದ ಹಿಂಪಡೆದಿದೆ. ಆತಿಥೇಯ ದೇಶ ಸೇರಿದಂತೆ ಒಟ್ಟು 6 ತಂಡಗಳು ಭಾಗವಹಿಸಬೇಕಿದ್ದ ಈ ಐತಿಹಾಸಿಕ ಪಂದ್ಯಾವಳಿಯನ್ನು ಆಯೋಜಿಸಲು ಶ್ರೀಲಂಕಾಗೆ ಸಜ್ಜಾಗಿತ್ತು. ಐಸಿಸಿಯ ಈ ನಿರ್ಣಾಯಕ ನಿರ್ಧಾರದಿಂದಾಗಿ ಮುಂಬರುವ ಟೂರ್ನಿಯಲ್ಲಿ ಶ್ರೀಲಂಕಾ ಮಹಿಳಾ ತಂಡದ ಭಾಗವಹಿಸುವಿಕೆಯ ಮೇಲೆಯೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಮಲೇಷಿಯಾದ ಸೆರೆಂಬನ್ನಲ್ಲಿ ನಿನ್ನೆ ನಡೆದ 2026ರ ಸ್ಕ್ವಾಷ್ ಸ್ಪರ್ಧೆಯಲ್ಲಿ ಭಾರತದ ಅಭಯ್ ಸಿಂಗ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ತುವಾಂಕು ಮೊಹ್ರಿಜ್ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಅಗ್ರಶ್ರೇಯಾಂಕಿತ ಅಭಯ್ ಪಿಎಸ್ಎ ಚಾಲೆಂಜರ್ ಟೂರ್ 15 ಸ್ಪರ್ಧೆಯ ಫೈನಲ್ನಲ್ಲಿ ಚೀನಾದ ಹಾಂಕಾಂಗ್ನ 3ನೇ ಶ್ರೇಯಾಂಕಿತ ಹೆನ್ರಿ ಲೇಯುಂಗ್ ಅವರನ್ನು 3-2 ಅಂತರದಿಂದ ಸೋಲಿಸಿದರು. ವಿಶ್ವದ 24ನೇ ಸ್ಥಾನದಲ್ಲಿರುವ ಅಭಯ್ ಸಿಂಗ್ ಅವರಿಗೆ ಇದು 3ನೇ ತುವಾಂಕು ಮೊಹ್ರಿಜ್ ಪ್ರಶಸ್ತಿಯಾಗಿದೆ. ಅವರು ಈ ಹಿಂದೆ 2022 ಮತ್ತು 2024ರಲ್ಲಿ ಪಂದ್ಯಾವಳಿಯನ್ನು ಗೆದ್ದಿದ್ದರು. 2026ರಲ್ಲಿ ಐಚಿ ನಗೋಯಾದಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗಾಗಿ ಅಭಯ್ ಭಾರತೀಯ ಸ್ಕ್ವಾಷ್ ತಂಡದ ಭಾಗವಾಗಿದ್ದಾರೆ. ಭಾರತದ 20 ವರ್ಷದೊಳಗಿನ ಪುರುಷರ ರಾಷ್ಟ್ರೀಯ ಫುಟ್ಬಾಲ್ ತಂಡವು ಇಂದು ತಾಷ್ಕೆಂಟ್ನ ದೋಸ್ತ್ಲಿಕ್ ಕ್ರೀಡಾಂಗಣದಲ್ಲಿ ಸಿರಿಯಾ ವಿರುದ್ಧ ಎಎಫ್ಸಿ 20 ವರ್ಷದೊಳಗಿನವರ ಏಷ್ಯನ್ ಕಪ್ ಚೀನಾ 2027 ಅರ್ಹತಾ ಪಂದ್ಯಗಳ ಅಭಿಯಾನವನ್ನು ಪ್ರಾರಂಭಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಕಿರ್ಗಿಸ್ತಾನ್ ಪ್ರವಾಸ, ಇಂದು 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಭಾಗಿ. ನವದೆಹಲಿಯಲ್ಲಿ ರಾಷ್ಟ್ರೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಕೋತ್ಸವದಲ್ಲಿ ಇಂದು ಪಾಲ್ಗೊಳ್ಳಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೇಪಾಳ ಪ್ರವಾಹ ಮೃತರ ಸಂಖ್ಯೆ 794ಕ್ಕೆ ಏರಿಕೆ, ಮುಂದುವರಿದ ರಕ್ಷಣಾ ಹಾಗೂ ಶೋಧ ಕಾರ್ಯ. ಮುಂಬೈನಲ್ಲಿಂದು ಜಲಂತರ್ಗಾಮಿ ಬೆಂಬಲ ನೌಕೆ ನಿಪುಣ್, ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಶ್ರೀಲಂಕಾದಿಂದ ಮಹಿಳಾ ಚಾಂಪಿಯನ್ಸ್ ಟ್ರೋಫಿ 2027ರ ಆತಿಥ್ಯದ ಹಕ್ಕು ಹಿಂಪಡೆದ ಐಸಿಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:30. ನಿಧನ ಸುದ್ದಿ. ಮೂಲತಃ ಕುಕ್ಕಲೂರು ಕಾರಲಾನ, ವಿರಾಜಪೇಟೆ ತಾಲೂಕು ನಲವತ್ತೋಕ್ಲು ಗ್ರಾಮತ್ರ ಮಾಳೇಟ್ರ ಜಗತ್ ನಂಜಪ್ಪ ಐಂಗ ನಿನಾದ ಮರಣಪಟ್ಟತ್ತು. 68 ಬಯತ್ರ ಮಾಳೇಟ್ರ ಜಗತ್ ನಂಜಪ್ಪ ಐಂಡ ಚಾವುತ್ತಡಿನ 40 ಕ್ಲುಳ್ಳ ಮನೆಯಲ್ಲಿ ಬೆಚ್ಚಿತ್ತು. ಆಖರಿ ಕಾರ್ಯ ಇಂದು 4 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತ್ತು ನಡಪ. ಕೊಳತ್ತೋಡು ಬೈಗೋಡು ಗ್ರಾಮತ್ರ ಕೇಳಪ್ಪಂಡ ನಂಜಪ್ಪ ಚಿಮ್ಮ ಐಂಗ ನಿನಾದ ಮರಣಪಟ್ಟತ್ತು. 87 ಬಯತ್ರ ಕೇಳಪ್ಪಂಡ ನಂಜಪ್ಪ ಚಿಮ್ಮ ಐಂಡ ಆಖರಿ ಕಾರ್ಯ ಇಂದು ಪೊಲಾಕ 11 ಗಂಟೆಗೆ ಒಕ್ಕತ್ತೂಟಗಳತ್ತು ನಡಪ. ಬಲಮುರಿ ಗ್ರಾಮ ಚಿಯಪ್ಪನ ದಿವಂಗತ ಗಣಪತಿ ಅವರ ಮಗ ಪ್ರಶಾಂತ್ ಪಚ್ಚು ಅವರು ಇಂದು ನಿಧನರಾದರು. ಚಿಯಪ್ಪನ ಪ್ರಶಾಂತ್ ಪಚ್ಚು ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಸ್ವಗೃಹದಲ್ಲಿ ನಡೆಯಲಿದೆ. ಚಟ್ಟಳ್ಳಿ ಗ್ರಾಮ ಮುಳ್ಳಂಡ ಕಾಶಿದೇವಯ್ಯ ಅಯ್ಯಂಗ 70ನೇ ಬಯತಲು ನಿನಾದ ಮರಣಪಟ್ಟತೆ. ಮುಳ್ಳಂಡ ಕಾಶಿದೇವಯ್ಯ ಅಯ್ಯಂಡ ಆಖರಿ ಕಾರ್ಯ ಇಂದು ಮಜ್ಜನ 2:30 ಮೀದ ಸ್ವಗ್ರಾಮತ್ಲು ನಡಪ. ಮರಗೋಡು ಹೊಸ್ಕೇರಿ ಗ್ರಾಮ ಅಯ್ಯಂಡ್ರ ಉತ್ತಯ್ಯ ಅವರು 85ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಅಯ್ಯಂಡ್ರ ಉತ್ತಯ್ಯ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 2 ಗಂಟೆಗೆ ಹೊಸ್ಕೇರಿಯಲ್ಲಿರುವ ತೋಟದ ಮನೆಯಲ್ಲಿ ನಡೆಯಲಿದೆ.
2: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
3: The number you've dialed is currently busy. Kindly
4: try after some time. ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಜಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವುದು ವರ್ಕ್ ಆಗ

0: ಹೋಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣ.
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
4: ನೆಕ್ಸಾ.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲ ನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
6: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
8: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾಜನ. ವೈಜ್ಞಾನಿಕತೆ ಪಿಞ್ಞ ತಾಂತ್ರಿಕತೆ ಮಿಞ್ಞಕ್ಕೆ ಪೋಯೆಂಡುಳ್ಳ ಇಕ್ಕತ್ತರ ದಿನತ್ತು ನಂಗಡ ಪಳೆಯ ಸಂಸ್ಕೃತಿನ ನಡುಪಿನ ಮರಕತೆ ಅದನ್ನ ಬದುಕಲು ಅಳವಡಿಸಿಟ್ಟುನು ಒಂದು ಮಡಿಕೇರಿರ ವೈದ್ಯ ಸಾಹಿತಿ ಡಾಕ್ಟರ್ ನಡಿಬೈಲು ಉದಯಶಂಕರ್ ರಣಿಜಿ. ಮಡಿಕೇರಿರ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಂಟಪತ್ ಶ್ರುತಿ ಲಯ ತಂಡತಂಜ ಕೊಡಗು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿರ ಕೂಡುಕೂಟತ್ ಏರ್ಪಾಡಾಯಿತಿಂಜ ರಾಘವೇಂದ್ರ ಆರಾಧನೆ ವಿಶ್ವ ಸಂಗೀತತ್ರ ದಿನತ್ರ ಮಾರಿಪತ್ ದಾಸಕೀರ್ತನೆ ಕಾರ್ಯಕ್ರಮತ್ರ ಉದ್ಘಾಟನೆ ಮಾಡಿತ್ತು. ಇವು ತಕ್ಕ ಪರಂದತ್ತು ಕೂಡಿಯಾಡಿನ ಶಕ್ತಿ ಸಂಪಾದಕಗಳಾನ ಜಿ ಚಿದ್ವಿಲಾಸ್ ಸಂಗೀತಕ್ಕೆ ನಂಗಡ ಮನಸ್ಸಿರ ಒಳಲು ಉಳ್ಳನತ್ತ ಎಂಥ ನಂಬಲತನ ಮರಪು ಚಿಡುನತ್ತ ಶಕ್ತಿ ಉಂಡು ಅಂದು ಅಣ್ಣುಚಿ. ಕೊಡಗು ಬ್ರಾಹ್ಮಣ ನಿಧಿರ ಅಧ್ಯಕ್ಷ ರಾಮಚಂದ್ರ ಮೂಗುರು ತಕ್ಕ ಪರಂದಿತ್ತು ಕಲಾ ಸಂಸ್ಕೃತಿಗೆ ಪುರುಡು ಕೊಡಪ ನಿಟ್ಟಲು ಇನ್ನತ್ತ ಕಾರ್ಯಕ್ರಮ ನಡಪ ಅಂದಣ್ಣುಚಿ. ಮುಖ್ಯಪಟ್ಟವು ಹಾಜರಿಂಜತ್ ಪೊಲೀಸ್ ಅಕ್ಕಪಡರ ಅದನೆಲು ಸಿದ್ದಾಪುರತರ ಚೆನ್ನಯ್ಯನ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಅಡಂಗುವ ಬಸವನಹಳ್ಳಿ ಗಂಧದಕಟ್ಟೆ ಕುರುಬಂಗಡ ಪಾಡಿಲು ಪಿಂಜ ಚೊಟ್ಟಕೆರೆ ಸೋಲಿಕಂಗಡ ಪಾಡಿಲು ಅಲ್ಲಿಯತರ ನಿವಾಸಿಯಕ್ಕೆ ಬೋರೆ ಬೋರೆ ಕಾನೂನು ಪಿಂಜ ಸಾಮಾಜಿಕ ವಿಷಯತರ ಮೇದ ಜಾಗೃತಿ ನಡೆದತ್ತು. ಕಾರ್ಯಕ್ರಮತ್ತು ಫೋಕ್ಸೋ ಕಾಯ್ದೆ ಮಕ್ಕಳ ಮೇಲೆ ಆಪನತ ದೌರ್ಜನ್ಯ ಬಾಲ್ಯ ವಿವಾಹ ನಿರ್ಮೂಲನೆ ಇಂಡ ಮೇದ ಮಾಹಿತಿ ಕೊಡ್ತತ್ತು. ನೆಲ್ಲಕ್ಕಿ ಕೂಟತರ ಆದನೆಲು ವಿರಾಜಪೇಟೆ ಆರ್ಚರ್ಡ್ ಕೂರ್ಗ ಹೋಟೆಲ್ ಬೋರೆ ಬೋರೆ ಕೋವಲು ಸಾಧನೆ ಮಾಡನ ಸಾಧಕಗಳ ಸನ್ಮಾನ ಮಾಡಿಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಆದನೆಲ್ಲ 18ನೇ ಕೊಡವ ಪುಸ್ತಕ ಪತ್ತಾಯತನ ಕೈಕೇರಿ ಸವಿತ ಸಮಾಜದ ನಾಳೆ ಮಜ್ಜನತ್ರ ಮೇದ 1 ಗಂಟೆಗೆ ನಡೆಸುವಕ್ಕೆ ತೀರ್ಮಾನ ಮಾಡಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷಗಳಾದ ಅಜ್ಜನಿಕಂಡ ಸಿ ಮಹೇಶ್ ನಾಚಯ್ಯ ಇಂಗಡ ಕೊರವು ಕಾರಿಕೆಲ ನಡಪ ಈ ಕಾರ್ಯಕ್ರಮದ ಮುಖ್ಯ ಬಿಂದುವಳಾಯಿತು. ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಆಯಿತು ಲಾಜಿಕುಟ್ಟಿರ ಎಸ್ ಪೊನ್ನಣ್ಣ ಕೂಡಿಯಾಡುವ ಬೆಂದುವಳಾಯಿತು. ಕೈಕೇರಿ ಸವಿತಾ ಸಮಾಜತ್ರ ಅಧ್ಯಕ್ಷ ಪಿಂಜ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಸದಸ್ಯಗಳನ್ನ ಮುಡುವಂಡ ಎಸ್ ರಮೇಶ್ ಸವಿತಾ ಸಮಾಜತ್ರ ನಿರ್ದೇಶಕ ತಾಪನರ ಸುರೇಶ್ ಕೂಡಿಯಾಡು ಅಂದು ಅಕಾಡೆಮಿರ ರಿಜಿಸ್ಟರ್ ಅರಿಚಿಟ್ಟಿತು. ಕಾಲೋದಿ ರನಕೆ ಸಿಎನ್ಸಿರ ಆದನೆಲ್ಲ ಈ ಆಂಡ್ ಕೈಲ್ಪೋದು ನಮ್ಮ

0: డైమండ్స్, కుశాల్ నగర్, కోణికొప్పలు, పెరియాపట్టణ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
3: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
2: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
3: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
5: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: 20 overs, India bowled silent out for just 65 in 15.3 overs. Nanapat Konchakorai Konkai with 41 runs was Thailand's top scorer but lacked support from the other end as wickets fell at regular intervals. In squash, India's Abhay Singh won the men's singles title at the Tuanku Muriz Trophy 2026 in Seremban, Malaysia yesterday. The top-seeded Abhay defeated third-seeded Henry Leung of Hong Kong, China 3-2 in the final of the PSA Challenger Tour 15 event. And now for a look at today's newspapers, it's over to Renu Kataria.
1: Thank you, Anuja. All the dailies have noticed Prime Minister's visit to the Central Asian country of Uzbekistan. The Hindu headline writes, India-Uzbekistan upgrade ties, agree on uranium deal. The dailies also have an inbox picture of PM Modi being conferred with Uzbekistan's highest honour for foreign leaders in recognition of his leadership and contribution to bilateral ties. PM Modi hails grassroots innovation, anti-drug drive and women's empowerment in Mann Ki Baat program, cites the statesman. As Nepal flood toll mounts, India deploys forensic tunnel rescue teams, notes the Tribune. In a first, railways to build 6 freight lines with private firms using highways hybrid funding model, writes the Indian Express. And finally, Hindustan Times refers to an Army Cheetal helicopter carrying out a daring mission at 18,600 feet in Ladakh to evacuate an injured mountaineer. And with that, it's back to you, Anuja.
0: Thank you, Renu. And now before we end the bulletin, the headlines once again. Prime Minister Narendra Modi arrives in Bishkek on a two-day visit to Kyrgyzstan to attend SCO summit and meet several SCO leaders on the sidelines. Finance Minister Nirmala Sitharaman says India is likely to sustain economic growth rate of 7% or more in financial year 2026-27. Death toll in Nepal flash flood rises to 794, while more than 2,500 people still missing. U.S. forces strike Iranian rocket launchers on Ladakh Island in Strait of Hormuz. Iran attacks U.S. bases in West Asia in retaliation. And in women's cricket, India beat Thailand by 94 runs in their opening match of T20 Asia Cup 2026. And with that, we end the morning news. Have a nice day.
2: Akashvani, Ayushvani, Prayojita Karyakrama. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನು ತಿಳಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ ವಾಣಿ.
3: ಆತ್ಮೀಯ ಸ್ನೇಹಿತರೆ, ಇಂದಿನ ಆಯುಷ್ ವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ನಮಸ್ಕಾರ. ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಅಂಗ ಎಂದರೆ ಚರ್ಮ. ಹದಿಹರೆಯದರಲ್ಲಿ ಸಾಮಾನ್ಯವಾಗಿ ಮುಖದ ಮೇಲೆ ಒಂದು ಸಣ್ಣ ಕಲೆ ಬಂದರೂ ಸಹ ಉದ್ವೇಗ ಮತ್ತು ಆತಂಕಕ್ಕೆ ಒಳಗಾಗುತ್ತಾರೆ. ಮುಖದ ಚರ್ಮವು ದೇಹದ ಸೌಂದರ್ಯವನ್ನು ಪ್ರತಿಬಿಂಬಿಸುವ ಕನ್ನಡಿ. ಈ ಕನ್ನಡಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಎಂದರೆ ಮಡವೆ. ಈ ಮಡವೆಯನ್ನು ಇಂಗ್ಲಿಷ್ನಲ್ಲಿ ಪಿಂಪಲ್ ಮತ್ತು ವೈದ್ಯಕೀಯ ಭಾಷೆಯಲ್ಲಿ ಏಕ್ನೆ ಅಂತ ಕರಿತೀವಿ. ಇದು ಜೀವಕ್ಕೆ ಅಪಾಯಕಾರಿಯಲ್ಲ, ಆದರೆ ಮುಖದ ಸೌಂದರ್ಯ ಮತ್ತು ಆತ್ಮವಿಶ್ವಾಸದ ಮೇಲೆ ಪರಿಣಾಮ ಬೀರುತ್ತದೆ. ಮಡವೆ ಅಂದ್ರೇನು? ನಮ್ಮ ಚರ್ಮದಲ್ಲಿರುವ ಎಣ್ಣೆ ಗ್ರಂಥಿಗಳು, ಅಂದರೆ ಸಿಬೇಷಿಯಸ್ ಗ್ಲ್ಯಾಂಡ್. ಹೆಚ್ಚು ಎಣ್ಣೆ ಉತ್ಪಾದಿಸಿದಾಗ ಜೊತೆಗೆ ನಾಶ ಹೊಂದಿದ ಚರ್ಮದ ಕೋಶಗಳು ಮತ್ತು ಬ್ಯಾಕ್ಟೀರಿಯಾಗಳು ಸೇರಿ ರಂಧ್ರಗಳನ್ನು ಮುಚ್ಚಿದಾಗ ಮಡವೆ ಉಂಟಾಗುತ್ತದೆ. ಸಾಮಾನ್ಯವಾಗಿ 16-30 ವರ್ಷದ ವಯಸ್ಸಿನವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಮಡವೆಯ ಬೇನೆಯು ಮೊದಲು ಕಪ್ಪು ಚುಕ್ಕಿಗಳಾಗಿ ಕಾಣಿಸಿಕೊಳ್ಳುತ್ತದೆ. ಇದು ತೀವ್ರ ಸ್ವರೂಪ ಪಡೆದಾಗ ಸಣ್ಣ ಸಣ್ಣ ಗುಳ್ಳೆಗಳು, ಅಂದರೆ ಪಿಂಪಲ್ಸ್ ಅಂತ ಹೇಳ್ತೀವಿ. ಅದ ನಂತರ ಕೀವು ತುಂಬಿದ ಗುಳ್ಳೆಗಳು, ಅಂದರೆ ಪಸ್ಟ್ಯೂಲ್ಸ್ ಅಂತ ನಾವು ಕರಿತೀವಿ. ಇನ್ನೂ ಹೆಚ್ಚಾದಾಗ ಚೀಲ್ಗಟ್ಟುಗಳು, ಅಂದರೆ ಸಿಸ್ಟ್ ಅಂತ ಹೇಳ್ತೀವಿ. ಅದರ ನಂತರ ಇದು ದೊಡ್ಡ ಗಂಟುಗಳಾಗುತ್ತೆ, ಇದು ನಾಡ್ಯೂಲ್ಸ್ ಅಂತ ಕರಿತೀವಿ. ಚರ್ಮವು ಕೆಂಪಾಗಿ ಎಣ್ಣೆ ಸವರಿಯಂತೆ ಗೋಚರವಾಗುತ್ತದೆ. ಕೆಲವು ಹೆಂಗಸರಲ್ಲಿ ಮುಟ್ಟಾಗುವ ಕೆಲವು ದಿನಗಳ ಮುನ್ನ ಕಾಣಿಸಿಕೊಳ್ಳುತ್ತದೆ, ಮುಟ್ಟಾದ ಕೆಲವು ದಿನಗಳ ನಂತರ ಮಾಯವಾಗುತ್ತದೆ. ಇದನ್ನು ಮುಟ್ಟು ಮುಂಚಿತ ಮಡವೆ, ಅಂದರೆ ಪ್ರೀ ಮಿನಿಸ್ಟ್ರಿಯಲ್ ಏಕ್ನೆ ಅಂತ ಕರಿತೀವಿ. ಇದಕ್ಕೆ ಕಾರಣ ಹಾರ್ಮೋನುಗಳ ಅಸಮತೋಲನ. ಮೊಡವೆಗೆ ಸಾಮಾನ್ಯ ಕಾರಣಗಳು ಹಾರ್ಮೋನುಗಳ ವ್ಯತ್ಯಾಸ, ಅನುವಂಶಿಕತೆ, ಹೆಚ್ಚು ಎಣ್ಣೆಯುಕ್ತ ಸೌಂದರ್ಯವರ್ಧಕ ವಸ್ತುಗಳ ಬಳಕೆ, ಮಾನಸಿಕ ಒತ್ತಡ, ಅತಿಯಾದ ಸಿಹಿ ಮತ್ತು ಜಂಕ್ ಫುಡ್ಗಳ ಸೇವನೆ, ಚರ್ಮವನ್ನು ಸರಿಯಾಗಿ ಆರೈಕೆ ಮಾಡದೇ ಇರುವುದು. ಯಾವ್ಯಾವ ವಿಧಗಳಿವೆ ಅಂತ ನೋಡೋಣ. ಮೊದಲನೇದಾಗಿ ಇನ್ಫ್ಯಾಂಟೈಲ್ ಏಕ್ನೆ ಅಂತ ಕರಿತೀವಿ, ಅಂದರೆ ಎಳೆಗೂಸಿನಲ್ಲಿ ಬರುವ ಮಡವೆ. ಮಗು ಜನಿಸಿದ 1 ವರ್ಷದೊಳಗೆ ಮಡವೆಗಳು ಕಾಣಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ಮೊದಲ 3 ತಿಂಗಳಲ್ಲಿ ಕಾಣಿಸಿಕೊಂಡು ನಂತರ ತನ್ನಷ್ಟಕ್ಕೆ ತಾನೇ ಕಡಿಮೆಯಾಗುತ್ತದೆ. ಕೆಲವು ಔಷಧಿಗಳ ಸೇವನೆಯಿಂದಲೂ ಸಹ ಮಡವೆ ಬರುತ್ತದೆ. ಉದಾಹರಣೆಗೆ ಕೆಲವು ಹಾರ್ಮೋನ್ಸ್, ಸ್ಟೀರಾ

0: ಐಡ್ಸ್, ಪ್ರೊಜೆಸ್ಟರಾನ್, ಟೆಸ್ಟೋಸ್ಟಿರಾನ್ಸ್, ಕೆಲವು ಲವಣಜನಕಗಳು ಅಂತೀವಿ ಅಂದರೆ ಅಯೋಡೈಡ್ಸ್, ಬ್ರೋಮೈಡ್ಸ್, ಇವು ಸಹ ಮಡವೆ ಬರೋದಕ್ಕೆ ಕಾರಣ ಆಗುತ್ತೆ. ಹಾಗೂ ಕೆಲವು ಔಷಧಗಳು ಕ್ವಿನೈನ್, ಡೈಸಲ್ಫರಾಮ್, ಕಾಡ್ಲಿವರ್ ಆಯಿಲ್, INS, ಸ್ಟ್ರೆಪ್ಟೋಮೈಸಿನ್, ಈ ಔಷಧಿಗಳನ್ನು ಸೇವಿಸುವಾಗ ವೈದ್ಯರ ಸಲಹೆ ಇಲ್ಲದೆ ಸೇವಿಸಬಾರದು. ಹಾಗೂ ಇನ್ನೊಂದು ಆಕ್ಯುಪೇಷನಲ್ ಹಜಾರ್ಡ್ ಏಕ್ನೆ ಅಂತ ಕರಿತೀವಿ, ಅಂದರೆ ಉದ್ಯೋಗದ ಮಡವೆ. ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಎಣ್ಣೆ, ಟಾರ್ಗಳು, ಮೇಣ, ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ ಈ ಸಂಪರ್ಕದಿಂದ ಈ ಒಂದು ಮಡವೆ ಉಂಟಾಗುತ್ತೆ. ಇದನ್ನು ಉದ್ಯೋಗದ ಮಡವೆ ಅಂತ ಕರಿತೀವಿ. ಈ ಮಡವೆ ಇದ್ದವರು ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗುತ್ತೆ. ಮೊದಲನೆಯದಾಗಿ ಆಹಾರದಲ್ಲಿ ಪಥ್ಯೆ, ತುಪ್ಪ, ಬೆಣ್ಣೆ, ಜಿಡ್ಡು ಪದಾರ್ಥ, ಚಾಕೊಲೇಟ್ಗಳು, ಐಸ್ ಕ್ರೀಮ್ಗಳನ್ನು ಇವು ಪ್ರಚೋದನಕಾರಿಯಾಗುವುದರಿಂದ ಇದರಿಂದ ದೂರ ಇರುವುದು ಒಳ್ಳೆಯದು. ಹಾಗೆ ಜಿಡ್ಡಾದ ಮುಖವನ್ನು ದಿನಕ್ಕೆ 5-6 ಬಾರಿ ಸೋಪು ಮತ್ತು ನೀರಿನಿಂದ ಸ್ವಚ್ಛ ಮಾಡಿ ಮುಖವನ್ನು ಎಣ್ಣೆ ರಹಿತವಾಗಿ ಇಟ್ಟುಕೊಳ್ಳಬೇಕು. ಉಗುರಿನಿಂದ ಮಡವೆಗಳನ್ನು ಚೀಟಬಾರದು, ಇದರಿಂದ ಶಾಶ್ವತವಾಗಿ ಕಲೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸಾಕಷ್ಟು ನೀರು ಕುಡಿಯಿರಿ, ತಾಜಾ ಹಣ್ಣು, ತರಕಾರಿ, ಪೌಷ್ಟಿಕ ಆಹಾರ ಸೇವಿಸಿ, ಜಂಕ್ ಫುಡ್, ಹೆಚ್ಚು ಸಕ್ಕರೆ ಇರುವ ಆಹಾರವನ್ನು ಕಡಿಮೆ ಮಾಡಿ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ದೆ ಮಾಡಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಕೇವಲ ಮಡವೆ ಮಾತ್ರವಲ್ಲ, ಅದರ ಮೂಲ ಕಾರಣ ಗುರುತಿಸಿ ವ್ಯಕ್ತಿಯ ದೈಹಿಕ ಮಾನಸಿಕ ಸ್ವಭಾವವನ್ನು ಪರಿಗಣಿಸಿ ಚಿಕಿತ್ಸೆಯನ್ನು ನೀಡ್ತೀವಿ. ಚಿಕಿತ್ಸೆಗಾಗಿ ನಿಮ್ಮ ಹತ್ತಿರದ ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ ಅಥವಾ ಹೋಮಿಯೋಪತಿ ಆಸ್ಪತ್ರೆಯನ್ನು ಸಂಪರ್ಕಿಸಿ ಉಚಿತವಾದ ಚಿಕಿತ್ಸೆಯನ್ನು ಪಡೆಯಿರಿ. ಸಾಮಾನ್ಯವಾಗಿ ಬಳಸುವ ಔಷಧಿಗಳು ಸಲ್ಫರ್, ಸ್ಯಾಂಗ್ವಿನೇರಿಯಾ, ಕಾಲಿಬ್ರೋಮ್, ತೂಜಾ, ಆಂಟಿಯಂ ಕ್ರೂಡ್, ಆಂಟಿಯಂ ಟಾಟ್, ಬರ್ಬೇರಿಸ್ ಆಕ್ವಿಹೋಲಿಯಂ, ಇನ್ನು 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ಔಷಧಿಗಳನ್ನು ಸ್ವಯಂ ಸೇವಿಸದೆ ಅರ್ಹ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಔಷಧಿಯನ್ನು ಪಡೆದರೆ ಸೂಕ್ತ. ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಆರೋಗ್ಯ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮೊಡವೆಗಳ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆಯನ್ನ ತಿಳಿಸಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35:30. ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾರೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.

ಶ್ರೋತೃಗಳೇ, ಇಂದು ಬೆಳಿಗ್ಗೆ 11 ಗಂಟೆಗೆ ನನ್ನದೇ ಹಾಡು ನೇರ ಫೋನ್ ಕಾರ್ಯಕ್ರಮ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827222258558 ಅಥವಾ 228129. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಶ್ರಾವಣದ ಮಹತ್ವ, ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ. ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಶ್ರೋತೃಗಳ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ. ವಿಷಯ, ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ HS ಇಮ್ರಾನ್ ಖಾನ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಇಂದು ರಾತ್ರಿ 10 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಕೃಷ್ಣಂ ಒಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

0: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

ಆಕಾಶವಾಣಿ ಮಡಿಕೇರಿ. ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಮೃತ ವರ್ಷಿಣಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿದ ಗೀತೆ, ಸಂಗೀತ ದೇವ, ಸಾಹಿತ್ಯ ಕೆ ಕಲ್ಯಾಣ್.

ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ತನು ಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯೆ ಹೊಸ ಹೊಸವನಾನರನು. ಜ್ವರ ಬಂದು ತನು ಬೆಂದ ಯಾತನೆಯ ಮಾತೇನು, ಉರಿಬೇಗೆ ಇಳಿಯೆ ಹೊಸ ಹೊಸವನಾನರನು. ಕರಣ ತಪನೆಗಳಿಳಿಯೆ ಕಾರಣವದೇನಿರಲಿ, ಮರುಜನ್ಮ ವಾತ್ಮಂಗೆ ಮಂಕುತಿಮ್ಮ. ಕರಣ ತಪನೆಗಳಿಳಿಯೆ ಕಾರಣವದೇನಿರಲಿ, ಮರುಜನ್ಮ ವಾತ್ಮಂಗೆ ಮಂಕುತಿಮ್ಮ.

ಕಸ್ತೀವಿ, ಕೆಲವು ಸಾರಿ ತೀವ್ರ ನಿರಾಶೆ ಕೂಡ ಅಮರ್ಬಿಡುತ್ತೆ. ಆದರೆ ಅದೇ ಕಾಯಿಲೆ ಸ್ವಲ್ಪ ದಿನದ ನಂತರ ಪೂರ್ತಿ ವಾಸಿಯಾದಾಗ ಡಾಕ್ಟ್ರು ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂದಾಗ ಎಂಥ ಹುರುಪು, ಎಷ್ಟು ಆನಂದ! ಹೊಸ ಆರೋಗ್ಯದಲ್ಲಿ ಹೊಸ ಮನುಷ್ಯರೇ ಆಗಿಬಿಟ್ಟಂತಹ ಸಂಭ್ರಮ. ಉರಿ ಬೇಗೆ ಇಳಿಯೇ ಹೊಸ ಹೊಸಬನಾ ನರನು ಮರುಜನ್ಮವಾತ್ಮಂಗೆ ಅಂತಾರೆ ಡಿ ವಿ ಜಿ. ಸದ್ಯ ಆ ರೋಗದಿಂದ ಬಚಾವಾದ್ನಪ್ಪ, ಇನ್ನೊಂದು ಜನ್ಮ ಬಂದಾಗಾಯ್ತು ಅಂತ ಅನೇಕರು ಆಗಾಗ ಉದ್ಗರಿಸೋದನ್ನ ನಾವೆಲ್ಲ ಕೇಳಿದ್ದೀವಿ. ಇಂಥ ಲವಲವಿಕೆ ಮಕ್ಕಳಲ್ಲಿ ಹೆಚ್ಚು. ಬೆಳಿಗ್ಗೆ ತಾನೇ ಜ್ವರದ ತಾಪದಿಂದ ಅಸಹಾಯಕವಾಗಿ ಮುಲುಗುತ್ತಾ ಮಲಗಿರುತ್ತೆ ಪುಟ್ಟು ಕಂದ. ಅಮ್ಮ ಬಂದು ಹಾಲು ಕುಡಿಸಿ ಒಂದು ಚಮಚ ಔಷಧಿ ಹಾಕಿ ಹೊದಿಕೆ ಹೊತ್ತಿಸಿ ಹೋಗ್ತಾಳೆ. ಆಗೋ ಮಧ್ಯಾಹ್ನವೇ ಜ್ವರ ಬಿಟ್ಟಾಯ್ತು, ಕುಣಿತ ಶುರು ಆಯ್ತು. ಆ ಮುದ್ದು ಮುಗದಲ್ಲಿ ಎಳೆನಗೆಯ ಬೆಳದಿಂಗಳು, ಬಣ್ಣದ ಚೆಂಡು ಹಿಡಿದು ಆಟಕ್ಕೆ ಹೊರಟು ಆಯ್ತು. ಕಂಗಾಲಾಗಿದ್ದ ತಾಯಿ ಮಟ್ಟಿಗೆ ಮಗುವಿನ ಹೊಸ ಜನ್ಮ ಇದು. ಇನ್ನು ಅನೇಕ ಬಾರಿ ಈ ಕಾಯಿಲೆಗಳಿಂದ ನಮಗೆ ಅಂತರಂಗ ಶುದ್ಧಿ ಕೂಡ ಪ್ರಾಪ್ತವಾಗಿ ಬಿಡುತ್ತೆ. ನಮ್ಮ ತಪ್ಪುಗಳು ನಮಗೆ ಗೋಚರಿಸುತ್ತೆ, ಪಶ್ಚಾತ್ತಾಪ ಪಡ್ತೀವಿ, ಛೇ ಇನ್ಮುಂದೆ ಹೀಗೆ ನಡ್ಕೋಬಾರ್ದಪ್ಪ, ಹೊಸ ಮನುಷ್ಯ ಆಗಿ ಹೊಸ ಜೀವನ ಆರಂಭಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ, ಹಾಗೆ ನಡ್ಕೊಳ್ತೀವಿ. ಇದು ಡಿ ವಿ ಜಿ ಅವರು ಸಾಕ್ಷಾತ್ಕರಿಸ್ಕೊಂಡ ಹಾಗೆ ಆತ್ಮನಿಗೆ ಸಂದ ಮರುಜನ್ಮ. ಆಮೇಲೆ ಹಿಂದೆ ನಾವು ಚರ್ಚಿಸಿದ ಹಾಗೆ ಇಂದ್ರಿಯ ಕಾತರತೆ ಕೂಡ ನಮ್ಮನ್ನ ಕಾಡುವಂತ ಒಂದು ಕಾಯಿಲೆನೆ. ಒಂದು ಘಟ್ಟದಲ್ಲಿ ಕಾತರತೆ ಮುಕ್ತಾಯವಾಗೋದು ಅಷ್ಟೇ ಸತ್ಯ. ಇಂದ್ರಿಯ ಬಯಕೆ ಇದೆಯಲ್ಲ, ಪೂರೈಕೆ ಆದ್ರೂ ಶಮನವೇ, ಅಥವಾ ಜಿತೇಂದ್ರಿಯರಾಗಿ ನಾವದನ್ನ ಗೆದ್ರೂ ಅದೂ ಶಮನವೇ. ಕಾರಣವದೇನಿರಲಿ, ಕರಣ ತಪನೆಗಳಿಳಿಯೇ ಅದು ಖಂಡಿತವಾಗಿಯೂ ಸ್ವಾಗತಾರ್ಹ ಹೊಸ ಹುಟ್ಟು.

ಕೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.

ಮಲ್ಲಿಗೆ ಹೂವಿನಷ್ಟೇ ಚೆಂದುಳ್ಳಿ ಪದ್ಯ ಇದು. ರಮಣೀಯತೆಯಿಂದ ಸುಭಗತೆಯಿಂದ ಎಲ್ಲರ ಮನಸ್ಸನ್ನ ಸೆಳೆದುಕೊಳ್ಳುವಂಥದ್ದಿದು. ಇದನ್ನ ನಾಲಿಗೆ ಮೇಲೆ ಕುಣಿಸದ ಪ್ರಜ್ಞಾವಂತ ಕನ್ನಡಿಗರೇ ಇಲ್ವೇನೋ. ಚೆಲುವು ಮಾಧುರ್ಯ ತತ್ವಗಳ ಜತೆ ಜತೆಗೆ ಸಹಜ ಸುಂದರ ಪ್ರಾಸ ಈ ಪದ್ಯದ ವೈಶಿಷ್ಟ್ಯ. ಇಲ್ಲಿ ಒಬ್ಬ ಮನುಷ್ಯ ಹೇಗೆ ಪರಿಪೂರ್ಣನಾಗಬೇಕೋ ಹಾಗೆ ಅವನು ಪರಿಪೂರ್ಣನಾಗಬೇಕಾದ್ರೆ ಎಂಥೆಂಥ ಸದ್ಗುಣಗಳನ್ನ ಅವನು ಬೆಳೆಸಿಕೊಳ್ಬೇಕು ಅನ್ನೋದನ್ನ ಅತಿಮಧುರವಾಗಿ ಡಿ ವಿ ಜಿ ಬಣ್ಣಿಸ್ತಾರೆ. ಒಬ್ಬ ಸನ್ಮನುಷ್ಯನ ಸನ್ಮನಸ್ಸು ಅನ್ನೋ ಮಾತು ಬಂದಾಗ ವಾಲ್ಮೀಕಿ ಮಹರ್ಷಿ ಹೇಳಿರೋ ಒಂದು ಮಾತು ನೆನಪಿಗೆ ಬರುತ್ತೆ. ತಾವು ಸ್ನಾನ ಮಾಡಲಿರೋ ಸರೋವರವನ್ನ ಶಿಷ್ಯನಿಗೆ ಹೀಗೆ ವರ್ಣಿಸ್ತಾರಂತೆ. ಆಕರ್

0: ಶಬ್ದಮವಿದಂ ತೀರ್ಥಂ ಭಾರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ ಮನುಷ್ಯ ಮನೋಯಥ. ಕೆಸರೂ ಕದಡುಗಳಿಲ್ಲದೆ ಪ್ರಸನ್ನವೂ ರಮಣೀಯವೂ ಆಗಿ ಸನ್ ಮನುಷ್ಯನ ಮನಸ್ಸಿನಂತೆ ಇತ್ತಂತೆ ಆ ಸರೋವರ. ಇಲ್ಲಿ ಈ ಮಲ್ಲಿಗೆ ಪದ್ಯ ಬಣ್ಣಿಸೋದು ಅಂಥದ್ದೇ ಮನಸ್ಸನ್ನ. ಬೆಟ್ಟದಡಿ ಹುಲ್ಲಾಗೋ, ಹೌದು ಅಲ್ಲಿ ಅದೇ ಸಹಜ, ಮನೆಗೆ ಮಲ್ಲಿಗೆಯಾಗೋ. ಏನೆಲ್ಲ ಇದೆ ಈ ಪುಟ್ಟ ಮಲ್ಲಿಗೆಯಲ್ಲಿ! ಧವಳ ಕಾಂತಿ, ದಿವ್ಯ ಸುಗಂಧ, ರೇಷ್ಮೆಯ ಮೃದುತೆ. ಈ ಮೃದುತೆಗೆ ಇನ್ನೊಂದು ಹೋಲಿಕೆನೆ ಇಲ್ಲ, ಇದ್ರೆ ಅದು ಹಸುಕಂದನ ಚಂದುಟಿ ಅಷ್ಟೆ. ಹೀಗೆ ಮಲ್ಲಿಗೆಯಂಥ ಪರಿಮಳ ವ್ಯಕ್ತಿತ್ವವನ್ನ ಬೆಳೆಸಿಕೋ ಅಂತಾರೆ ಡಿ ವಿ ಜಿ. ಇನ್ನು ಕಷ್ಟಗಳ ಮಳೆ ಸುರಿದ್ರೆ ಏನಿಲ್ಲ, ಆಗ ಸುಮ್ಮನೆ ಕಲ್ಲಾಗ್ಬಿಡು ಅಷ್ಟೇ. ಗೋರ್ಕಲ್ಲ ಮೇಲೆ ಮಳೆಗರೆದರೆ ಅದಕ್ಕೇನು ಬಾಧಕ? ಪದ್ಯದ ಸೊಗಸು ಕೆನೆ ಆಗಿರೋದು ಬೆಲ್ಲ ಸಕ್ಕರೆಯಾಗೂ ದೀನ ದುರ್ಬಲರಿಂಗೆ ಅನ್ನೋ ಮಾತಿನಲ್ಲಿ. ನಾವು ಗಮನಿಸಬೇಕು, ಈ ಬೆಲ್ಲ ಸಕ್ಕರೆಗಳಿಗೆ ಸಿಹಿ ಗುಣ ಮಾತ್ರವಲ್ಲ, ಕರಗುವ ಗುಣವೂ ಇದೆ. ಈ ಮಾತು ಬಹಳ ಮುಖ್ಯ. ಈ ಕರಗುವ ಗುಣವೇ ನಮ್ಮ ಅಂತಃಕರಣ. ಅಸಹಾಯಕರಿಗೆ ನಮ್ಮ ಹೃದಯ ಮಿಡಿಬೇಕು. ನಮ್ಮ ತಟ್ಟೆಯಿಂದ ಒಂದು ತುತ್ತು, ನಮ್ಮ ಬಟ್ಟಲಿಂದ ಒಂದು ಗುಟುಕು ಅವರಿಗೆ ಕೊಡೋಣ. ಇಂಥ ಸುಸಂಸ್ಕೃತಿಯನ್ನು ಬೆಳೆಸ್ಕೋ, ಈ ಹಿರಿಮೆಯಿಂದ ಎಲ್ಲರೊಳಗೊಂದಾಗು ಅಂತಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯರ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:15. ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾವೇ ನೋಡ್ಕೊಳ್ತೀವಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸಿ.

0: ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
1: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಹಲೋ
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
4: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಈಗ ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ರಂಜನಿ ಪ್ರಭು ಅವರ ರಚನೆ, ಹಾಡಿದ್ದಾರೆ ಮೇಘನಾ ಭಟ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿ ಸೀತಾರಾಮಯ್ಯ ಅವರ ರಚನೆ, ಹಾಡಿದ್ದಾರೆ ಎಂ ಎಸ್ ಶೀಲಾ, ರಾಜ್ಕುಮಾರ್ ಭಾರತಿ.

ಶ್ರೋತೃಗಳು, ಬೆಳಿಗ್ಗೆ 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ನಾಸಿರ್ ಅಹಮದ್ ಖಾನ್ ಅವರ ಗಾಯನವನ್ನ ಕೇಳುವಿರಿ. 11 ಗಂಟೆಗೆ ನನ್ನದೇ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288 ಅಥವಾ 228129. 12:05 ವನಿತಾ ವಿಹಾರದಲ್ಲಿ ಶ್ರಾವಣದ ಮಹತ್ವ, ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ. 12:35 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮಿಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇಂದು ಸಂಜೆ 4:30 ನೆನಪು ದಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಶ್ರೋತೃಗಳ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ, ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. 5:30 ಚಿತ್ರಕಾವೇರಿ, ರಸಪ್ರಶ್ನೆಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಜೆ 6:51 ಕೃಷಿರಂಗದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಈ ಕುರಿತು ಡಾ ಎಚ್ ಎಸ್ ಇಮ್ರಾನ್ ಖಾನ್ ಅವರೊಂದಿಗೆ ಸಂದರ್ಶನ.

ಈಗ ಸಮಯ 9:31. ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನುವ ಮೆಸೇಜ್ ನೋಡಿದ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.

ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಂತೋಷ್ ಕೆಎನ್. ಕೊಡಗಿನಲ್ಲಿ ಅದರಲ್ಲೂ ಮಡಿಕೇರಿ ಸುತ್ತಮುತ್ತ ಮಳೆಯ ವಾತಾವರಣ ಇದ್ರೆ ಬೇರೆಲ್ಲ ಪ್ರದೇಶಗಳಲ್ಲಿ ಮಳೆಯ ಕೊರತೆ ಕಾಣ್ತಾ ಇದೆ. ಮಡಿಕೇರಿಯಲ್ಲಿ ಅನೇಕರು ಸಾಕಪ್ಪ ಮಳೆ ಅಂತ ಅಂದ್ರೆ, ಮತ್ತೆ ಕೆಲವರು ಅಬ್ಬಾ ಕೊನೆಗೂ ಮಳೆ ಬಂದು ಭೂಮಿ ತಂಪಾಗಿ ನೀರು ಸಂಗ್ರಹ ಆಗಿದೆ, ಮುಂದಿನ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗಲಿಕ್ಕಿಲ್ಲ, ಈ ಊರಿನಲ್ಲಿರುವ ನಾವೇ ಪುಣ್ಯವಂತರು ಅಂತ ಖುಷಿ ಪಡ್ತಾನೂ ಇದ್ದಾರೆ. ಮಳೆ ಬಗ್ಗೆ ಮಾತನಾಡೋಣ ಇಂದು ಅಂತ ಇದ್ದೆ, ಆದರೆ ಅದೇ ವಿಷಯ ಎಷ್ಟು ಅಂತ ಮಾತಾಡೋದು ಅಂತ ಯೋಚಿಸ್ತಾ ಇದ್ದಾಗ ನನ್ನ ಕಣ್ಣಿಗೆ ಬಿದ್ದಿದ್ದೇ ಈ ವಸ್ತು. ಈ ಕಣ್ಣಿಗೆ ಬೀಳೋದು ಅಂದರೆ ಅನೇಕ ಅರ್ಥ ಇದೆ ಬಿಡಿ. ಸಣ್ಣ ಕಸ ಕಣ್ಣಿಗೆ ಬೀಳುವಂಥದ್ದು, ಅವನ ಕಣ್ಣಿಗೆ ಬಿದ್ದ್ಯಾ ನಿನ್ನ ಕತೆ ಮುಗೀತು. ದಾರಿಯಲ್ಲಿ ಹೋಗ್ತಾ ಇದ್ದಾಗ ಬಟ್ಟೆ ಅಂಗಡಿ ಮುಂದೆ ನನ್ನ ಹೆಂಡತಿ ಕಣ್ಣಿಗೆ ಒಂದು ಸೀರೆ ಬಿತ್ತು ನೋಡಿ, ಈ ಮೂರು ವಾಕ್ಯಗಳು ಇಲ್ಲಿ ಎಲ್ಲವೂ ಕಣ್ಣಿಗೆ ಬೀಳು ಅಂದರೆ ಅದರ ಅರ್ಥ ಬೇರೆ ಇದೆ. ಹಾಗೆಯೇ ಅಪಾಯಗಳ ಆಳನೂ ಬೇರೆ ಬೇರೆನೆ. ಅದ್ರ ಬಗ್ಗೆ ಮಾತು ಬೇಡಬೇಡಿ. ನನ್ನ ಕಣ್ಣಿಗೆ ಇಂದು ಬಿದ್ದ ವಸ್ತು ಅಥವಾ ನಾನು ಇಂದು ಮಾತನಾಡಲು ಹೊರಟಿರೋ ವಿಷಯ ಯಾವುದು ಗೊತ್ತಾ? ಅದೇ ಲೇಖನಿ, ಪೆನ್ನು.

0: ಎದ್ದು. ಹೊಸ ಕಾರ್ಗೆ ಅಲ್ಲೂ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೊಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
3: ಈ ಪೆನ್ನು ಅನ್ನುವ ವಸ್ತು ಒಂದು ಅದ್ಭುತ ಆವಿಷ್ಕಾರ. ಪೆನ್ನು ಅನ್ನೋದು ಕೇವಲ ಬರೆಯುವ ಸಾಧನವಾದರೂ ಇದರಿಂದ ನಮ್ಮ ಸಂಸ್ಕೃತಿ, ಇತಿಹಾಸವನ್ನು, ಕಲೆಯನ್ನು, ಕಥೆಯನ್ನು ಮುಂದಿನ ಜನಾಂಗಕ್ಕೆ ದಾಟಿಸಲು ಸಹಾಯ ಮಾಡುವ ಪ್ರಮುಖ ಮಾಧ್ಯಮವಾಗಿಯೂ ಕೆಲಸ ಮಾಡುತ್ತೆ. ಪೆನ್ನಿನ ಇತಿಹಾಸದ ಬಗ್ಗೆ ಮಾತನಾಡೋದಾದರೆ, ಆರಂಭದಲ್ಲಿ ಮಾನವ ಜೇಡಿಮಣ್ಣಿನ ಮೇಲೆ ಮೊನಚಾದ ಕಲ್ಲು ಅಥವಾ ಮೂಳೆಗಳನ್ನು ಬಳಸಿ ಬರೆಯಲು ಆರಂಭಿಸಿದರೆ, ನಂತರ ಪ್ರಕೃತಿದತ್ತವಾದ ಬಣ್ಣಗಳನ್ನು ಪಕ್ಷಿಗಳ ಗರಿಗಳ ಮೊನಚಲ್ಲಿ ಅಥವಾ ಕೋಲು ಕಡ್ಡಿಗಳನ್ನು ಅದ್ದಿ ಬರೆಯಲು ಶುರು ಮಾಡಿದಂತೆ. 19ನೇ ಶತಮಾನದಲ್ಲಿ ಶಾಯಿಯನ್ನು ತುಂಬಿಸಿ ಬಳಸುವಂತಹ ಫೌಂಟೇನ್ ಪೆನ್ಗಳು ಬಂದವಂತೆ. ಆದರೆ 20ನೇ ಶತಮಾನದಲ್ಲಿ ಜಾನ್ ಜೆ ಲೌಡ್ ಮತ್ತು ಲಾಸ್ಲೋ ಬೈರೋ ಬಾಲ್ ಪಾಯಿಂಟ್ ಪೆನ್, ಇಂದು ನಾವು ಬಳಸುವ ಹೆಚ್ಚು ಪ್ರಚಲಿತರದಿರುವ ಈ ಬಾಲ್ ಪಾಯಿಂಟ್ ಪೆನ್ನನ್ನು ಕಂಡುಹಿಡಿದರು. ಇದು ಬರವಣಿಗೆಯನ್ನು ಸುಲಭಗೊಳಿಸಿತು. ನಾನು ಅಂಗನವಾಡಿಗೆ ನಂತರ ಶಾಲೆಗೆ ಹೋಗುವ ಆರಂಭ ದಿನಗಳಲ್ಲಿ ಪೆನ್ನು ನೋಡಿದ್ದು ಮಾತ್ರ, ಬಳಸಿರಲಿಲ್ಲ. ನನ್ನ ಅಜ್ಜನ ಕೈಯಲ್ಲೊಂದು ಶಾಯಿ ತುಂಬಿಸಿ ಬಳಸುವ ಪೆನ್ನೊಂದಿತ್ತು. ಆದರೆ ಅದನ್ನು ಅವರು ಆಗ ಒಂದು ಟ್ರಂಕಿನೊಳಗೆ ಜೋಪಾನವಾಗಿಟ್ಟು ಬೀಗ ಹಾಕಿ ಇಡ್ತಿದ್ರು. ನಮ್ಗ್ಯಾರಿಗೂ ಅದನ್ನು ಮುಟ್ಟಲು ಅಲ್ಲಲ್ಲ ನೋಡಲು ಸರಿಯಾಗಿ ಬಿಡ್ತಿರ್ಲಿಲ್ಲ. ವರ್ಷಕ್ಕೊಮ್ಮೆ ಯಾವಾಗಲಾದರೂ ಅದನ್ನು ಹೊರಗೆ ತೆಗೆದು ಅದಕ್ಕೆ ಇಂಕ್ ಹಾಕಿ 4 ಅಕ್ಷರ ಬರೆದ್ರೆ ಅದನ್ನು ನೋಡುವುದೇ ಒಂದು ಸಂಭ್ರಮ. ಒಂದಿನ ಏನಾಯ್ತು ಗೊತ್ತಾ? ಒಂದು ನಿಮಿಷ, ನೀವು ಮೊದಲು ನೋಡಿದ ಪೆನ್ನಿನ ಬಗ್ಗೆ ನಿಮಗೂ ನೆನಪಾಗಿರಬಹುದು. ಅದನ್ನು ಮೆಲ್ಕ್ ಹಾಕ್ತೀರಿ. ಈ ಹಾಡಿನ ನಂತರ ನನ್ನ ಕಥೆನ ಹೇಳ್ತೀನಿ ಕೇಳಿ.

ನನ್ನ ಅಜ್ಜ ಜತನವಾಗಿ ಒಂದು ಪೆನ್ ತೆಗೆದಿಟ್ಟಿದ್ರು ಅನ್ನಲ್ಲ, ಟ್ರಂಕ್ ಒಳಗೆ ಅಡಗಿ ಕುಳಿತಿರ್ತಿದ್ದ ಆ ಪೆನ್ ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಅದು ಯಾವುದೋ ಮಾಯಾವಿ ವಸ್ತು ಅಂತ ನನಗಾಗ ಅನಿಸ್ತಿತ್ತು. ಮಕ್ಕಳಿಗೆ ಯಾವುದಾದ್ರೂ ಒಂದು ವಸ್ತುವನ್ನು ಮುಚ್ಚಿಟ್ರೆ ಅಥವಾ ಕೊಡದೇ ಇದ್ರೆ ಅವರಿಗೆ ಅದರ ಬಗ್ಗೆ ಕುತೂಹಲ ಹೆಚ್ಚಾಗುತ್ತೆ ನೋಡಿ. ನನಗೂ ಅದೇ ಆಯಿತು. ಅನೇಕ ದಿನದಿಂದ ಕಾಯುತ್ತಿದ್ದ ಆ ಒಂದು ದಿನ ನನ್ನ ಬಾಳಿನಲ್ಲೂ ಬಂತು. ಯಾವುದೋ ವಸ್ತುವಿಗಾಗಿ ಟ್ರಂಕ್ನ ಬೀಗ ತೆರೆದ ಅಜ್ಜ ಮತ್ತೆ ಬೀಗೆ ಹಾಕೋದನ್ನು ಮರೆತಿದ್ರು. ಅವರು ಬೇರೆಲ್ಲ ಹೋಗಿದ್ರು, ಮನೆಯಲ್ಲಿರಲಿಲ್ಲ. ನಾನು ಮೆಲ್ಲೆ ಟ್ರಂಕಿನ ಒಳಗೆ ಅಡಗಿ ಕುಳಿತಿದ್ದ ಪೆನ್ನನ್ನು ತೆಗೆದೇ ಬಿಟ್ಟೆ. ಒಂದು ಖಾಲಿ ಹಾಳೆಯಲ್ಲಿ ಬರೆಯಲು ನೋಡಿದೆ, ಆದರೆ ಅದು ಬರೀಲಿಲ್ಲ. ಅಯ್ಯೋ, ನಾನು ಬರೆದ್ರೆ ಈ ಪೆನ್ ಬರೆಯೋದಿಲ್ವಾ ಅಂತ ಅಂದ್ಕೊಂಡು ನನ್ನ ಮೇಲೆ ಸಿಟ್ಟಿರಬೇಕು ಇದಕ್ಕೆ ಅಂತ ಅನ್ನಿಸ್ತು. ನೀನು ಕಲಿಸ್ತೀನಿ ಅಂತ ಸ್ವಲ್ಪ ಜೋರಾಗಿ ಬರೆದೆ. ನಾಲ್ಕು ಅಕ್ಷರ ಬರೆದ್ರು ಅದರಲ್ಲಿ ಒಂದು ಅಕ್ಷರದಲ್ಲಿ ಮಾತ್ರ ಇಂಕ್ ಮೂಡ್ತು.

ಓಹೋ, ನಿನಗೆ ಹೆಚ್ಚು ಒತ್ತಿ ಒತ್ತಿ ಬರೆದ್ರೆ ಮಾತ್ರ ಆಗೋದಾ ಅಂತ ಜೋರಾಗಿ ಒತ್ತಿ ಬರೆದೆ ನೋಡಿ, ಟಪ್ ಅಂತ ಪೆನ್ನಿನ ನಿಬ್ ಕಟ್ಟಾಗಿ ಬಿಡ್ತು. ಅದರ ಜೊತೆಗೆ ಕೈಯಲ್ಲಿ ಇಂಕ್ ಬೇರೆ ಆಯಿತು. ಇನ್ನೇನು ಮಾಡೋದು? ಪೆನ್ನನ್ನು ಮತ್ತೆ ಟ್ರಂಕ್ನೊಳಗಿಟ್ಟು ನಾನು ಬರೆದ ಪೇಪರ್ನ ಅಡಗಿಸಿಟ್ಟು ಏನೂ ಗೊತ್ತಿಲ್ಲದ ಹಾಗೆ ಮನೇಲಿದ್ದೆ. ಸಂಜೆ ಅಜ್ಜ ಬಂದರು. ಟ್ರಂಕ್ನಲ್ಲಿಟ್ಟಿದ್ದ ವಸ್ತು ಚೆಲ್ಲಾಪಿಲ್ಲಿ ಆಗಿರೋದನ್ನು ಗಮನಿಸಿದರು. ತನಿಖೆ ನಡೆಸಿದರು. ಕಳ್ಳ ಬೇಗ ಸಿಕ್ಕಿಬಿದ್ದ. ಯಾಕೆಂದರೆ ನನ್ನ ಕೈಯಲ್ಲಿ ಅಂಟಿಕೊಂಡಿದ್ದ ಇಂಕನ್ನು ಅಳಿಸಲು ನನಗೆ ಮನಸ್ಸಾಗಿರಲಿಲ್ಲ. ಆದರೆ ಅಜ್ಜ ಆಗ ನನಗೆ ಏಟು ಕೊಡದೆ ಆ ಪೆನ್ನಿನ ನಿಬ್ಸ್ ಬದಲಾಯಿಸಿ ಅದಕ್ಕೆ ಇಂಕ್ ತುಂಬಿಸಿ ಒಂದು ಪುಟ ಇಡೀ ಬರೆಯಲು ಬಿಟ್ಟರು ಮತ್ತು ಹೇಗೆ ಬರಿಬೇಕು ಅಂತಲೂ ಹೇಳಿಕೊಟ್ರು. ಅಂದು ಕೈಗೆ ಅಂಟಿದ ಆ ಶಾಯಿ ಅಂದರೆ ಈ ಬರೆಯುವ ಉತ್ಸಾಹ ಇಂದಿಗೂ ಮುಂದುವರಿತಾ ಇದೆ.

ಶಾಲೆಯಲ್ಲಿ ಟೀಚರ್ ಬಳಸ್ತಿದ್ದ ಕೆಂಪು ಪೆನ್ನಲ್ಲಿ ಅವರಿಗೆ ಖುಷಿಯಾಗಿ ಗುಡ್ ಅಂತ ಅನ್ನೋ ನಕ್ಷತ್ರ ಚಿತ್ರ ಅನ್ನೋ ಕೈಯಲ್ಲಿ ಬರೆದುಬಿಟ್ರೆ ನಮ್ಮ ಖುಷಿ ಹೇಳೋದೇ ಬೇಡ, ಅದನ್ನು ತೊಳೆಯದೆ 2 ದಿನ ಆದರೂ ಇಟ್ಟುಕೊಳ್ತಿದ್ವು. ಹಾಗಂತ ನನ್ನ ಕೈ ಮೇಲೆ 10-6 ಬಾರಿ ಹೀಗೆಲ್ಲ ಬರೆದಿರಬಹುದು ಅಂತ ಅಂದ್ಕೊಳ್ಬೇಡಿ. ನನಗೆ ನೆನಪಿರೋದು ಒಂದೇ ಬಾರಿ ಹಾಗೆ ಬರೆದಿದ್ದು ಅಂತ. ಅದು ಯಾಕಂದರೆ ಅಂದು ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸಲ್ಲಿ ಏನೂ ಗಲಾಟೆ ಮಾಡಿರಲಿಲ್ಲ. ಅದಕ್ಕಾಗಿ ಶಾಲೆಯಲ್ಲಿ ಪೆನ್ನು ಮಾಯ ಆಗೋದಕ್ಕೆ ಲೆಕ್ಕನೇ ಇರ್ತಿರಲಿಲ್ಲ. ಶಾಲೆಯಲ್ಲಿ ಪೆನ್ ತರಲಿಲ್ಲ ಅಂತ ಪೆಟ್ಟು ಬಿದ್ದರೆ ಮನೆಯಲ್ಲಿ ಪೆನ್ ಹಾಳು ಮಾಡ್ಕೊಂಡು ಬರ್ತೀಯಾ ಅಂತ ಮತ್ತೆ ಪೆಟ್ಟು ಬೀಳ್ತಿತ್ತು. ಈ ಪೆನ್ನಿನಿಂದಾಗಿ ಅದೆಷ್ಟು ಪೆಟ್ಟು ತಿಂದಿದ್ದೀನೋ ನೆನಪಿಲ್ಲ. ಲಕ್ಷ ಲಕ್ಷ ವ್ಯವಹಾರ ನಡೆಯುವ ಬ್ಯಾಂಕ್ನಲ್ಲಿಯೂ 5-10 ರೂಪಾಯಿಗೆ ಸಿಗುವ ಪೆನ್ನಿನ ಮೇಲೆ ನಂಬಿಕೆ ಇಲ್ಲ. ಯಾರಾದರೂ ತಗೊಂಡು ಹೋದರೆ ಅಂತ ಅದಕ್ಕೆ ಒಂದು ಹಗ್ಗನ ಕಟ್ಟಿ ನೇತು ಹಾಕಿರ್ತಾರೆ. ಅದಕ್ಕೊಂಥರ ಜೈಲು ಶಿಕ್ಷೆ ಅಂತಲೇ ಹೇಳಬೇಕು. ಇನ್ನು ಜಗತ್ತಲ್ಲಿ ಅತಿ ಹೆಚ್ಚು ಜನರ ಪರಿಚಯ ಆಗೋದು ಹೇಗೆ ಗೊತ್ತಾ? ಸ್ವಲ್ಪ ನಿಮ್ಮ ಪೆನ್ ಕೊಡ್ತೀರಾ ಅಂತ ಕೇಳಿದಾಗ ಅಲ್ಲಿಂದ, ಯಾಕೆಂದರೆ ಅವರು ನಮ್ಮ ಹಿಂದೆ ಬರ್ತಾರೆ, ವಾಪಸ್ ತೊಗೊಳ್ಬೇಕಲ್ಲ. ಇನ್ನು ಪೆನ್ನದು ಕ್ಯಾಪ್ ಕಳವಾಗೋದಂತೂ ಹೇಳೋದು ಬೇಡ. ಪೆನ್ ಮಾತ್ರ ಕೈಯಲ್ಲಿರ್ತದೆ, ಕ್ಯಾಪು ಎಲ್ಲೋ ಬಿದ್ದಿರ್ತದೆ. ಜಗತ್ತಿನಲ್ಲಿ 90% ಪೆನ್ಗಳು ಖಾಲಿಯಾಗಿ ಮುಗಿಯೋದಿಲ್ಲಂತೆ, ಹೆಚ್ಚಾಗಿ ಕಳುವಾಗಿ ಕಾಣೆಯಾಗಿ ಹೋಗ್ತದಂತೆ. ಪರೀಕ್ಷಾ ಹಾಲಿಗೂ ಈ ಪೆನ್ನಿಗೂ ದೊಡ್ಡ ಸಂಬಂಧ. ಪರೀಕ್ಷೆ ಬರಿತಾ ಇರ್ತೀವಿ, ಪ್ರಶ್ನೆಗೆ ಉತ್ತರ ಗೊತ್ತಾಗೋದಿಲ್ಲ, ಇನ್ನೇನು ಮಾಡೋದಪ್ಪ ಅಂತ ಏನೋ ಸ್ವಲ್ಪ ಹೊಳಿತು ಅಥವಾ ಏನೋ ಒಂದು ಗೀಚು ಅಂತ ಹೇಳಿದರೆ ಆಗ ನೋಡಿ ಈ ಪೆನ್ನು ಕೈ ಕುಡಿತದೆ. ಇನ್ನು ಬಿಳಿ ಶರ್ಟ್ ಹಾಕ್ಕೊಂಡು ಎಲ್ಲಾದರೂ ಹೋಗಿ ಬರ್ತೀನಿ, ಸ್ವಲ್ಪ ಮಜಾ ತೊಗೊಳ್ತೀನಿ ಅಂದರೆ ಆವತ್ತೇ ಪೆನ್ನು ತನ್ನ ಇಂಕನ್ನು ಕಾರ್ತದೆ. ಶರ್ಟು ತುಂಬ ಚೆಂದ ಇರ್ತದೆ ಬಿಡಿ. ಇನ್ನು ಸ್ವಲ್ಪ ಪೆನ್ ಬರೆಯೋದಿಲ್ಲ ಅಂತಿರಲಿ, ಆಗ ನೋಡಬೇಕು ನಮ್ಮ ಕತೆ. ನಾವೇನು ಹೊಸದಾಗಿ ತಗೊಳ್ಳೋದಿಲ್ಲ, ಅದನ್ನು ಗಾಳಿಯಲ್ಲಿ ಅಲ್ಲಾಡಿಸಿ ಒಂದು ಪೇಪರ್ ತಗೊಂಡೆ ಗೀಚಿ ಗೀಚಿ ಗೀಚಿ ಏನಾದರೂ ಮಾಡಿದನ್ನು ಬರೀಲಿಕ್ಕೆ ನೋಡ್ತೀವಿ. ಅಷ್ಟೇ ಯಾಕೆ, ಪೆನ್ನಿನ ನಿಂಬಿಗೆ ಬಾಯಿ ಇಟ್ಟು ಸ್ವಲ್ಪ ಕಚ್ಚೋದು ಇಂಥದೆಲ್ಲ ಮಾಡ್ತೀವಿ. ಹೇಳೋದು ಬೇಡ, ಹೇಳ್ತಾ ಹೋದರೆ ಇದ್ರ ಕತೆ ಮುಗಿಯೋದಿಲ್ಲ. ಈಗಂತೂ ಸ್ವಲ್ಪ ಈ ಮೊಬೈಲ್ ಲ್ಯಾಪ್ಟಾಪ್ ಬಂದಮೇಲೆ ಪೆನ್ನಿಗೆ ಕೆಲಸ ಕಮ್ಮಿ ಆಗಿದೆ, ಆದರೆ ಆ ಪೆನ್ನಲ್ಲಿರುವ ಮಜಾ ಯಾವುದರಲ್ಲೂ ಸಿಗೋದಿಲ್ಲ ಬಿಡಿ. ಅಂದರೆ ಬರೆಯುವ ಹವ್ಯಾಸ ಇರಬೇಕು ಅಂತ.

ಆಕಾಶವಾಣಿ ಮಡಿಕೇರಿ, ಸಮಯ 10 ಗಂಟೆ. ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 10:02:55. ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ಉಸ್ತಾದ್ ನಸೀರ್ ಅಹಮದ್ ಖಾನ್ ಅವರ ಹಾಡುಗಾರಿಕೆ, ರಾಗ್ ಪುರಿಯ ಕಲ್ಯಾಣ್, ವಿಲಂಬಿತ್ ಏಕ್ತಾಲ್, ಧೃತ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ನಸೀರ್ ಅಹಮದ್ ಖಾನ್ ಅವರ ಹಾಡುಗಾರಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಶ್ರೋತೃಗಳೇ, ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಬರ್ಫಿ ಚಿತ್ರದ ಗೀತೆ. ಹಾಡಿದ್ದಾರೆ ನಿಖಿಲ್ ಪೌಲ್ ಜಾರ್ಜ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ರಚನೆ ಸ್ವನಂದ್ ಕಿರ್ಕಿರೆ. ಸಂಗೀತ ನೀಡಿದ್ದಾರೆ ಪ್ರೀತಮ್.

ಕಾಮಿಲ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಶೇಖರ್ ಅವರು ಸಂಗೀತ ನೀಡಿರುವ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆಯನ್ನ ಕೇಳಿಬರೋಣ. ಈ ಗೀತೆಯನ್ನ ಹಾಡಿದ್ದಾರೆ ಅರಿಜಿತ್ ಸಿಂಗ್ ಮತ್ತು ಶ್ರೇಯಾ ಘೋಷಾಲ್.

0: ಅಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಸಾಗರ ಹೊಂಬಣ್ಣದ ತೀರ ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ ಜಂಗಮವಾಗಿ ಹುದಿಲ್ಲಿ ಅದೇ ರಾಮೇಶ್ವರ ಓ ನನ್ನ

0: ಕಡೆ ಅಲೆಯ ಸಾಗರ ಹೊಂಬಣ್ಣದ ತೀರ ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ ಜಂಗಮವಾಗಿ ಹುದಿಲ್ಲಿ ಅದೇ ರಾಮೇಶ್ವರ ಓ ನನ್ನ ತಾಯೇ ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

ಕೇಳುಗರೆ, ಗಾನ ಭಜನ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹ್ಯಾಪಿ ಹಾರ್ಡಿ ಆ್ಯಂಡ್ ಹೀರ್ ಚಿತ್ರದ ಗೀತೆ. ಹಾಡಿದ್ದಾರೆ ಹಿಮೇಶ್ ರೇಷ್ಮಿಯಾ ಮತ್ತು ರಾಣು ಮಂಡಿ. ಸಾಹಿತ್ಯ ರಚನೆ ಶಬ್ಬೀರ್ ಅಹ್ಮದ್, ಸಂಗೀತ ನೀಡಿದ್ದಾರೆ ಹಿಮೇಶ್ ರೇಷ್ಮಿಯಾ.

ಗದ್ದಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಗಾರ, ಪೃಥ್ವಿಯ ಮನಮೋಹಕ ಚೆಲುವು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಹೌದು, ಇದು ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಕಾರ್ಯಕ್ರಮ ಗಾನ ಬಜಾನದಲ್ಲಿ ಈಗ ನಾವು ಹಿಂದಿ ಚಿತ್ರಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಕೇಳೋಣ ಓಂ ಶಾಂತಿ ಓಂ ಚಿತ್ರದ ಗೀತೆ, ಹಾಡಿದ್ದಾರೆ ಕೆ. ಸಾಹಿತ್ಯ ರಚನೆ ಜಾವೇದ್ ಅಖ್ತರ್, ಸಂಗೀತ ವಿಶಾಲ್ ಶೇಖರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ವೈಶಾಲಿ ಮತ್ತು ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಬಾಜಿರಾವ್ ಮಸ್ತಾನಿ ಚಿತ್ರದ ಗೀತೆ. ಈ ಗೀತೆಯ ರಚನೆ ಸಿದ್ಧಾರ್ಥ್ ಗರಿಮಾ, ಸಂಗೀತ ನೀಡಿದ್ದಾರೆ ಸಂಜಯ್ ಲೀಲಾ ಭನ್ಸಾಲಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಬೇಕು.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ತೆ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಯಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೋತೀನಿ ಎಂದು ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:04. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
5: ಆಕಾಶವಾಣಿ ಮಡಿಕೇರಿ.
6: ಹಲೋ ಆಕಾಶವಾಣಿ,
5: ನನ್ನೆದೆಯ ಹಾಡು.
6: ನನ್ನೆದೆಯ ಹಾಡು
5: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
6: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು ಆತ್ಮೀಯ ಶ್ರೋತೃಗಳಿಗೆಲ್ಲ ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು. ಕಾರ್ಯಕ್ರಮಕ್ಕಾಗಿ ಮತ್ತೊಮ್ಮೆ ಸ್ವಾಗತ ಕೇಳ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಿದ್ದೀನಿ ನಿಮ್ ಜೊತೆ ಶ್ರುತಿ ಸಂಜೀವ್, ಹಾಗೆ ನನ್ನ ಜೊತೆ ಇದ್ದಾರೆ
2: ನಾನು ಎಂ ಶಕುಂತಲಾ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ. ಹಾಗೇನೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
0: ಹೌದು, ಸ್ವಾಗತ ಹೇಳಿ ಆಯ್ತು. ಹಾಗೆ ಫೋನ್ ನಂಬರ್ ಕೂಡ ಹೇಳ್ಬಿಡೋಣ
2: ಅಲ್ವಾ.
0: ಕಾರ್ಯಕ್ರಮ ಮೊದಲನೇದಾಗಿ ಕರೆ ಮಾಡಬೇಕು ಅಂತ ಪ್ರೀತಿಯಿಂದ ಶ್ರೋತೃಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0822 2228558 ಅಥವಾ ಇನ್ನೊಂದು ಸಂಖ್ಯೆ ಕೂಡ ಇದೆ: 2281219.
2: ಕೋಡ್ ಸಂಖ್ಯೆ
0: 0822.
2: ಹೌದಲ್ವಾ. ಮತ್ತೆ ಶ್ರುತಿ, ತಮಗೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಇವತ್ತಿನ ವಿಶೇಷ ಏನು?
0: ಇವತ್ತಿನ ವಿಶೇಷ ಸಾಕಷ್ಟು ಇದೆ. ಒಂದು ಹೇಳಬೇಕು ಅಂತ ಹೇಳಿದ್ರೆ ಯಾವ್ದ್ರ ಬಗ್ಗೆ ಹೇಳೋದು ಅಂತ ನನಗೆ ತುಂಬಾ ಒಂದು ಇದಿದೆ. ಕಸದಿಂದ ರಸ ಇದೆ, ಮತ್ತೆ ನೇತ್ರದಾನದ ಬಗ್ಗೆ ಕೂಡ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುವಂತದ್ದನ್ನು ನಾವು ಕೇಳಿದೀವಿ ಸುದ್ದಿಯಲ್ಲಿ. ಅದು ಕೂಡ ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ಹೌದು, ಅದ್ರ ಬಗ್ಗೆ ಕೂಡ ನಡೀತಾ ಇದೆ. ನಮ್ಮ ಶ್ರೋತೃಗಳು ಕೂಡ ಇದ್ರ ಬಗ್ಗೆ ಇವತ್ತು ಮಾತನಾಡ್ತಾರ ಹೇಗೆ
2: ನೋಡೋಣ
0: ಅಲ್ವಾ.
2: ಮೊಟ್ಟ ಮೊದಲನೇದಾಗಿ ಕಸದಿಂದ ರಸ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಲ್ವಾ. ಈಗ ಹಸಿ ಕಸ ಒಣ ಕಸ ಅಂತ ಬೇರೆ ಮಾಡಬೇಕು ಅಂತ ಹೇಳ್ತಾರೆ. ನನಗೆ ಅನ್ನಿಸೋದು ಪ್ರತಿ ಬಾರಿ ಈ ಕಸದ ಗಾಡಿಗಳು ಬರುತ್ತೆ, ನಗರಸಭೆಯ ಗಾಡಿಗಳಲ್ವಾ, ಅಲ್ಲಿ ಅವರು ಕಸವನ್ನ ಕೊಡುವಾಗ ನಿಷೇಧಿತವಲ್ಲದ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿ ಕೊಟ್ಟರೂ ಕೂಡ ಅಲ್ಲಿ ಏನೋ ತೊಟ್ಟಿಕ್ತಾ ಇರುತ್ತೆ ಹಸಿ ಕಸದಲ್ಲಿ. ನಾನು ಹೇಳೋದು, ಇದು ನಮ್ಮ ಕೊಡಗಲ್ಲಿ ಬಹಳಷ್ಟು ಮರ ಗಿಡಗಳು ಮತ್ತೆ ಮೈದಾನ ಕಾಡು ಎಲ್ಲ ಇದೆ ಅಲ್ವಾ. ಈಗ ತಜ್ಞರ ಪ್ರಕಾರ ಹಸಿ ಕಸದಿಂದ ಗೊಬ್ಬರವನ್ನ ಮಾಡಬಹುದು ಅಂತ ನಮ್ಮ ರೈತ ಬಾಂಧವರು ಕೂಡ ಹೇಳ್ತಾರೆ.
0: ಹೌದು,
2: ಅಂತಹದ್ದರಲ್ಲಿ ಅದನ್ನ ಒಂದು ಗಿಡದ ಬದಿಯಲ್ಲಿ ಬುಡದಲ್ಲಿ ಯಾಕೆ ಹಾಕಬಾರದು ಅಂತ ನನ್ನ ಆಲೋಚನೆ ಪ್ರತಿ ಬಾರಿಯೂ ಕೂಡ. ಯಾಕೆ ಅಂತ ಹೇಳಿದ್ರೆ ಪೌರ ಕಾರ್ಮಿಕರು ಅದನ್ನ ತೆಗೆದುಕೊಂಡಾಗ ಅವ್ರ ಮೈ ಮೇಲೆಲ್ಲ ಚೆಲ್ಲುತ್ತೆ.
0: ಹೌದೌದು,
2: ಮತ್ತೆ ಅದು ದುರ್ವಾಸನೆ ಬರ್ತಾ ಇರುತ್ತೆ ಅಂತ ನೊಂದುಕೊಳ್ತಾರೆ, ಅಯ್ಯೋ ಏನಿದು ಅಂತ ಕೇಳ್ತಾ ಇರ್ತಾರೆ. ಅವಾಗ ನನಗನ್ಸೋದು ಅಂದ್ರೆ ಅಬ್ಸರ್ವ್ ಮಾಡಿದಾಗ ಒಣ ಕಸ ಏನೋ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಆ ಪೇಪರ್ ಇರುತ್ತೆ, ಬಿಸ್ಕೆಟ್ ಕವರ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಮತ್ತೆ ಪೇಪರ್ಸ್ ಇರುತ್ತೆ, ವೇಸ್ಟ್ ಪೇಪರ್ಸ್ ಇರುತ್ತೆ, ಅದನ್ನ ಒಣ ಕಸ ಅಂತ ಮಾಡಬಹುದು. ಉಳಿದಂತೆ ಹಸಿ ಕಸವನ್ನ ಯಾಕೆ ಗೊಬ್ಬರವಾಗಿ ಮಾಡಬಾರದು ಅಂತ ಆಲೋಚನೆ ಬಂದಾಗ ನೀವು ಏನಂತ ಪ್ರತಿಕ್ರಿಯೆ ಕೊಡ್ತೀರಿ?
0: ನನ್ನ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ನಾವು ಗೊಬ್ಬರವನ್ನ ಮಾಡ್ಕೋಬಹುದು, ಆದ್ರೆ ನಮ್ಗೆ ಮನೆಯಲ್ಲಿ ಸೂಕ್ತವಾದ ಪರಿಸರ ಇರಬೇಕು. ಯಾಕಂದ್ರೆ ಸುತ್ತಮುತ್ತ ಗಿಡಗಳನ್ನ ನಾವು ಬೆಳೆಸಿರ್ಬೇಕು. ಹಾಗಿದ್ದಾಗ ಮಾತ್ರ ನಮಗೆ ಗೊಬ್ಬರ ಮಾಡಿ ಅದನ್ನ ಗಿಡಗಳಿಗೆ ಹಾಕುವಂತ ಒಂದು ಅವಕಾಶ ಇರುತ್ತೆ. ಇತ್ತೀಚೆಗೆ ಗಿಡಗಳು ಅಂದ್ರೆ ಗಾರ್ಡನಿಂಗ್ ಮಾಡೋದಕ್ಕೆ ಯಾರಿಗೂ ಸಮಯ ಕೂಡ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗೋರು ಅಥವಾ ಸ್ಕೂಲು ಕಾಲೇಜ್ ಈ ತರ ಎಲ್ಲ ಹೋಗೋದ್ರಿಂದ ಮನೆಯಲ್ಲಿ ಗಿಡ ನೆಡ್ತಿರೋದು ಕೂಡ ಇತ್ತೀಚೆಗೆ ಸ್ವಲ್ಪ ಎಲ್ಲೋ ಕಡಿಮೆ ಅಂತ ಹೇಳ್ಬೋದು. ಹೆಚ್ಚಾಗಿ ಯಾರ್ದೆಲ್ಲ ಮನೆಯಲ್ಲಿ ಗಿಡಗಳಿದೆ ಅವರೆಲ್ಲ ಈ ತರ ಗೊಬ್ಬರವನ್ನ ತಯಾರಿಕೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ.
2: ಮತ್ತೆ ಹಸಿ ಕಸ ಏನೆಲ್ಲ ಇರಬಹುದು ಅದರಲ್ಲಿ?
0: ಎಲ್ಲ ತರಕಾರಿಯ ಒಂದು
2: ತರಕಾರಿ ಅಂತ.
0: ಹೌದೌದು,
2: ಮತ್ತೆ ಹಣ ಇದೆ ಅಂತ ಶ್ರಮ ಪಟ್ಟು ಸಂಪಾದನೆ ಮಾಡಿರ್ತಾರೆ ಹಣ, ಆ ಹಣದಿಂದ ತಗೊಂಡ್ ಬಂದಿರ್ತಾರೆ. ನೆಡ್ಕೊಂಡು ಹೋಗ್ತಾರಾ? ಖಂಡಿತ ಇಲ್ಲ. ಪೆಟ್ರೋಲ್ ಹಾಕಿಸ್ಕೊಂಡು ಅಥವಾ ಡೀಸೆಲ್ ಹಾಕಿಸ್ಕೊಂಡು ವಾಹನದಲ್ಲಿ ಹೋಗಿ ಎಷ್ಟು ಬೇಕು ತರಕಾರಿ ಕೆಜಿ ಗಟ್ಟಲೆ ತಗೊಂಡ್ಬಂದು ಮನೆಯಲ್ಲಿ ಇಟ್ಟು ಅದು ಬಳಸೋದಕ್ಕೆ ಸಮಯ ಇರೋದಿಲ್ಲ. ಆದಾಗ್ಯೂ ಕೂಡ ತಂದಲ್ಲಿ ಗುಡ್ಡೆ ಹಾಕಿರ್ತಾರೆ ಅಥವಾ ಫ್ರಿಜ್ ಅಲ್ಲಿ ಇಟ್ಟಿರ್ತಾರೆ. ಅದು ಕ್ರಮೇಣ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಹೆಚ್ಚು ದಿನ ನಮ್ಗೆ ಸಮಯ ಇಲ್ಲ ಅಂದಾಗ ಅದು ಕೊಳಿಯಕ್ ಶುರುವಾಗುತ್ತೆ. ಅದನ್ನ ತೆಗೆದು ಏನ್ ಮಾಡ್ತಾರೆ, ಆ ಒಂದು ನಿಷೇಧಿತವಲ್ಲದ ಅಂತ ಹೇಳದ್ನಲ್ಲ, ಆ ಕವರ್ ತಗೊಂಡ್ಬಂದು ಅದಕ್ಕೆ ತುಂಬಿ ಅದನ್ನ ಗಾಡಿಗೆ ಕೊಡ್ತಾರೆ. ಇದ್ರ ಬದಲು ನಾನು ಹೇಳೋದೇನಂದ್ರೆ, ಒಂದು ನನ್ನ ಅಭಿಪ್ರಾಯ, ನೀವು ಹೇಗೆ ಅಭಿಪ್ರಾಯವನ್ನು

0: ವ್ಯಕ್ತಪಡಿಸಿದ್ರು. ಹಾಗೆ ನಾನು ಏನಂತ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಅಂತ ಅಂದ್ರೆ, ಅದನ್ನ ಹಾಗೆ ಅಲ್ಲಿ ಬಿಸಾಡೋದಕ್ಕಿಂತ ಒಂದು ಗಿಡದ ಬುಡದಲ್ಲಿ ಹಾಕಿದ್ರೆ ಅದು ಗೊಬ್ಬರ ಯಾಕೆ ಆಗಲ್ಲ ಅಂತ ಯೋಚನೆ ಮಾಡ್ತೀನಿ. ಅವ್ರಿಗೆ ಕೊಡೋದು ತಪ್ಪುತ್ತೆ, ಅವರು ಅಂದ್ರೆ ಒಂಥರ ಬೇಸರ ಮಾಡ್ಕೊಂಡು ಇಸ್ಕೊಳ್ಳೋಂಥದ್ದು ಏನಿದು ಅಂತ ಅಂದಾಗ, ಅಯ್ಯೋ ಇದು ಅನ್ನ ಸಾರು ಎಲ್ಲ ಉಳಿದೋಗಿತ್ತಪ್ಪ, ಏನು ತಿಳ್ಕೊಳ್ಬೇಡಿ ದಯವಿಟ್ಟು ಅಂತ ಹೇಳಿಕೊಂಡು ಅವರಿಗೆ ಆ ರೀತಿ ಕೊಡೋ ಬದಲು ಬರೀ ಒಣ ಕಸವನ್ನಷ್ಟೇ ಕೊಟ್ಟು ಹಸಿ ಕಸವನ್ನ ಯಾಕೆ ಈ ರೀತಿ ರಸದಿಂದ ಅಂದ್ರೆ ಕಸದಿಂದ ರಸ ಅಂತ ಮಾಡಿ ಒಂದು ಗಿಡಗಳಿಗೆ ಆಧಾರ ಆಗುತ್ತಲ್ವಾ ಅಂತ ನನ್ನ ಒಂದು ಅಭಿಪ್ರಾಯ.
1: ಅದು ಸಾರ್ವಜನಿಕ ಸ್ಥಳ ಆಗಿದ್ರೆ ಎಲ್ಲೊಂದ್ ಕಡೆ ದುರ್ವಾಸನೆ ಬರುವಂತದ್ದು, ಯಾಕಂದ್ರೆ ಕೊಳತಾಗ ಅದೊಂದು ಅದರಲ್ಲಿ ಬರುವಂತಹ ಸ್ಮೆಲ್ ಇರುತ್ತಲ್ವಾ, ಅದು ಇಷ್ಟ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾರ್ವಜನಿಕ ಸ್ಥಳ ಆಗಿರೋ, ಈಗ ನಮ್ಮ ನಮ್ಮ ಸ್ವಂತ ಮನೆಗಳಲ್ಲಿ ಸುತ್ತಮುತ್ತ ಹಾಕೋಬಹುದು, ಅಂದ್ರೆ ಅಕ್ಕ ಪಕ್ಕದವರನ್ನು ಕೂಡ ನಾವು.
0: ಇನ್ನೊಂದು ಹೇಳ್ತಾ ಇಲ್ಲ ನೀವು ಶ್ರುತಿ, ಇನ್ನೊಂದು ಹೇಳ್ತಾ ಇಲ್ಲ, ಅಂತರಂಗದ ಪುಟವನ್ನ ತೆರೆದು ಮಾತನಾಡಬೇಕು.
1: ಹೌದೌದು,
0: ಅಡುಗೆಯನ್ನ ಕಡಿಮೆ ಮಾಡಿದ್ರೆ ಹೇಗೆ?
1: ಅಡುಗೆನೆ ಕಡಿಮೆ, ಈಗಾಗ್ಲೇ ಕಡಿಮೆ ಆಗಿದೆ, ಯಾಕಂದ್ರೆ ಅಡುಗೆ ಕಡಿಮೆ ಆಗಿದೆ, ಹೊರಗಿನಿಂದ ತರುವಂತಹ ಫುಡ್ ಅಧಿಕ ಆಗಿದೆ.
0: ಇದು ಒಂದು ಒಂಥರ ಒಂದು ಸುಂದರವಾದ ಮಾತು ಹೇಳ್ಬಿಟ್ರಿ, ಹೊರಗಿನಿಂದ ತರೋದ್ರಿಂದ ಮನೆಯಲ್ಲಿ ಕಡಿಮೆ ಆಗಿದೆ.
1: ಹೌದೌದು, ಅಡುಗೆ
0: ಆದಷ್ಟು ಕಡಿಮೆ ಆಗಿದೆ ಅಂತ ಅಲ್ಲ, ಈಗ ಮನೆಯಲ್ಲಿ 6 ಜನ ಇದ್ರೆ ಒಬ್ರಿಗೆ ಚಪಾತಿ ಇಷ್ಟ ಆಗುತ್ತೆ, ಒಬ್ರಿಗೆ ರೊಟ್ಟಿ ಇಷ್ಟ ಆಗುತ್ತೆ, ಒಬ್ರಿಗೆ ಅಂದ್ರೆ ಅಮ್ಮ ಯಾರ್ಯಾರಿಗೆ ಏನೇನು ಇಷ್ಟ ಅಂತ ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತಾಳೆ.
1: ಹೌದೌದು, ಅವ್ರ ಮನ್ಸು ಕೇಳಲ್ಲ,
0: ಎಲ್ಲರಿಗೂ ಅವನಿಗೆ ಅದಿಷ್ಟ, ನನ್ನ ಮಗಳಿಗೆ ಇದಿಷ್ಟ ಅಂತ ಎಲ್ಲ ಬೇರೆ ಬೇರೆ ರೀತಿ ಅಡುಗೆ ಮಾಡಿ ಎಷ್ಟು ಬೇಕಷ್ಟು ತಿಂದು ಅದನ್ನ ಉಳಿಸಿ ಅದನ್ನ ಒಂದು ಡಬ್ಬಕ್ಕೆ ಹಾಕಿ ಅದನ್ನ ತಗೊಂಡೋಗಿ ಸುರಿಯುವಂಥದ್ದು, ಇವುಗಳನ್ನೆಲ್ಲ ಒಂದು ರೆಡ್ಯೂಸ್ ಮಾಡಬೇಕು.
1: ಹೌದೌದು
0: ಅಲ್ವಾ, ರೆಡ್ಯೂಸ್ ಅಂಡ್ ರೀಯೂಸ್ ಅಂತ ಅಂದಾಗ ಗೊಬ್ಬರವನ್ನಾಗಿ ಮಾಡಬಹುದು, ಅಥವಾ ಅಡಿಗೆ ಮನೆಯಿಂದ ಉತ್ಪತ್ತಿಯಾಗುವಂತ ಹಸಿ ಕಸದ ಪ್ರಮಾಣವನ್ನೇ ಕಡಿಮೆ ಮಾಡುವತ್ತ ಯಾಕೆ ಮನಸ್ಸು ಮಾಡಬಾರದು?
1: ಮಾಡಬಹುದು, ಅದು ನಮ್ಮ ಅಡಿಗೆ ಮಾಡುವಂತ ಕೆಲಸದ ಮೇಲೆ ಹೊಂದಿರುತ್ತೆ.
0: ಸ್ವಲ್ಪ ಕಷ್ಟ ಆಗತ್ತಲ್ವಾ, ಸ್ವಲ್ಪ ಜವಾಬ್ದಾರಿ ಹೆಚ್ಚುತ್ತೆ. ಮತ್ತೆ ಒಂದು ಗಿಡವನ್ನ ನಾವು ಪ್ರೀತಿ ಮಾಡ್ತೀವಿ ಅಂತ ಅಂದಾಗ ಅದಕ್ಕೆ ಗೊಬ್ಬರವನ್ನ ಮಾಡ್ಬೇಕಾಗತ್ತಲ್ವಾ. ಅದು ಸ್ವಲ್ಪ ಈ ಮೊಬೈಲ್ ಅನ್ನ ಅತಿಯಾಗಿ ಬಳಸ್ತೀವಿ, ಮತ್ತೆ ಟಿವಿ ನೋಡ್ತೀವಿ ಅಲ್ವಾ, ಮಾತನಾಡ್ತೀವಿ, ಅನಗತ್ಯ ಮಾತುಗಳು ಫೋನ್ ನಲ್ಲಿ ಮಾತಾಡ್ತಾ ಇರ್ತೀವಿ. ಆವಾಗ ಅಗತ್ಯ ಇರುತ್ತೆ ಫೋನ್ ಮಾತಾಡೋದು, ಅಮ್ಮನಿಗೆ ಅಪ್ಪನಿಗೆ ಅಣ್ಣನಿಗೆ ಮಾತನಾಡ್ತಾ ಇರ್ತೀವಿ, ಇದ ಹೊರತಾಗಿ ಸ್ವಲ್ಪ ಮೊಬೈಲ್ ನನ್ನ ಬಳಕೆಯನ್ನ ಕಡಿಮೆ ಮಾಡಿ ಆ ನಂತರ ಅದನ್ನ ಸ್ವಲ್ಪ ಈ ಚಟುವಟಿಕೆ ಅಂತ ಹೇಳ್ತೀವಿ, ಕ್ರಿಯಾತ್ಮಕ ಚಟುವಟಿಕೆ ಅಂತ, ಆ ರೀತಿಯಾಗಿ ಒಂದು ಮಣ್ಣನ್ನ ಬೆರೆಸಿ ಅದಕ್ಕೆ ಒಂದು ಏನೋ ಒಂದು ಕುಡುಗೋಲು ಅಥವಾ ಏನೋ ಒಂದು ತಗೊಂಡು ಅದನ್ನ ಎಲೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ಬೆರೆಸಿ ಅದನ್ನ ಒಂದು ಗುಂಡಿ ತೋಡಿ ಇದರಲ್ಲಿ ಭೂಮಿಯಲ್ಲಿ ಅದನ್ನ ಮುಚ್ಚಿ ಅದು ಹೋಗಿ ಹೋಗಿ ನೋಡಿ ಅದು ಗೊಬ್ಬರ ಆಗಿದೆಯಾ ಏನೋ ಅಂತ ಹೇಳಿ ಸ್ವಲ್ಪ ಅದನ್ನೆಲ್ಲ ಈ ಗ್ಲೌಸ್ ಹಾಕೊಂಡೇನೆ ಬಹುಶಃ ಅದನ್ನೆಲ್ಲ ಹಾಕಿ ಗಿಡಗಳಿಗೆಲ್ಲ ಹಾಕ್ಬಹುದು ಅಂತ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ.
1: ಹಾಗಿದೆ, ನಮ್ಮ ಕಾಲರ್ಸ್ ಕೂಡ ರೆಡಿ ಆಗಿದ್ದು, ಏನು ಕಾರ್ಯಕ್ರಮ ಶುರುವಾಗಿದೆ, ಕಸದ ಬಗ್ಗೆ ಮಾತಾಡ್ತಾ
0: ಇದ್ದಾರೆ, ಇದು ಎಲ್ಲರಿಗೂ ಮಾಹಿತಿ ಅಲ್ವಾ ಈ ಕಾರ್ಯಕ್ರಮ ಇರೋದು, ಯಾಕೆ ಹೇಳಿ,
1: ಮಾಹಿತಿ ಮತ್ತು
0: ಮನರಂಜನೆ. ಮನರಂಜನೆಗಾಗಿ ಅವರು ಕೇಳಿದಂತಹ, ಅವರು ಇಷ್ಟಪಟ್ಟು ಕೇಳಿದಂತಹ ಹಾಡುಗಳನ್ನ ನಾವು ಕೂಡ ಕೇಳಿ ಆನಂದಿಸ್ತೀವಿ. ಈಗ ಮಾಹಿತಿ ಅಂತ ಅಂದಾಗ ಇಂತಹ ಸಂದರ್ಭದಲ್ಲಿ ನಾವು ಒಂದು ಮಾಹಿತಿಯನ್ನ ಕೊಟ್ಟಾಗ ಅವರಿಗೂ ಕೂಡ ಮನಸ್ಸು ಬದಲಾವಣೆ ಆಗಬಹುದು, ಪರಿವರ್ತನೆ ಆಗಬಹುದು ಅಂತ ಅಲ್ವಾ. ಬನ್ನಿ, ಮೊದಲ ಕರೆ ಯಾರ್ದು ಅಂತ ನೋಡೋಣ.
1: ನೋಡೋಣ ಅಲ್ವಾ, ಯಾರು ಮಾತನಾಡ್ತಾ ಇದ್ದಾರೆ ಅಂತ. ಹಲೋ
0: ಹಲೋ, ನಮಸ್ತೆ,
1: ಕೇಳಿಸ್ತಾ ಇದೆಯಾ? ಕರೆ ಮಾಡ್ತಾರೆ ಆದ್ರೆ ಕಡಿತ ಉಂಟಾಗಿದೆ. ಮುಂದಿನ ಕಾಲರ್ ಹಲೋ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ರು ಮೇಡಮ್.
0: ಸರಸ್ವತಿ ಅವರೇ ನಮಸ್ತೆ.
2: ನಮಸ್ತೆ ಮೇಡಮ್,
0: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
0: ನಿಮ್ಮ ನೆಚ್ಚಿನ ಹಾಡು ಹೇಳಿ.
2: ನಿಜವಾಗಿ ಹಾಗೆ ಕಸವನ್ನೆಲ್ಲ ನಾವು ಬೇರೆ ಬೇರೆ ಮಾಡಿ ಅವರಿಗೆ ಕೊಡ್ಬೇಕು. ಕಸವನ್ನು ಕೊಂಡೋಗಿ ಹೊಂಡದ ಹತ್ತಿರ ಹಾಕುವುದು, ಮತ್ತೆ ಇದು ಕಣಿವೆ ಉಂಟು, ಕಣಿವೆಗೆ ಹಾಕುದು ಅದೆಲ್ಲ ತಪ್ಪು ಮೇಡಮ್.
0: ಅಲ್ಲ, ಕಸದ ಉತ್ಪತ್ತಿ
2: ಶ್ರೋತೃಗಳಿಗಿಂತ ಅಲ್ಲ ಮೇಡಮ್.
0: ಸರಸ್ವತಿ ಅವರೇ,
2: ಇದು ಕೇಳುವವರಿಗೆ ಒಳ್ಳೇದು ಮಾಹಿತಿ ಕೊಟ್ಟಿದ್ದೀವಿ.
0: ಸರಸ್ವತಿ ಅವರೇ
2: ಹೇಳಿ ಮೇಡಮ್,
0: ಕಸದ ಉತ್ಪತ್ತಿಯ ಪ್ರಮಾಣವನ್ನೇ ಕಡಿಮೆ ಮಾಡೋಣ ಅಂತ ನಾವ್ ಯಾಕೆ ಸಂಕಲ್ಪ ಮಾಡಬಾರ್ದು?
2: ಹೌದು ಮೇಡಮ್, ಕಸವನ್ನು ನಾವು ನಮ್ಮ ಕೈ ಚೀಲ ಕೊಂಡೋದ್ರೆ ನಮಗೆ ಬೇಕಾದನ್ನ ಅದರಲ್ಲಿ ಹಾಕಿಕೊಂಡು ಬರ್ತೀವಿ.
0: ಈಗ ನೀವು ನೋಡಿದ್ದೀರಾ, ರಸ್ತೆ ಬದಿಗಳಲ್ಲಿ ಅನ್ನ ಸುರಿದಿರ್ತಾರೆ, ಅನ್ನವೇ ದೇವರು ಅಂತ ನಾವು ಕೈ ಮುಗಿತೀವಿ.
2: ಹೇಳಿದ್ದೇವೆ ಸರ್ ಮೇಡಮ್.
0: ಹಾ,
2: ನಮ್ಮ ಊರಿನಲ್ಲಿ ಸಹ ಹಾಗೆ ಮಾಡಿದ್ದಾರೆ, ಹಾಗೆ ನಾನು ಅವರಿಗೆ ಹೇಳಿದ್ದೇನೆ. ಅನ್ನೆಲ್ಲ

0: ಇಲ್ಲಿ ಬಿಸಾಡ್ಬೇಡಿ, ಒಂದು ದನಕ್ಕೆ ಅಂದ್ರೆ ಕೊಡಿ.
1: ಅಲ್ಲ, ದನಕ್ಕೂ ಕೊಡಬಾರ್ದಂತೆ ಕೇಳಿದಿರಾ? ಪಶು ವೈದ್ಯರು ಹೇಳ್ತಾರೆ ಅನ್ನವನ್ನ ಕೊಡಬೇಡಿ ಅಂತ ಹೇಳ್ತಾರೆ, ಕೇಳಿದಿರಾ?
0: ಕೇಳಿದ್ದೇನೆ ಮೇಡಮ್.
1: ಅದಕ್ಕೆ ಪ್ರಮಾಣವನ್ನೇ ಕಡಿಮೆ ಮಾಡೋಣ ಅಂತ ಒಂದು ಅನಿಸಿಕೆ. ನೀವೇನು ಹೇಳ್ತೀರಿ?
0: ಕೆಲವರು ನಮಗೆ ಬೇಕಾದಷ್ಟಲ್ಲ, ಅದಕ್ಕಿಂತ ಹೆಚ್ಚು ಮಾಡಿ ನಾವು ಮಾರ್ಗದ ಬದಿಗೆಲ್ಲ ಹಾಕ್ತಾರೆ ಮೇಡಮ್, ಅದು ತಪ್ಪು ಕೆಲಸ.
1: ಹೌದು, ಕಸದ ರಾಶಿಯಲ್ಲಿ ಅನ್ನವನ್ನ ಕಂಡಾಗ ತುಂಬಾ ಬೇಸರ ಆಗತ್ತೆ ಅಲ್ವಾ ಶ್ರುತಿ?
2: ಈಗ ನೀವು ಹೇಳಿದ ತರ ಯಾರಾದ್ರೂ ಈ ತರ ಕಸವನ್ನ ಅಲ್ಲಿ ಎಸೆಯೋದು ಕಂಡ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಹೇಳ್ಬೇಕು ಅಂತ ನನ್ನ ಅಭಿಪ್ರಾಯ.
0: ದನಗಳೆಲ್ಲ ಸತ್ತು ಹೋದ್ರೆ ನಿಮಗೆ ಮತ್ತೆ ಅಪಾಯ ಅಲ್ಲ, ಅದರ ದೋಷ ಅಲ್ಲವಾ ನಿಮಗೆ ಅಂತ ಹೇಳಿದ್ದೇನೆ ಮೇಡಮ್.
2: ಸರಸ್ವತಿ ಅವರೇ, ಯಾವ ಚಿತ್ರದ ಗೀತೆ ಬೇಕಿತ್ತು?
0: ಅದರಲ್ಲಿ ಎಂತವೂ ಇತ್ತು ಅಂತ ಗೊತ್ತಿಲ್ಲ ಅನ್ನದಲ್ಲಿ ಎಲ್ಲ.
1: ಹೌದು,
0: ಆ ತೊಟ್ಟೆಯನ್ನು ಸಹ ತಿಂದಿದೆ ಅದು. ಅದು ಇದು ಸೆಗಣಿ ಹಾಕುವಾಗ ಅದಕ್ಕೆ ಬರ್ಲಿಕ್ಕೆ ಸೆಗಣಿ ಆಗ್ಲಿಲ್ಲ ಮೇಡಮ್, ಅಷ್ಟು ಕಷ್ಟ ಆಗಿದೆ
1: ನೋಡಿ.
0: ನಾನು ಅವರ ಮನೆಗೆ ಹೋಗಿ ಹೇಳಿದ್ದೇನೆ ಮೇಡಮ್, ಹೀಗೆ ಮಾಡಬೇಡಿ, ನಿಮಗೆ ಬೇಕಾದಷ್ಟು ಇಟ್ಟು ಅನ್ನವನ್ನು ಇಟ್ಟು ಊಟ ಮಾಡಿ, ಬೇಡಂತ ಹೇಳಿ ಎಲ್ಲೆಲ್ಲಿ ಬಿಸಾಡಿ ಅದಕ್ಕೆಲ್ಲ ಕಸ ತೊಟ್ಟೆಯನ್ನು ಹಗ್ಗವನ್ನೆಲ್ಲ ಹಾಕ್ಬೇಡಿ ಅಂತ ಹೇಳಿದೆ.
1: ಹೌದು. ಈಗ ಸರಸ್ವತಿ ಅವರೇ, ನಿಮ್ಮ ಅಭಿಪ್ರಾಯಕ್ಕೆ ವಂದನೆ. ಮತ್ತೆ ನಿಮ್ಮ ನೆಚ್ಚಿನ ಹಾಡು?
0: ನನಗೆ ಇದು ಭಕ್ತ ಸಿರಿಯಾಲ ಚಿತ್ರದಿಂದ ಮೇಡಮ್, ಕೋವಿ ಕೋಪ ಶಂಕರ್ ಅಂತ ಹಾಡ್ಬೇಕು.
1: ಯಾಕಾಗಿ ಇಷ್ಟ ಸರಸ್ವತಿ ಅವರಿಗೆ
0: ಹಾಡಂದ್ರೆ? ನಿಮಗೆಲ್ಲರಿಗೂ, ನಿಮ್ಮ ಎಲ್ಲ ಸಿಬ್ಬಂದಿಯವರಿಗೂ, ನಿಮಗೂ ಎಲ್ಲ ಸಿಬ್ಬಂದಿಯವರಿಗೆ, ಎಲ್ಲ ಸಮಸ್ತ ಕೇಳುವರಿಗೂ,
1: ಶ್ರೋತೃಗಳಿಗೂ ಕೂಡ,
0: ಪುತ್ತೂರು ಮಾನಿಂಗೇಶ್ವರ ರುದ್ರಾಭಿಷೇಕ ಮಹಾಪೂಜೆ ಯಾವಾಗಲೂ ಸೋಮವಾರ ಸೋಮವಾರ ಉಂಟು ಮೇಡಮ್.
2: ಯಾವ ಗೀತೆ ಅದರಲ್ಲಿ ಭಕ್ತ ಸಿರಿಯಾಳದಲ್ಲಿ?
1: ಏಕೋ ಈ ಕೋಪ ಶಂಕರ.
0: ಹೌದು ಮೇಡಮ್.
1: ಅದು ಲಭ್ಯದಲ್ಲಿ
2: ಬೇರೆ ಗೀತೆ ಆಗಬಹುದಾ?
1: ಶಿವ ಶಿವ ಎಂದರೆ ಭಯವಿಲ್ಲ. ನೆಚ್ಚಿನ ಹಾಡು
2: ಶಿವ ಶಿವ ಎಂದರೆ ಭಯವಿಲ್ಲ.
1: ಮತ್ತೆ ಅವ್ರಿಗೆ ನುಡಿಗಟ್ಟು ಹೇಳಿಲ್ವಲ್ಲ ಶ್ರುತಿ?
2: ನುಡಿಗಟ್ಟು ಹೇಳ್ಬೇಕು, ಯಾಕಂದ್ರೆ ಅವ್ರು ಮಾಹಿತಿ ಕೊಡ್ತಾ ಇದ್ರಲ್ವಾ, ಎಲ್ರು ಕೇಳ್ಕೊಳ್ಳಿ ಅಂತ. ಹಾಗೆ ಇದ್ದೆ, ನಿಮ್ಗೆ ಒಂದು ನುಡಿಗಟ್ಟು ಇದೆ ಹೇಳೋದಾ?
0: ಹೇಳಿ ಮೇಡಮ್.
2: ಟೋಪಿ ಹಾಕು.
0: ಎಂತ ಮೇಡಮ್?
2: ಟೋಪಿ ಹಾಕು.
0: ಮೋಸ ಮಾಡುವುದು ಅಂತ ಮೇಡಮ್.
2: ಅದು ಅರ್ಥ ಆಯ್ತು. ವಾಕ್ಯ
0: ವಾಕ್ಯ ಅಂದ್ರೆ, ನಾವೊಬ್ಬರಿಗೆ ಇದು ಒಂದು ವಸ್ತುಗಳನ್ನು ಕೊಡುವಾಗ ಅವರಿಗೆ ಮೋಸ ಮಾಡಿ ಕೊಡಬಾರ್ದು ಮೇಡಮ್, ನಿಜವಾದ ರೂಪವಾಗಿ ಅದು ಒಳ್ಳೆಯ ರೀತಿಯಾಗಿ ಕೊಡಬೇಕು.
1: ಅಲ್ಲ, ಈಗ ಆ ನುಡಿಗಟ್ಟು ಹೇಳಿದ್ರಲ್ವಾ ಶ್ರುತಿ, ಟೋಪಿ ಹಾಕು, ಆ ಪದ ಇರ್ಬೇಕು ವಾಕ್ಯದಲ್ಲಿ.
0: ಹೌದು, ಮೋಸ ಮಾಡುವುದು ಅಂತ.
1: ಅಲ್ಲ, ಅದನ್ನ ಹೇಳಿ ವಾಕ್ಯದಲ್ಲಿ.
0: ವಾಕ್ಯ ಅಂದ್ರೆ,
1: ಟೋಪಿ ಹಾಕುವ ವ್ಯರ್ಥ ಪ್ರಯತ್ನಕ್ಕೆ ನಾನು ಹೋಗೊಡಲಿಲ್ಲ.
0: ಕಳೆದ ವಸ್ತುಗಳನ್ನು ಅದನ್ನು ಹಾಕ್ತಾರಲ್ಲ ಅದಕ್ಕೆ.
1: ಅಲ್ಲ, ಅರ್ಥ ಆಯ್ತು, ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ಆದ್ರೆ ವಾಕ್ಯ ಮಾಡ್ತಾ ಇಲ್ಲ ನೀವು. ಇರಲಿ, ನಮ್ಮ ಶ್ರುತಿ ಹೇಳ್ತಾರೆ,
2: ಧನ್ಯವಾದ ಹೇಳ್ಬಹುದಲ್ವಾ
1: ಸರಸ್ವತಿ ಅವರೇ? ಸರಸ್ವತಿ ಅವರೇ, ಯಾವೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಯ್ತು ನಿಮ್ಗೆ?
0: ನಂಗೆ ಎಲ್ಲ ಕಾರ್ಯಕ್ರಮ ನೋಡಿ, ನಿನ್ನೆ ಸಂಜೆ 5 ಗಂಟೆಗೆ ನೀವು ಕಾರ್ಯಕ್ರಮ ಮಾಡಿದ್ದೀರಿ ಮೇಡಮ್, ಒಳ್ಳೆ ಕಾರ್ಯಕ್ರಮ. ನೀವು ಎಲ್ಲಿಂದ ಹುಡುಕಿ ಎಲ್ಲ
1: ಯಾವ್ದು ಅಂತ ಹೇಳ್ಬೇಕು.
0: ನಿಮಗೆ ಅಭಿನಂದನೆ.
2: ಕಾರ್ಯಕ್ರಮದ ಹೆಸರು
0: ಎಂತ ಮೇಡಮ್?
2: ಯಾವ ಕಾರ್ಯಕ್ರಮ ನಿನ್ನೆ ಸಂಜೆ 5 ಗಂಟೆಗೆ ಕೇಳಿದ್ರಿ?
0: 5 ಗಂಟೆಗೆ ಒಂದು ವ್ಯಕ್ತಿ ವಿಶೇಷ, ಒಂದು ಇದು ಮಕ್ಕಳ ಕಾರ್ಯಕ್ರಮದಾಗಿ ಮಾಡಿದ್ರಲ್ಲ.
1: ವ್ಯಕ್ತಿ ವಿಶೇಷ ಅಲ್ಲ, ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ.
0: ಭಾನುವಾರ 5 ಗಂಟೆಗೆ
1: ಯುವವಾಣಿ, ಇದು ನಿಮ್ಮ ವಾಣಿ ಕಾರ್ಯಕ್ರಮ.
0: ಯುವವಾಣಿ.
1: ಕಥೆಗಳನ್ನ ಕೇಳಿದ್ರಿ ಅಲ್ವಾ? ನೀತಿ ಕಥೆ
0: ಮಾಡಿ ಸೋಮಾರಿತನವಾಗಿ ಇರ್ಬಾರ್ದು ಅಂತ ಎಲ್ಲ ಹೇಳಿದ್ರಲ್ಲ.
1: ನೀತಿ ಕಥೆ
0: ಅಂತ ಅಂದ್ರೆ, ಎಷ್ಟೋ ವಿದ್ಯೆ ಕಲ್ತವರಿದ್ದಾರೆ ಮೇಡಮ್, ಕೃಷಿ ಮಾಡಿಕೊಂಡಿದ್ದಾರೆ, ಅದು ಒಳ್ಳೆ ರೀತಿ ಮೇಡಮ್. ಅದೆಲ್ಲ ಮಾಹಿತಿ ಕೊಟ್ಟದ್ದು, ಎಲ್ಲರಿಗೆ ತಿಳಿದುಕೊಳ್ಳಿಕ್ಕೆ ಕೊಟ್ಟದ್ದು ನೀವು.
1: ತುಂಬಾ ಸಂತೋಷ ಆಯ್ತು ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಧನ್ಯವಾದ, ನಮಸ್ಕಾರ.
0: ನಮಸ್ತೆ ಮೇಡಮ್, ಥ್ಯಾಂಕ್ ಯು.
1: ಶ್ರುತಿ, ಈಗ ನೀವು ವಾಕ್ಯ ಹೇಳ್ಬೇಕಲ್ಲ, ಪ್ರಸಾರ ಮಾಡಕ್ ಹೊರಟ್ಬಿಟ್ರಿ.
2: ನನ್ಗೆ ಈಗಾಗ್ಲೇ ತುಂಬಾ ಜನ ಟೋಪಿ ಹಾಕಿದ್ದಾರೆ.
1: ಯಾವ ರೀತಿ
2: ಮಾತಿನಲ್ಲಿ?
1: ಮಳೆ ಅಂತ ಏನಾದ್ರೂ ಟೋಪಿ ಕೊಟ್ಟಿದಾರ ಅಂತ?
2: ಮಳೆ ಅಂತ ಟೋಪಿ ಏನ್ ಕೊಡ್ಲಿಲ್ಲ, ಅವ್ರು ಕೊಡೋಷ್ಟು ಅವಕಾಶ ಸಿಗ್ಲಿಲ್ಲ, ಯಾಕಂದ್ರೆ ತುಂಬಾ ಕೇಳ್ಕೊಂಡಿಟ್ಟಾಗ್ಬಿಟ್ಟಿದೆ. ಅದೇ, ಈಗಾಗ್ಲೇ ನಾವು ಚಿಕ್ಕ ವಯಸ್ಸಿಂದನು ಇಲ್ಲಿವರೆಗೆ ಸಾಕಷ್ಟು ಮಂದಿಂದ ಟೋಪಿಯನ್ನ ಹಾಕಿಸ್ಕೊಂಡಿದೀವಿ ಅಂತ. ಹಾಗಾಗಿ ಜಾಗ್ರತೆ ವಹಿಸೋದು ಅಗತ್ಯ.
1: ಅಗತ್ಯ ಅಂತ, ಇದು ಒಂದು ಬಂಗಾರದಂತ ಮಾತು ಅಂತ ಹೇಳ್ಬಹುದು. ಸರಸ್ವತಿಯವರ ನೆಚ್ಚಿನ ಹಾಡನ್ನ ಕೇಳಿ
2: ಬರೋಣ. ಹಾಗಿದ್ರೆ ಈಗ ಕೇಳೋಣ ಭಕ್ತ ಸಿರಿಯಾಳ ಚಿತ್ರದ ಗೀತೆ.

0: ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ನನ್ನೆದೆಯ ಹಾಡು. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827222285558 ಅಥವಾ ಇನ್ನೊಂದು ಸಂಖ್ಯೆ 2281219. ಹಾಗಿದ್ರೆ ಸರಸ್ವತಿಯವರು ಮಾತನಾಡ್ತಾ ಅವರು ನುಡಿಗಟ್ಟನ್ನು ಕೂಡ ಹೇಳಿದ್ದಾರೆ. ಮುಂದಿನ ಕಾಲರ್ ಯಾರಿದ್ದಾರೆ ನೋಡೋಣ ಅಲ್ವಾ, ಯಾರು ಮಾತನಾಡ್ತಾ ಇದ್ದಾರೆ ಲೈನಲ್ಲಿ ಅಂತ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ನೀರಸ ಧ್ವನಿ.
1: ಪುತ್ತೂರಿನಿಂದ ಚಂದ್ರಾವತಿ.
0: ಪುತ್ತೂರಿನಿಂದ ಚಂದ್ರಾವತಿ.
2: ಚಂದ್ರಾವತಿ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ.
2: ಚೆನ್ನಾಗಿದ್ದೀರಾ? ಇವತ್ತೇನ್ ತಿಂಡಿ?
1: ಇವತ್ತು ರೊಟ್ಟಿ.
2: ಯಾಕೆ ಬೇಸರದಲ್ಲಿ ಮಾತನಾಡ್ತಾ ಇದ್ದೀರಾ?
0: ರೊಟ್ಟಿ ತಿಂದು ಗಟ್ಟಿಯಾಗಿರ್ಬೇಕಲ್ವಾ?
1: ಹೌದು.
2: ಯಾಕೆ ಬೇಸರ?
1: ಬೇಸರ ಏನಿಲ್ಲ.
2: ನಿಮ್ಮ ನೆಚ್ಚಿನ ಹಾಡು?
1: ನನಗೆ ಚಿನ್ನಾರಿ ಮುತ್ತದಿಂದ ಮಣ್ಣಲ್ಲಿ ಬಿದ್ದನು ಮುಗಿಲಲ್ಲಿ ಗೆದ್ದನು.
2: ಯಾಕಾಗಿ ಇಷ್ಟ ಚಂದ್ರಾವತಿ ಅವರಿಗೆ?

0: ಅದು ತುಂಬಾ ಇಷ್ಟ.
1: ಯಾರು ಯಾಕೆ ನಮಗೂ ಇಷ್ಟ,
0: ಓ
1: ವಿಶೇಷವಾಗಿ ಚಂದ್ರಾವತಿ ಅವ್ರು ಕೇಳಿದ ಕಾರಣ
0: ಏನಿಲ್ಲ, ಇವತ್ತು ಗೊಬ್ಬರ ಎಲ್ಲ ಮಾಡುವುದಲ್ಲ, ಹಾಗೆ ಮಣ್ಣಿನಿಂದಲೇ ನಾವು ಬೆಲೆ ಎಲ್ಲ ತೆಗೆಯುವುದಲ್ಲ.
1: ಓಹೋ, ಏನು ಹೇಳಿ ಅವರು ಹೇಳ್ತಾ,
2: ನಾವು ಮಾತನಾಡಿದ ಬಗ್ಗೆ ಹೇಳ್ತಾ ಇದ್ದಾರೆ.
1: ನೀವು ಕಸದಿಂದ ರಸ ಮಾಡ್ಲಿಕ್ಕೆ ತಯಾರಿ ನಡೆಸ್ತ್ರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ರ ಹೇಳಿ.
0: ನಮ್ಮಲ್ಲಿ ಒಣ ಕಸ ಸ್ವಚ್ಛ ಘಟಕದವರು ಕೊಂಡೋಗ್ತಾರೆ, ಮತ್ತೆ ಹಸಿ ಕಸ ನಾವು ತೋಟಕ್ಕೆ ಹಾಕ್ತೇವೆ.
1: ಅಲ್ಲ, ಏನೆಲ್ಲ ಇರುತ್ತೆ ಹಸಿ ಕಸದಲ್ಲಿ? ನಮ್ಮ ಶ್ರುತಿ ಅವರು ಹೇಳಿದ್ರು.
0: ಅಲ್ಲಿ ಜಾಸ್ತಿ ಇದೆ ತರಕಾರಿಯದ್ದು, ಮತ್ತೆ ಇದು ತರಗೆಲೆಲ್ಲ ಉಂಟಲ್ಲ, ನಾವು ಹಳ್ಳಿಯಲ್ಲಿ ಇರುದಲ್ಲ, ಅದನ್ನೆಲ್ಲ ಗೋಣಿಯಲ್ಲಿ ತುಂಬಿಸಿ ತೋಟಕ್ಕೆ ಕೊಂಡೋಗಿ ಹಾಕುದು.
1: ಹಾಗೆ ಹಾಕ್ಬಿಡ್ತೀರಾ?
0: ಹೌದು, ನಾವು ಹಾಗೆ
1: ಅಲ್ಲ, ಅದನ್ನ ಒಂದು ಗುಡ್ಡೆ ಹಾಕಿ ಅದನ್ನ ಬೆರೆಸಿ ಏನೋ ಮಾಡ್ತಾರಲ್ಲ, ಕಲ್ಲೆಲ್ಲ ಇಟ್ಟು ಚೀಲ ಎಲ್ಲ ಒದಿಸಿ, ಏನು ಮಾಡಲ್ಲ.
0: ಇಲ್ಲ,
1: ಗಿಡ ಅಂದ್ರೆ ಪ್ರೀತಿ ಇಲ್ವಾ ನಿಮ್ಗೆ?
0: ಅಲ್ಲ, ಅದನ್ನು ತೋಟಕ್ಕೆ
1: ಗಿಡ ಕೇಳುತ್ತಂತೆ, ಮರ ಗಿಡ ಮರ. ಚಂದ್ರಾವತಿಯವರೇ, ಯಾಕೆ ನನ್ ಮೇಲೆ ಕೋಪ, ಈ ರೀತಿ ತಂದು ಸುರಿತಾ ಇದ್ದೀರಲ್ಲ, ನನಗೆ ಜಾಸ್ತಿ ಆಗುತ್ತೆ ಗೊಬ್ಬರ, ಏನ್ ಮಾಡ್ಲಿ ಅಂತ. ಏನ್ ಉತ್ತರ? ಸ್ವಲ್ಪ ಸ್ವಲ್ಪ ಹಾಕ್ತೀರಾ? ಅವರ ನೆಚ್ಚಿನ ಹಾಡು ಕೇಳಿದ್ರಲ್ವಾ, ಈಗ ಅವರಿಗೆ ನುಡಿಗಟ್ಟು.
2: ನಿಮ್ಗೆ ನುಡಿಗಟ್ಟು ಹೇಳೋದಾ?
0: ಕೇಳಿ, ಗೊತ್ತಿದ್ರೆ
2: ಗೊತ್ತಿರುತ್ತೆ, ಇದು ತುಂಬಾ ಸುಲಭದು.
1: ಅಲ್ಲ, ಅವ್ರು ಯಾಕೋ ಇವತ್ತು ಆಪ್ತವಾಗಿ ಮಾತನಾಡ್ತಾ ಇಲ್ಲ, ಚಂದ್ರಾವತಿ ಗೊತ್ತಿದ್ರೆ ಹೇಳಿ.
2: ಯಾಕೆ ಚಂದ್ರಾವತಿ ಅವರೇ,
0: ಒಮ್ಮೆ ಕರೆ ಕಟ್ ಆಯ್ತು,
2: ಅದಕ್ಕೆ ಬೇಜಾರಾಗ್ಬಿಟ್ರಾ? ಈಗ ಸಿಕ್ಕಿದ್ಯಲ್ಲ.
1: ಅಲ್ಲ, ಸಿಕ್ಕಿದೆಯಲ್ಲ, ಖುಷಿಯಿಂದ ಮಾತನಾಡ್ಬೇಕಲ್ವಾ? ಈಗ ಕರೆ ಮಾಡದ ಎಷ್ಟೋ ಶ್ರೋತೃಗಳು ಪ್ರೀತಿಯಿಂದ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ. ನಿಮ್ಮ ಧ್ವನಿ ಏನಾಗ್ಬೇಕು ಹೇಳಿ, ಅವ್ರಿಗೆಲ್ಲ ಖುಷಿ ಕೊಡ್ಬೇಕಲ್ವಾ?
0: ಇಲ್ಲ, ನಾನು ಖುಷಿಯಿಂದ ಮಾತಾಡ್ತೇನೆ.
1: ಖುಷಿಯಿಂದನೇ ಮಾತನಾಡ್ತಾ ಇದ್ದೀರಾ, ನೀವು ಮಾತಾಡೋದೇ ಹೀಗೆ ಆಗಿದ್ರೆ. ಅದೇ ಹೇಳ್ಬೇಕು ಮೇಡಮ್, ನಾನು ಮಾತಾಡೋದೇ ಹೀಗೆ ಯಾಕೆ ನೀರಸ ಅಂತ ಹೇಳ್ತೀರಿ ಅಂತ ಅಲ್ವಾ? ನುಡಿಗಟ್ಟು,
2: ಸರಿ, ನಿಮ್ಮ ನುಡಿಗಟ್ಟು ಮೊಸಳೆ ಕಣ್ಣೀರು.
0: ಮೊಸಳೆ ಕಣ್ಣೀರು
2: ನೋಡಿ, ಈಗ ಚಂದ್ರಾವತಿ ಅವ್ರು ಹೇಗೆ ಹುಷಾರಾಗಿ ಹೇಳ್ತಾರೆ ಅಂತ.
0: ಎಂತಂದ್ರೆ, ನಾನು ತಪ್ಪು ಮಾಡಿ ಅಮ್ಮನೆದುರು ಮೊಸಳೆ ಕಣ್ಣೀರು ಸುರಿಸಿದೆ.
2: ತುಂಬಾ ಒಳ್ಳೇದಾಗಿ ಒಂದೇ ಹೇಳಿಬಿಟ್ರು,
1: ಹೌದಲ್ವಾ? ಅದಕ್ಕೆ ತಪ್ಪನ್ನ ಒಪ್ಕೊಂಡ್ಬಿಡ್ಬೇಕು.
2: ನಾನು ಇದನ್ನೇ ಹೇಳುವ ಅಂತ ಅನ್ಕೊಂಡಿದ್ದೆ ಚಂದ್ರಾವತಿ ಅವರೇ.
0: ಹೌದಾ,
2: ನೀವು ಹೇಳ್ಬಿಟ್ರಲ್ಲ,
0: ಥ್ಯಾಂಕ್ ಯು.
2: ಇದ್ರ ಅರ್ಥ ಒಂದು ಕಪಟ ದುಃಖ.
1: ಹೌದೌದು
2: ಅಲ್ವಾ, ಸುಳ್ಳಿನ ಒಂದು ಕಣ್ಣೀರು ಸುರಿಸುವ ನಾಟಕೀಯ
1: ಅಲ್ವಾ?
2: ಚಂದ್ರಾವತಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರೆ,
1: ಹೆಚ್ಚು ಅಳುವಂತಹದ್ದು ನಟನೆ ಅಲ್ವಾ?
2: ಹೌದೌದು.
0: ನನಗೆ ಮೊನ್ನೆ ಶನಿವಾರ ಫಿಟ್ ಇಂಡಿಯಾ ಅಂತ ಮಕ್ಕಳ ಬಗ್ಗೆ ಕಾರ್ಯಕ್ರಮ ಇತ್ತಲ್ಲ, ಅದು ತುಂಬಾ ಚೆನ್ನಾಗಿತ್ತು. ನಾನು ಕೂಡ ಮಕ್ಕಳನ್ನು ಓದು ಓದು ಅಂತ ಬೈಯೋದು, ಮತ್ತೆ ಈಗ
1: ಸೌಹಾರ್ದ ಸೌರಭ ಅಂತ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರ ಆಯ್ತು ಭಾನುವಾರ 10 ಗಂಟೆಯಲ್ಲಿ
0: ಬೆಳಿಗ್ಗೆ.
1: ದೇಶಭಕ್ತಿ ಗೀತೆಗಳನ್ನ ಹಾಡಬೇಕು ಅಂತ ಇತ್ತು.
0: ಹೌದು.
1: ಹಾಡಿಸ್ತ್ರಾ?
0: ನನ್ನ ಮಗಳು ಹಾಡಿದ್ಲು, ಗಾನವಿ.
1: ಹಾ ಹಾ ಹಾ ಹಾ, ಗಾನವಿ ನಿಮ್ಮ ಮಗಳವಳು?
0: ಚಿಕ್ಕ ಮಗಳು.
1: ಹಾ ಹಾ ಹಾ, ಪ್ರೋತ್ಸಾಹ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು.
0: ಮೊದಲು ಕರೆ ಮಾಡ್ತಾ ಇದ್ಲು, ಈಗ ಮಾಡುದಿಲ್ಲ, ಅವಳು 9ನೇ ತರಗತಿ.
1: ಒಂಬತ್ತನೇ ತರಗತಿ ಆದ್ರೆ ಕರೆ ಮಾಡಬಾರ್ದು, ಹಾಡು ಹೇಳಬಾರ್ದು ಅಂತ ಹೇಳ್ಬಿಟ್ಟಿದ್ದೀರಾ?
0: ಇಲ್ಲ, ಅವಳೇ ಹೇಳುದು ತಂಗಿ ಹತ್ರ, ನೀನ್ ಹೇಳು ನಾನು ಹೇಳುದಿಲ್ಲ ಅಂತ.
1: ಯಾಕಂತೆ ಅಂತ ಕೇಳ್ಕೋಬೇಕಪ್ಪ ನೀವು.
0: ಅಲ್ಲ, ನಾನು ದೊಡ್ಡದಾಗಿದ್ದೇನೆ, ಅವತ್ತು ಸುಮಾರು ಕರೆ ಮಾಡಿದ್ದೇನೆ ಅಂತ ಹೇಳ್ತಾರೆ.
1: ನೀವೇನು ಹೇಳ್ತೀರಿ ಅದಕ್ಕೆ?
0: ನಾನು ಹೇಳುದಿಲ್ಲ, ನೀನ್ ಮಾಡ್ಬೇಕು ಅಂತ ಹೇಳ್ತೇನೆ.
2: ಇದು ಹೇಗೆ ಇದೆ ಅವರ ಚಿಂತನೆ ಅಂತ ಹೇಳಿದ್ರೆ, ಈಗಾಗ್ಲೇ ನಾನು ತುಂಬಾ ಸಲ ಮಾತಾಡಿದೀನಲ್ಲ, ತಂಗಿಗೂ ಅವಕಾಶ ಕೊಡುವ ಅಂತ.
1: ಆತರ ಇರಬಹುದು, ಅಥವಾ ನಾನು ದೊಡ್ಡವಳಾಗ್ಬಿಟ್ಟಿದೀನಿ, ನಾನು ಹಾಡದ್ ಬೇಡ, ಓದ್ಬೇಕು ಜಾಸ್ತಿ. ಅಲ್ಲ, ಓದ್ಬೇಕು ಅಂತ ಏನಾದ್ರು ಹೆಚ್ಚು ಪ್ರಾಮುಖ್ಯತೆ? ಹಾಗೇನಿಲ್ವಾ,
0: ಅವಳು ಚೆನ್ನಾಗಿ ಓದ್ತಾಳೆ, ಮತ್ತೆ ಕ್ರೀಡೆಯಲ್ಲಿ ಕೂಡ ಇದ್ದಾಳೆ. ಇವತ್ತು ಬೇರೆ ಶಾಲೆಗೆ ಆಡ್ಲಿಕ್ಕೆ ಹೋಗಿದ್ದಾಳೆ ವಾಲಿಬಾಲ್.
1: ಶುಭವಾಗ್ಲಿ, ಧನ್ಯವಾದ, ನಿಮ್ಮ ಹಾಡು ಪ್ರಸಾರ ಆಗುತ್ತೆ. ನಮಸ್ಕಾರ.
0: ನಮಸ್ತೆ.
2: ಚಂದ್ರಾವತಿ ಅವರು ತುಂಬಾ ಚೆನ್ನಾಗಿ ಒಂದು ವಾಕ್ಯವನ್ನ ಮಾಡಿ ಹೇಳ್ಬಲ್ಲ.
1: ಏನು ಗೊತ್ತಾ, ನಿನ್ನೆಯ ಒಂದು ಸಂಗತಿ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಇವ್ರು ಹೇಳ್ತಾ ಇದಾರೆ, ನಿರೂಪಕರು ದೇಶಭಕ್ತಿ ಗೀತೆಗಳನ್ನ ಹಾಡ್ಬೇಕು ಅಂತ. ಒಂದು ಮಗು ಪುಟಾಣಿದ್ದು, ನಾನು ಜಾನಿ ಜಾನಿ ಎಸ್ ಪಾಪ ಹಾಡ್ತೀನಿ ಹಾಡ್ತೀನಿ ಅಂತ.

0: ಯಾಕೆ ಹಿರಿಯರು ಅವರಿಗೆ ತಿಳುವಳಿಕೆಯನ್ನು ಕೊಡಬಾರ್ದಾಗಿತ್ತು ಅಂತ ಒಂದು ಸಣ್ಣ ಆಲೋಚನೆ ಅಲ್ವಾ.
1: ಹೌದು.
0: ದೇಶಭಕ್ತಿ ಗೀತೆ ಅಂತ ಅಂದರೆ ಏನು, ಇದನ್ನೇ ಹಾಡಬೇಕು ಅಂತ
1: ಹೌದು.
0: ಹೇಳಬಹುದಿತ್ತೇನೋ ಅಲ್ವಾ.
1: ಹೌದು.
0: ಕಡೆಗೂ ಅವರು ನಿರೂಪಕರು ಅವಕಾಶ ಕೊಟ್ಟರು ಆ ಹಾಡನ್ನು ಹಾಡ್ತು ಆ ಮಗು. ಆದರೆ ಒಂದು ನಮ್ಮ ಮಕ್ಕಳಲ್ಲಿ ದೇಶಭಕ್ತಿ ದೇಶ ಪ್ರೇಮವನ್ನು ಮೂಡಿಸ್ಬೇಕು ಅಂತ ಅಂದರೆ ಪ್ರತಿದಿನ ಅವರಿಗೆ ಹೇಳ್ತಾ ಇರಬೇಕು
1: ಹೌದು.
0: ದೇಶದ ಬಗ್ಗೆ, ಮತ್ತು ಈ ದೇಶಭಕ್ತರ ಏನು ವಾಕ್ಯ ಇರುತ್ತೆ ಅದನ್ನು ಅವ್ರ ಹತ್ರ ಓದಿಸ್ಬೇಕು ಬರೆಸ್ಬೇಕು
1: ಹೌದು
0: ಅಂತ
1: ಹೌದು.
0: ಅಲ್ವಾ. ಎಲ್ಲ ರೀತಿಯಿಂದನೂ ಪ್ರಯತ್ನ ಪಡಬೇಕು,
1: ನಿಜ.
0: ಇಲ್ಲಾಂದರೆ
1: ಚಿಕ್ಕದರಿಂದಲೇ
0: ಮಕ್ಕಳನ್ನ
1: ಪತ್ರಿಕೆಗಳನ್ನ
0: ಸಾಧ್ಯನೇ ಆಗಲ್ಲ.
1: ಓದುವಂತಹ ಅಭ್ಯಾಸವನ್ನ ಮಾಡಬೇಕಾಗತ್ತೆ ಮಕ್ಕಳಿಗೆ. ಹಾಗಿದ್ದಾಗ ಅದರಲ್ಲಿ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ನಮ್ಮ ಊರಿನ ಬಗ್ಗೆ, ಜನರ ಬಗ್ಗೆ ಎಲ್ಲವೂ ಕೂಡ ಅಲ್ಲಿ ಬರುತ್ತೆ ಅಲ್ವಾ?
0: ಅಲ್ಲ, ನನಗೆ ಇನ್ನೂ ಒಂದು ಪ್ರಶ್ನೆ. ಹಿರಿಯರನ್ನ ಕೆಲವು ಮನೆಗಳಲ್ಲಿ ವೃದ್ಧಾಶ್ರಮ ಕಳಿಸ್ತಾರೆ, ಅಂದರೆ ನೋಡ್ಕೊಳಕ್ಕಾಗಲ್ಲ, ನಾವಿಬ್ರು ಕೂಡ ಕೆಲಸಕ್ಕೆ ಹೋಗ್ತೀವಿ, ಮಕ್ಕಳು ಶಾಲೆಗೆ ಹೋಗ್ತಾರೆ ಬರ್ತಾರೆ ಅಂತ. ಅವರಿಗೆ ಏಕಾಂತದಲ್ಲಿ ಏನು ಕಲಿತಾರೆ ಮಕ್ಕಳು ಅನ್ನೋದೇ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಆತಂಕ.
1: ಹೌದು.
0: ಅವರು ಒಬ್ಬರೇ ಇರ್ತಾರೆ ಅಥವಾ ಇಬ್ಬರೇ ಇರ್ತಾರೆ, ಏನು ಕಲಿತಾರೆ ಅವರು? ಅಪ್ಪ ಅಮ್ಮ ಬರೋ ತನಕ ಅವ್ರು ಏನು ಓದ್ತಾ ಇರ್ತಾರೆ, ಏನು ಬರೀತಿರ್ತಾರೆ, ಅಥವಾ ನಿದ್ದೆ ಮಾಡ್ತಾರಾ ಅಥವಾ ಏನು ಅಂತಲೇ ಗೊತ್ತಾಗಲ್ಲ ಅಲ್ವಾ. ಹಿರಿಯರು ಇದ್ದಾಗ ನಿಜವಾಗಿ ಅವ್ರ ಜೊತೆ ಬೆರೀತಾರೆ, ಮತ್ತೆ ಹಿರಿಯರು ಅವ್ರಿಗೆ ಹೇಳ್ಕೊಡ್ತಾರೆ. ಇನ್ನೊಂದು ಸಂಗತಿ ಏನು ಗೊತ್ತಾ, ಬೆಳೀತಾ ಬೆಳೀತಾ ಶಿಕ್ಷಕರಾಗ್ಬೋದು ಪೋಷಕರಾಗ್ಬೋದು, ನೀವು ಒಳ್ಳೆ ಬುದ್ಧಿ ಕಲಿ ಒಳ್ಳೆ ಬುದ್ಧಿ ಕಲಿ ಅಂತ ಅಷ್ಟೇ ಹೇಳ್ತಾ ಇರ್ತೀವಿ. ಆದರೆ ಅಂದರೆ ಮಾನಸಿಕ ಬೆಳವಣಿಗೆ ಅಷ್ಟೇ ನಾವು ಮಾತನಾಡ್ತೀವಿ, ಆದರೆ ದೈಹಿಕವಾಗಿ ಅವರಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಾವು ಯೋಚನೆ
1: ಮಾಡಿರೋದಿಲ್ಲ.
0: ಜೊತೆಗೆ ಅವರಿಗೆ ಮನವರಿಕೆ ಕೂಡ ನಾವು ಮಾಡಿಕೊಡಲ್ಲ.
1: ಹೌದೌದು.
0: ಅದು ಒಂದು ತಿದ್ದುಕೊಳ್ಳುವಂಥದ್ದು ಅಗತ್ಯ ಇದೆ ಇಂದಿನ ದಿನದಲ್ಲಿ. ಹೆಣ್ಣುಮಕ್ಕಳಾಗ್ಬೋದು ಅಂದ್ರೆ ಪ್ರಕೃತಿ ಸಹಜವಾಗಿ ಏನು ಬದಲಾವಣೆ ಆಗುತ್ತೆ ಅವರಿಗೆ ಉಪಾಯದಿಂದ ಹೇಳುವಂತ ಕೆಲಸ ಆಗಬೇಕು.
1: ಹೌದು, ಖಂಡಿತ, ನಿಜ.
0: ಈಗ
1: ಮಕ್ಕಳಿಗೆ ಮಕ್ಕಳ ರೀತಿಯಲ್ಲೇ ಹೇಳಿದ್ರೆ ಬೇಗ ಅರ್ಥ ಆಗೋದು ಅಂತ ಹೇಳಿದ್ರೆ,
0: ಅಂದ್ರೆ ಅವರು ಎಲ್ಲರನ್ನು ಪ್ರೀತಿ ಮಾಡಲ್ಲ ಮಕ್ಕಳು. ಕೆಲವು ಮಕ್ಕಳು ಅಮ್ಮನನ್ನ ಇಷ್ಟಪಡ್ತಾರೆ, ಅಪ್ಪನನ್ನ ಇಷ್ಟಪಡ್ತಾರೆ, ಮತ್ತೆ ಕೆಲವರು ತಾತ, ಮತ್ತೆ ಕೆಲವರು ಅಕ್ಕ,
1: ನಿಜ,
0: ಅಂಥವ್ರ ಜೊತೆ ಹೇಳ್ಕೊಳ್ತಾರೆ. ಆದ್ರೆ ಇವರು ಮಧ್ಯ ಪ್ರವೇಶ ಮಾಡಿ ಹೇಗಾದ್ರೂ ಅವ್ರಿಗೆ ಅರ್ಥ ಮಾಡಿಸ್ಕೊಡ್ಬೇಕು ಅನ್ನೋದು ಒಂದು ಸಲಹೆ. ಈಗ ಪ್ರಕೃತಿ ಸಹಜವಾಗಿ ಬದಲಾವಣೆ ಆಗ್ತಾ ಇರತ್ತೆ, ಮಾನಸಿಕವಾಗಿ ಅವರು ಕಲಿತಾರೆ ಕಲಿತಾರೆ, ಆದ್ರೆ ಅವ್ರಿಗೆ ಅರ್ಥ ಮಾಡಿಸುವಂತಹದ್ದು ಕೆಲವೊಮ್ಮೆ ಮಕ್ಕಳಿಗೆ ಅವರಲ್ಲಾಗುವಂತಹ ದೈಹಿಕ ಬದಲಾವಣೆಗೆ ಭಯ ಪಡ್ತಾರೆ.
1: ಹೌದೌದು.
0: ಅಂತಹ ಸಂದರ್ಭದಲ್ಲಿ
1: ಪೋಷಕರ ಪಾತ್ರ ತುಂಬಾ ಮುಖ್ಯ.
0: ಹೌದಲ್ವಾ. ಅವ್ರಿಗೆ ಏನಂತ ಹೇಳ್ಕೊಳ್ತಾರೆ, ಈಗ ನಿಮ್ಮ ಜೊತೆ ನಾನು ಆಪ್ತವಾಗಿಲ್ಲ ಅಂತ ಅಂದಾಗ, ನಾನು ಮಗುವಾಗಿ ನಾನು ನನ್ನ ನೋಡಿದ್ರೆ ಅದು ಮಗು ಹೆದರುತ್ತೆ ಅಂತ ಅಂದಾಗ,
1: ಹೌದು,
0: ಹೀಗೆ ಅದು ಯಾರ ಹತ್ರ ಹೇಳ್ಕೊಳ್ಳುತ್ತೆ? ಇವುಗಳನ್ನೆಲ್ಲ ಕಲಿಯೋದು ತುಂಬಾ ಇದೆ ಅಂತ ತಜ್ಞರು ಹೇಳ್ತಾರೆ.
1: ಖಂಡಿತ.
0: ಒಂದು ಪ್ರಕಟಣೆ ಓದಬೇಕು.
1: ಹೌದು. ಈಗ ಸಮಯ 11:32 ಆಗಿದೆ. ಇದೊಂದು ವಾಣಿಜ್ಯ ಪ್ರಕಟಣೆ ಬಳಿಕ ನಮ್ಮ ಚಂದ್ರಾವತಿ ಅವರು ಕೇಳಿದಂತಹ ಹಾಡನ್ನ ಪ್ರಸಾರ ಮಾಡೋಣ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುತ್ತೆ ಅನ್ನೋದನ್ನ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಈಗ ಕೇಳಿ ಬರೋಣ ಚಿನ್ನಾರಿ ಮುತ್ತ ಚಿತ್ರದ ಗೀತೆ.

0: ಇನ್ನು ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ? ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ,
1: ಹಲೋ,
0: ನಮಸ್ತೆ. ಯಾರು?
1: ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಜಯರಮ್ಮ. ನಾನು ವಾಣಿ ಸಂಗೋಮಯ್ಯ ಒಳಗದಾಳಿಂದ.
0: ವಾಣಿ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಚೆನ್ನಾಗಿದ್ದೀರಾ? ನಿಮ್ಮ ನೆಚ್ಚಿನ ಹಾಡು?
1: ನನಗೆ ಇದು ಮುಗಿಯದ ಕಥೆ ಚಿತ್ರದಿಂದ ಕಂಗಳು ವಂದನೆ ಹೇಳಿದೆ.
0: ಯಾಕಾಗಿ ಇಷ್ಟ?
1: ಮುಗಿಯದ ಚಂದ ಇದೆ, ಸಾಹಿತ್ಯ ಚೆನ್ನಾಗಿದೆ.
0: ಮತ್ತೆ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ ವಾಣಿಯವರೇ?
1: ಕೇಳ್ತೇನೆ, ಟ್ರೈ ಮಾಡ್ತೀನಿ ಮೇಡಮ್. ರೇಡಿಯೋ ಆಗೋದೇ ಇಲ್ಲ.
0: ಅಲ್ಲ, ಕರೆ ಮಾಡ್ತೀರಾ, ಸರಿ, ಕಾರ್ಯಕ್ರಮಗಳನ್ನು ಕೇಳ್ತೀರಾ ಅಲ್ವಾ?
1: ಕೇಳ್ತೀನಿ ಕೇಳ್ತೀನಿ.
0: ಯಾವೆಲ್ಲ ಕಾರ್ಯಕ್ರಮಗಳು ಇಷ್ಟ ಆಯ್ತು
1: ನನಗೆ? ಇದು ಆಡೋ ಗೀತಾ ಮಾಧುರ್ಯ ಟ್ರೈ ಮಾಡಿದೆ, 1 ಗಂಟೆ ಸಿಗ್ಲೇ ಇಲ್ಲ. ಕೇಳ್ತಾ ಕೇಳ್ತಾ ಟ್ರೈ ಮಾಡೋದು.

0: ಹೇಗೆ ಅನ್ನಿಸ್ತು ಕಾರ್ಯಕ್ರಮ ಕೇಳಿ?
1: ಚೆನ್ನಾಗಿದೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಎಲ್ಲಾ ಕಾರ್ಯಕ್ರಮಗಳು ಖುಷಿ ಆಗ್ತದೆ.
0: ಖುಷಿ ಆಯ್ತು.
1: ಯುವವಾಣಿ ನಿನ್ನೆ ಸಾಯಂಕಾಲ 5 ಗಂಟೆಗೆ ನಾ ಯಾವ್ದು ಮಿಸ್ ಮಾಡಲ್ಲ. ಇವತ್ತು ಪತ್ರ ಸೌರಭ ಇದೆ, ಅದು ಕೇಳ್ತೀನಿ.
0: ಪತ್ರ ಬರೀತೀರಲ್ವಾ?
1: ಕಾರ್ಯಕ್ರಮ ಕೇಳ್ತೀನಿ, ಆದ್ರೆ ಟ್ರೈ ಮಾಡ್ತೀನಿ, ಬೇಗ ರೀಚ್ ಆಗತ್ತಿಲ್ಲ.
0: ಅಲ್ಲ, ಇನ್ನೂ ಒಂದು ಸಂಗತಿ ಏನು ಗೊತ್ತಾ, ನನ್ನದೇ ಹಾಡು ಕಾರ್ಯಕ್ರಮದಲ್ಲಿ ಕೂಡ ಅಭಿಪ್ರಾಯಗಳನ್ನ ಬರೆದು ಕಳುಹಿಸಬಹುದು.
2: ಎಷ್ಟೆಲ್ಲ ಅವಕಾಶಗಳಿದೆ.
0: ಹೌದು,
2: ಎಲ್ಲವನ್ನು ಕೂಡ ನಮ್ಮ ಪ್ರೀತಿಯ ಕೇಳುಗರಿಗಾಗಿ ಇರುವಂತದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಬಹುದು.
0: ಇನ್ನು ನುಡಿಗಟ್ಟು ಹೇಳ್ಬೇಕಲ್ಲ ಅವರಿಗೆ.
2: ಹೇಳೋದಾ ವಾಣಿಯವರೇ? ಎತ್ತಿದ ಕೈ,
1: ಎತ್ತಿದ ಕೈ ಸಾಧನೆ ಮಾಡಿ ಅವ ಎತ್ತಿದ ಕೈ ಅಂತ.
0: ಅಲ್ಲ, ವಾಕ್ಯ ಆಗ್ಲಿಲ್ವಲ್ಲ ಅದು.
1: ನಾವು ಯಾವುದಾದರೂ ಸಾಧನೆಯನ್ನು ಮಾಡಿ ಏನಾದ್ರೂ ಮಾಡ್ಲಿಕ್ಕೆ ಅವ್ರು ಎತ್ತಿದ ಕೈ ಅಂತ.
0: ಸರಿ ಬರ್ಲಿಲ್ವಲ್ಲ.
2: ನೀವು ಯಾವ್ದ್ರಲ್ಲಿ ಎತ್ತಿದ ಕೈ ಈಗ ಹಂಗೆ ಹೇಳ್ಬೋದು ಅಂದ್ರೆ, ನಾನು ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ, ನಾನು ತುಂಬಾ ಚೆನ್ನಾಗಿ ಬರೀತೀನಿ ಅದ್ರಲ್ಲಿ ಎತ್ತಿದ ಕೈ.
1: ಹಾಡು ಹೇಳುವುದರಲ್ಲಿ
0: ಅವರು ಕವಿತೆ ಬರೀತಾರೆ, ಮಳೆಯ ಕುರಿತಾಗಿ ಚುಟುಕಗಳನ್ನ ಬರೀತಾರೆ ಅವರು.
2: ಕರೆಕ್ಟ್ ಆಗಿದೆ, ಅವರ ಬಗ್ಗೆ ನಿಮ್ಗೆ ಗೊತ್ತಿರೋದ್ರಿಂದ.
0: ಹೌದು, ಅವರು ಅದನ್ನ ಹೇಳ್ಬಹುದಿತ್ತು. ಕವಿತೆಗಳನ್ನ ಅವ್ರು ಬರೀತಾ ಇರ್ತಾರೆ, ಮಳೆ ನೋಡಿದ್ರೆ, ಬಿಸಿಲು ನೋಡಿದ್ರೆ, ಮತ್ತೆ ಇಬ್ಬನಿ ನೋಡಿದ್ರೆ, ಮತ್ತೆ ರೇಡಿಯೋ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಹೇಳಿದ್ದಾರೆ, ಇದು ಒಂದು ಕವಿತೆ ಹೇಳಿ ಅಂತ. ಅಂದ್ರೆ ಈಗ ಈ ನಡುವೆ
2: ಬರಹದಲ್ಲಿ ಎತ್ತಿದ ಕೈ,
0: ಕವಿತೆ ಬರೆಯುವುದರಲ್ಲಿ ನಾನು ಎತ್ತಿದ ಕೈ ಅಂತ ಈಗ ಒಂದು ಸಂದೇಶ ಇದೆ. ಮೊನ್ನೆ ಕಳಿಸಿರುವಂತಹದ್ದು ನಂಜುಂಡ ಸ್ವಾಮಿ ಅವರು ಬರ್ದಿರುವಂತಹದ್ದು. 33 ವಸಂತಗಳನ್ನು ನೋಡಿದ ಮಡಿಕೇರಿ ಆಕಾಶವಾಣಿ ಈ ಸುಸಂದರ್ಭ ಸಮಯದ ಒಳಗೆ ಮತ್ತೆ ಏಕೆ ವಾರಕ್ಕೊಮ್ಮೆ ಶ್ರೋತೃ ಪತ್ರೋತ್ತರ, ಅದು ಪತ್ರದ ಮೂಲಕ ಹಾಗೆಯೇ ಇಮೇಲ್ ಮೂಲಕ ಕೂಡ ಎಂಬುದು ನನ್ನ ಆಶಯ. ಮಹಿಳಾ ಶ್ರೋತೃಗಳಿಗೆ ಮಹಿಳಾ ರಂಗ ಪತ್ರ ಬರೆಯಲು ಅವಕಾಶ ನೀಡಿದೆ, ಆದರೆ ಎಲ್ಲ ವರ್ಗದವರಿಗೆ ಏಕೆ ಪತ್ರ ಕಾರಂಜಿ ಪ್ರಾರಂಭ ಮಾಡಬಾರದು ಎಂಬ ವಿನಂತಿಯೊಂದಿಗೆ ಕಾಯಂ ಕೇಳುಗ ನಂಜುಂಡಸ್ವಾಮಿ ಸಂತೆಬಾಚಹಳ್ಳಿ ಅಂತ ಅವರು ಬರೀತಾರೆ. ಮತ್ತೆ ಇನ್ನೂ ಒಂದು ಅಭಿಪ್ರಾಯ ಅವರದೇ, ಆಕಾಶವಾಣಿ ಎಂದರೆ ಅದು ಒಂದು ವಿಶ್ವಕೋಶ, ಅದರಲ್ಲಿ ಪ್ರಸಾರ ಆಗದ ವಿಷಯವೇ ಇಲ್ಲ. ಸಮಗ್ರ ವಸ್ತು ವಿಷಯ, ಸಾಹಿತ್ಯ, ಸಂಗೀತ, ಪ್ರಚಲಿತ, ವಸ್ತುನಿಷ್ಠ, ವಾಸ್ತವ ವಸ್ತುನಿಷ್ಠೆ, ಹೀಗೆ ಅದರ ಹಿರಿಮೆ ಬಹಳ ಹಿರಿದು. ಆಕಾಶವಾಣಿ ಅವಕಾಶವಾಣಿ ಕೂಡ ಹೌದು. ಅಜ್ಞಾತ ಕಲಾವಿದರಿಗೆ, ಪ್ರತಿಭಾವಂತರಿಗೆ ಕೊಡವ ಸಿರಿ, ಅರೆಭಾಷೆ ಐಸಿರಿ, ವಾರ್ತೆಗಳು, ಸ್ಥಳೀಯ ಸಂಸ್ಕೃತಿಗೆ ಹಿಡಿದಂತಹ ಕೈಕನ್ನಡಿ, ಹಿರಿಯ ಜೀವಗಳ ಭಾವ, ಕಲಿಸು ಗುರುವೆ ಕಲಿಸು, ಚಿತ್ರಕಾವೇರಿ, ವ್ಯಕ್ತಿ ವಿಶೇಷ, ಅಚ್ಚಚ್ಚು ಬೆಲ್ಲದಚ್ಚು, ನೆನಪು ನಿನಾದ, ಜಾಹೀರಾತು, ಮತ್ತೆ ಕ್ರೀಡಾ ಲಹರಿ, ಸೈನಿಕ ಸಲಾಂ, ಹೀಗೆ ನೆಚ್ಚಿನ ಕಾರ್ಯಕ್ರಮಗಳು ಹಲವು ಮಡಿಕೇರಿ ಆಕಾಶವಾಣಿ. ಹೀಗೆ ಸೂರ್ಯ, ಚಂದ್ರ, ಆಕಾಶ, ಭೂಮಿ ಎಲ್ಲ ಇರುವವರೆಗೆ ಶತಶತಮಾನ ಉತ್ಸವ, ಶತಮಾನ ಶತಮಾನೋತ್ಸವವನ್ನ ಆಚರಿಸಲಿ ಎಂಬುದೇ ನನ್ನ ಅಂತರಾಳದ ಆಶಯ. ಇಂತಿ ಗಾಯಕ ಹಾಗೂ ಕಾಯಂ ಶ್ರೋತೃ ನಂಜುಂಡಸ್ವಾಮಿ, ಸಂತೆಬಾಚಹಳ್ಳಿ, ಕೆಆರ್ ಪೇಟೆ, ಮಂಡ್ಯ, ಅಲ್ಲಿಂದ ಕಾರ್ಯಕ್ರಮಗಳನ್ನ ಕೇಳಿದ್ದಾರೆ.
2: ಸಮಯ ಮಾಡಿಕೊಂಡು ನಮ್ಮ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ಕೂಡ ಅವರು.
0: ಇನ್ನೊಂದೇನು ಗೊತ್ತಾ, ಇಲ್ಲಿ ಕರೆ ಸಿಕ್ಕಲ್ಲ ಹಲವರಿಗೆ ಅಲ್ವಾ. ಮತ್ತೆ ಬಹಳಷ್ಟು ಶ್ರೋತೃಗಳು ನಿನ್ನೆ ಹೇಳಿದಂತೆ, ನಿನ್ನೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ, ಹೊಸ ಹೊಸ ಶ್ರೋತೃಗಳಿಗೆ ನಾವು ಅವಕಾಶವನ್ನ ಕೊಡಬೇಕು ಅಂತ ಒಂದು ವಾರ ರಜೆ ಕೊಟ್ಬಿಡ್ತೀವಿ ನಾವು ಕರೆ ಮಾಡೋದಿಕ್ಕೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಾವು ಹೇಳಿದ್ದು ಸ್ವಾಗತಾರ್ಹ ಅಂತ ಕೂಡ ಹೇಳಿದೀವಿ. ಹಾಗಾಗಿ ಅವರು ಪತ್ರ ಕೂಡ ಬರೀಬಹುದು, ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಅಂತ ಹೇಳ್ತಾ, ಅವರ ನೆಚ್ಚಿನ ಹಾಡನ್ನು ಕೇಳುವ ಮುನ್ನ ಎತ್ತಿದ ಕೈ
2: ಹೌದು
0: ನುಡಿಗಟ್ಟುವಿಗೆ ನೀವು ವಾಕ್ಯ ಹೇಳಲಿಲ್ಲ.
2: ನೀವು ಹೇಳ್ತೀರಾ ಅಂತ ನಾನ್ ಕಾಯ್ತಾ ಇದ್ದೇನೆ.
0: ನಾವು ವಾಣಿಯೋದು ಹೇಳಾಯ್ತಲ್ಲ,
2: ವಾಣಿಯವರಿಗೆ ಆಕ್ಚುಲಿ ನಾನ್ ಹೇಳ್ಕೊಟ್ಟೆ. ಯಾಕಂದ್ರೆ ಅವ್ರ ಬರವಣಿಗೆಯಲ್ಲಿ ಎತ್ತಿದ ಕೈ, ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ. ಇರ್ಲಿ, ಈಗ ನನ್ನದು ತಗೊಳೋದಾದ್ರೆ ಮಾತಿನಲ್ಲಿ ಸ್ವಲ್ಪ ಎತ್ತಿದ ಕೈ ಅಂತ ಹೇಳ್ಬೋದು.
0: ಹಿತಮಿತ
2: ಹಿತಮಿತವಾಗಿ ಬಳಸ್ತೀನಿ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಕೇಳ್ತಾ ಇರೋರಿಗೆ ಅದು ಎಷ್ಟು ಮಟ್ಟಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು ಇನ್ನು ಅವ್ರದ್ದು ಅಲ್ವಾ.
0: ನೋಡೋಣ ಈಗ ಅವರ ಹಾಗಿದ್ರೆ ಚಿತ್ರ ಕರೆಯನ್ನ ಕೇಳಿ ಬರೋಣ.

0: ಅಲೆ ಅಲೆಯ ಸಾಗರ ಹೊಂಬಣ್ಣದ ತೀರ ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ ಜಂಗಮವಾಗಿ ಹುದಿಲ್ಲಿ ಅದೇ ರಾಮೇಶ್ವರ ಓ ನನ್ನ ತಾಯೇ ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

0: ಕಾರ್ಯಕ್ರಮಕ್ಕೆ ಯಾರಿದ್ದಾರೆ ಅಂತ ನೋಡೋಣ ಅಲ್ವಾ.
1: ಅದಕ್ಕೂ ಮುನ್ನ ಈ ಕಾರ್ಯಕ್ರಮದ ನಂತರ,
0: ಈ ಕಾರ್ಯಕ್ರಮದ ನಂತರ ಯಾವ ಮುಖ್ಯ ಕಾರ್ಯಕ್ರಮಗಳಿದೆ ಅಂತ ಅಲ್ವಾ. ಇವತ್ತು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶ್ರಾವಣದ ಮಹತ್ವ, ಸ್ನೇಹ ಕುಲಕರ್ಣಿ ಅವರಿಂದ ಸೋದಹರಣ ಭಾಷಣ ಇದೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರಾಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರು ಮಾತನಾಡ್ತಾ ಇದ್ದಾರೆ. ಹಾಗೆ 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿಯನ್ನು ನಾವು ಕೇಳ್ತೀವಿ. 1:20 ದೇಶಭಕ್ತಿ ಗೀತೆಗಳಿದೆ. ಹಾಗೆ 1:30 ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಇದೆ.
1: ಇನ್ನು ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಯಾರು ಕರೆ ಮಾಡಿದ್ದಾರೆ
0: ಕೇಳೋಣ ಅಲ್ವಾ. ಹಲೋ,
2: ಹಲೋ,
0: ನಮಸ್ತೆ, ಯಾರು ಮಾತನಾಡ್ತಿದ್ದೀರಿ?
2: ನಮಸ್ತೆ, ಮೋಹಿನಿ ರವಿ ಬಿಳಿಗಿರಿಯಿಂದ ಮಾತಾಡ್ತಿದ್ದೀವಿ.
0: ಮೋಹಿನಿ,
1: ಮೋಹಿನಿ
2: ಬಿಳಿಗಿರಿಯಿಂದ.
0: ಬಿಳಿಗಿರಿಯಿಂದ
1: ಹೇಗಿದ್ದೀರಾ ಮೋಹಿನಿ ಅವರೇ? ನಿಮ್ಮ ನೆಚ್ಚಿನ ಹಾಡು?
2: ನಾನ್ ಚೆನ್ನಾಗಿದ್ದೀನಿ. ನಂದು ಹಾಡು ರಾಜಕುಮಾರ ಮೂಲಿಂದ. ರಾಜಕುಮಾರ,
1: ರಾಜಕುಮಾರ.
2: ಅದರಿಂದ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ.
0: ಓಕೆ,
1: ಯಾಕಾಗಿ ಇಷ್ಟ ನಿಮ್ಗೆ?
2: ಪುನೀತ್ ರಾಜಕುಮಾರ್ ಆದ್ರೆ ಇಷ್ಟ. ಹಾಗೆ ಅವರ ಹಾಡು ಇಷ್ಟ
1: ಅಲ್ಲ, ನಮಗೂ ಇಷ್ಟ. ವಿಶೇಷವಾಗಿ ನೀವು ಆ ಹಾಡನ್ನೇ ಕೇಳೋದಿಕ್ಕೆ ಕಾರಣ ಕೇಳಿದ್ದಷ್ಟೇ.
2: ಅದು ಹಾಡು ಕೇಳಕ್ ಚೆನ್ನಾಗಿದೆ.
1: ತುಂಬಾ ಸಂತೋಷ. ಈಗ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ ಮೋಹಿನಿ ಅವರೇ?
2: ನಾನು ಎಲ್ಲ ಕೇಳ್ತೀನಿ ಸಾಧಾರಣ, ಬೆಳಿಗ್ಗೆ 6 ಗಂಟೆಯಿಂದಾನೆ. ಅದರಲ್ಲೂ ಸುದ್ದಿ ಸಮಾಚಾರ, ಸುದ್ದಿ ಅದು, ಚಿತ್ರಗೀತೆ, ಭಾವಗೀತೆ,
1: ಚಿತ್ರ ಚಿತ್ತಾರ
2: ಮತ್ತೆಲ್ಲ ಕೇಳ್ತೀನಿ. ಎಲ್ಲ ಕಾರ್ಯಕ್ರಮ
0: ಎಲ್ಲಾನು ಕೇಳ್ತಾರೆ.
1: ಈಗ ನುಡಿಗಟ್ಟು ಹೇಳ್ಬೇಕು ಅವ್ರಿಗೆ.
0: ನುಡಿಗಟ್ಟು ನೀರಿಗೆ ಹಾಕು.
2: ನೀರಿಗೆ ಹಾಕು. ನಾವು ಅಕ್ಕಿಯನ್ನ ನೀರಿಗೆ ಹಾಕ್ತೀವಿ.
0: ಏನು?
2: ನಾವು ಅಕ್ಕಿಯನ್ನ ನೀರಿಗೆ ಹಾಕ್ತೀವಿ.
0: ಓ, ಇದು ನೀವು ಸರಿಯಾದ ಒಂದು ನೇರವಾದ ಉತ್ತರವನ್ನ ಕೊಟ್ಬಿಟ್ರಿ. ಅಂದ್ರೆ ನೀರಿಗೆ ಹಾಕು ಅಂದ್ರೆ ನುಡಿಗಟ್ಟಲ್ಲಿ 2 ರೀತಿಯ ಅರ್ಥಗಳಿರುತ್ತೆ. ಈಗ ನಾವು ಹೇಳ್ತೀವಲ್ವ ನೀರಿಗೆ ಹೋಮ ಮಾಡ್ದಂಗಾಯ್ತು ಈ ತರ ಎಲ್ಲ ಹೇಳ್ತೀವಲ್ವಾ?
1: ಅಲ್ಲ, ಈ ಸಂದರ್ಭದಲ್ಲಿ ನುಡಿಗಟ್ಟು ಅಂತ ಅಂದ್ರೆ ಒಂದು ಬುದ್ಧಿವಾದ ಹೇಳುವಂತಹದ್ದು, ಪರೋಕ್ಷವಾಗಿ ಬುದ್ಧಿವಾದ ಹೇಳುವಂತ.
0: ಹೌದು,
2: ನಮ್ಮಮ್ಮ ಏನಾದ್ರೆ ಅದನ್ನ ನಾವು ನೀರಿಗೆ ಮಾಡ್ತೀವಿ ಅಂತ. ನಮ್ಮಮ್ಮ ಏನಾದ್ರೆ ಬುದ್ಧಿವಾದ ಹೇಳಿದ್ರೆ ನಾವು ಅದನ್ನ ನೀರಿಗೆ.
1: ಇಲ್ಲ, ಅದು ಸರಿ ಬರ್ಲಿಲ್ಲ ಮೋಹಿನಿ ಅವ್ರೆ, ಸರಿ ಬರ್ಲಿಲ್ಲ.
0: ಅಂದ್ರೆ ಅವರು ಇದಾಗಿ ಹೇಳಿದ್ರು ಅಂದ್ರೆ ಅಮ್ಮ ಏನಾದ್ರು ಬುದ್ಧಿವಾದ ಹೇಳಿದ್ರೆ ನಾವ್ ಅದನ್ನ ನೀರಿಗೆ ಹಾಕ್ಬಿಡ್ತೀವಿ, ಅಂದ್ರೆ ತಲೆಗ್ ತಗೊಳ್ಳಲ್ಲ ಅಂತ ಹೇಳ್ತಾ ಇದಾರಲ್ವಾ?
1: ವ್ಯರ್ಥ ಮಾಡು ಅಂತ ಅಂದ್ರೆ ಶ್ರಮ ಕೂಡ ಇರ್ಬೇಕಲ್ಲಿ.
0: ಹೌದು,
1: ಒಂದು ಶ್ರಮವನ್ನ, ಶ್ರಮದ ಬೆಲೆಯನ್ನ ಅರಿಯದೆ ಏನೋ ಒಂದು ತಪ್ಪುಗಳಾದಾಗ, ವ್ಯತ್ಯಾಸವಾದಾಗ ಅದನ್ನ ಬಳಸೋದುಂಟು ಅಂತ ಹೇಳಬಹುದು.
0: ಪ್ರಯತ್ನ ಪಟ್ಟಿದ್ದಾರೆ,
1: ಮುಗ್ಧವಾಗಿ ಉತ್ತರ ಕೊಟ್ಬಿಟ್ಟಿದ್ದಾರೆ.
0: ಹೇಳಿ.
2: ಇದು ನಿಮ್ಮ ವ್ಯಕ್ತಿ ವಿಶೇಷ ಕಾರ್ಯಕ್ರಮ ಇದೆ ಅಲ್ಲ?
1: ಹೌದು ಮೋಹಿನಿ ಅವರೇ.
2: ಅದರಲ್ಲಿ ಶಿಕ್ಷಕರನ್ನ ಒಂದು ಪ್ರಶ್ನೆ ಮಾಡ್ಕೊಂಡ್ರೆ ಒಳ್ಳೆದಿತ್ತು ಅನ್ಸುತ್ತೆ.
1: ಏನ್ ಹೇಳಿ?
2: ಶಿಕ್ಷಕರು ಅವ್ರನ್ನ ಸ್ವಲ್ಪ ಪರಿಚಯ ಮಾಡಿದ್ರೆ.
1: ಅಲ್ಲ, ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಬರ್ತಾರಲ್ಲ ನುರಿತ ಶಿಕ್ಷಕರು.
2: ಹೌದಾ? ನಾನು ಕೇಳಿಲ್ಲ.
0: ಕೇಳಿ, ಪ್ರತಿ ತಿಂಗಳ ಮೊದಲ ಭಾನುವಾರ
1: ಕೂಡ ಭಾನುವಾರ ಮಾತನಾಡಿದ್ರು.
0: ಕೇಳಿ ನೋಡಿ, ಕಲಿಸು ಗುರುವೇ ಕಲಿಸು, ಅದು ಶಿಕ್ಷಕರಿಗಾಗಿ ಇರುವಂತ, ಶಿಕ್ಷಕರ ಕುರಿತಾಗಿ ಇರುವಂತ ಕಾರ್ಯಕ್ರಮ.
1: ಮೋಹಿನಿ ಅವರೇ, ಮುಗ್ಧವಾಗಿ ಉತ್ತರ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ. ನಮಸ್ಕಾರ.
0: ನಮಸ್ಕಾರ.
1: ಅವರ ಹಾಡನ್ನು ಕೇಳೋ ಮುನ್ನ ನೀವು ಹೇಳ್ಬೇಕಲ್ಲ
0: ನೀರಿಗೆ ಹಾಕು. ನಾನು ಸಾಕಷ್ಟು ಕೆಲಸಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೆ, ಒಂದೇ ಬಾರಿಗೆ ಅದರ ಮೇಲಧಿಕಾರಿಯೋ ಅಥವಾ
1: ಉದ್ದಾಯ್ತು
0: ಚಿಕ್ಕದಾಗಿ ಹೇಳ್ಬೇಕಾ? ನೀರಿಗೆ ಹಾಕು. ನಾನು ತುಂಬಾ ಚೆನ್ನಾಗಿ ಮನೆಯಲ್ಲಿ ಇವತ್ತು ಅಡಿಗೆ ಮಾಡಿದ್ದೆ, ಇಷ್ಟ ಇಲ್ಲ ಅಂತ ಹೇಳಿ ನಮ್ಮ ಮನೆ ದೇವರು ಅದನ್ನ ನೀರಿಗೆ ಹಾಕ್ಬಿಟ್ರು.
1: ಓಹೋ,
0: ತುಂಬಾ ಚಿಕ್ಕದಾಯ್ತಲ್ವಾ?
1: ಈಗ ಮೋಹಿನಿ ಅವರ
0: ಚಿತ್ರಗೀತೆಯನ್ನ ಕೇಳ್ಕೊಂಡು ಬರೋಣ.

0: ಇದು ಭಾನುವಾರ, ಅಂದರೆ ಸೆಪ್ಟೆಂಬರ್ 6ರಂದು ಬೆಳಿಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.
1: ಹಾಗಿದ್ರೆ ನನ್ನೆದೆಯ ಹಾಡುವಲ್ಲಿ ನನ್ನೆದೆಯ ಹಾಡು ಕೇಳೋ

0: ಸಮಯದ ಅಭಾವದಿಂದ
1: ಇವತ್ತಿನ
0: ರಾಜಕುಮಾರ ಚಿತ್ರದ
1: ಗೀತೆಯನ್ನ
0: ಪೂರ್ಣ ಪ್ರಸಾರ ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ವಿಷಾದವಿರಲಿ. ಇನ್ನು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವ ಹಂತಕ್ಕೆ ಬಂದಿದ್ದೀವಿ.
1: ಹೌದು,
0: ಕಸದಿಂದ ರಸ ಅನ್ನುವ ಒಂದು ಮಾತುಕತೆ ಬಹಳಷ್ಟು ಶ್ರೋತೃಗಳಿಗೆ ಇಷ್ಟ ಆಗಿದೆ. ಒಮ್ಮೆಲೆ ನಾವು ಯಾವುದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸ್ವಲ್ಪವೇ ನಾವು ಯೋಚನೆ ಮಾಡಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ರಸ್ತೆ ನಮ್ಮ ಸ್ವಚ್ಛತೆ ಅಂತ, ನಮ್ಮ ರಸ್ತೆ ನಮ್ಮ ಕೊಡಗನ್ನು ನಾವು ಸ್ವಚ್ಛವಾಗಿ ಇಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಒಂದು ಸ್ವಚ್ಛತೆಯನ್ನು ಕಾಪಾಡೋದ್ರಲ್ಲಿ ನಮ್ಮದು ಕೂಡ ಎತ್ತಿದ ಕೈ ಅಂತ ಹೇಳಿದ್ರಲ್ಲ, ನಮ್ಮದು ಕೂಡ ಒಂದು ಶ್ರಮ, ಸಹಕಾರ, ಸಹಾಯ ಎಲ್ಲವೂ ಆಗುತ್ತೆ ಅಲ್ವಾ. ಬರೀ 4 ಮಂದಿ ಬರೀ ಅದೇ ಅದರ ಬಗ್ಗೆ ಚಿಂತನೆ ಮಾಡುವ ಬದಲು ಪ್ರತಿ ಮನೆಯಲ್ಲೂ ಕೂಡ ಮನೆಯಿಂದಲೇ ಶುರುವಾದ್ರೆ, ಅಡುಗೆ ಮನೆಯಿಂದಲೇ ಶುರುವಾಗಬೇಕು ಗೃಹಿಣಿಯರಿಂದ.
1: ನಾಳೆ ಅಲ್ಲ, ಇಂದಿನಿಂದ,
0: ಈ ಕ್ಷಣದಿಂದ ಕಡಿಮೆ ಆಹಾರವನ್ನ ತಯಾರಿಸಿ ಆಹಾರದ ಮೌಲ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ರೈತ ಎಷ್ಟು ಶ್ರಮ ಪಡ್ತಾನೆ ಅಂತ ಇವೆಲ್ಲವೂ ಗೊತ್ತಿರುತ್ತೆ. ಆದಾಗ್ಯೂ ಕೂಡ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳು ಕಾರ್ಯಕ್ರಮವನ್ನು ಕೇಳಿದ್ದಾರೆ, ಜೊತೆಗೆ ಕರೆ ಮಾಡಿದ್ದಾರೆ, ಕರೆ ಸಿಕ್ಕಿಲ್ಲ. ಮತ್ತೆ
1: ಹಾಗಾಗಿ
0: ಬುಧವಾರ ಇದ್ದೇ ಇರುತ್ತೆ 11 ಗಂಟೆಗೆ, ಮತ್ತೆ ಶುಕ್ರವಾರ ಕೂಡ ಇರುತ್ತೆ, ಮತ್ತೆ ಬರುವ ಭಾನುವಾರ ಬೆಳಗ್ಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅನ್ನೋದು ಕೂಡ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸೋದಿಕ್ಕೆ ತಯಾರಿ ನಡೆಸಲಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರವನ್ನ ಕೊಟ್ಟಂತಹವರು
1: ರಂಜಿತ್ ಮತ್ತು ಸಿಮುರುಗೇಶ್ ಅವರನ್ನು ಕೂಡ ಧನ್ಯವಾದಗಳು. ಹಾಗೆ
0: ಪ್ರಸ್ತುತಪಡಿಸಲು ಸಹಕರಿಸಿದ ಪ್ರಸ್ತುತಪಡಿಸಿದಂತಹ ನಿರೂಪಕರಾದ ಶ್ರುತಿ ಸಂಜೀವ್,
1: ಹಾಗೆ ಶಕುಂತಲಾ ಮೇಡಮ್ ಅವರಿಗೂ ಕೂಡ ನಮ್ಮ ಪ್ರೀತಿಯ ಕೇಳುಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ ಅಲ್ವಾ.
0: ಧನ್ಯವಾದ, ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನದೇ ಹಾಡು,
3: ನನ್ನದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ, ಸಮಯ 12 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ರಾಜ್ಯದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ. ಡಿಸೆಂಬರ್ ತಿಂಗಳಾಂತ್ಯಕ್ಕೆ ರಾಜ್ಯದಲ್ಲಿ 100%ರಷ್ಟು ರೈಲು ಮಾರ್ಗಗಳ ವಿದ್ಯುದೀಕರಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, 8,500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮಧ್ಯದ ನೂತನ ರೈಲು ಮಾರ್ಗ ಯೋಜನೆಗೆ ವಿಸ್ತೃತ ಯೋಜನಾ ವರದಿ ಸಿದ್ದಗೊಂಡಿದೆ. ದೇಶಾದ್ಯಂತ 9,000ಕ್ಕೂ ಹೆಚ್ಚು ಮಾನವರಹಿತ ಲೆವೆಲ್ ಕ್ರಾಸಿಂಗ್ಗಳನ್ನು ನಿರ್ಮೂಲನೆ ಮಾಡಲಾಗಿದೆ ಎಂದರು. ಕೇಂದ್ರ ಪುರಸ್ಕೃತ ಜಲ್ಜೀವನ್ ಮಿಷನ್ ಯೋಜನೆ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ ಎಂದು ಸಚಿವ ಸೋಮಣ್ಣ ಮಾಹಿತಿ ನೀಡಿದರು. ಸಹಕಾರ ಬ್ಯಾಂಕ್ಗಳಲ್ಲಿ ರೈತರಿಗೆ ಬಡ್ಡಿರಹಿತ ಸಾಲ ಸೌಲಭ್ಯವಿದ್ದು ರೈತರು ಸದುಪಯೋಗ ಪಡೆಯುವಂತೆ ಸಮಾಜ ಕಲ್ಯಾಣ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಕೋರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಆಯೋಜಿಸಿದ್ದ ರೈತ ಸದಸ್ಯರ ಹೊಸ ಸಾಲಗಳ ಚೆಕ್ ವಿತರಿಸಿ ಅವರು ಮಾತನಾಡಿದರು. ಜಿಲ್ಲೆಯಲ್ಲಿ ಸಹಕಾರ ಬ್ಯಾಂಕ್ಗಳ ಮೂಲಕ 124 ಕೋಟಿ ರೂಪಾಯಿ ಸಾಲ ಮಂಜೂರಾಗಿದೆ ಎಂದರು. ಮಹಾತ್ಮ ಗಾಂಧೀಜಿಯವರ ಸತ್ಯ, ಅಹಿಂಸೆ, ಸರಳತೆ, ಸ್ವಾವಲಂಬನೆ, ಸೇವೆ ಹಾಗೂ ಸಾಮಾಜಿಕ ಹೊಣೆಗಾರಿಕೆಯ ಮೌಲ್ಯಗಳು ಇಂದಿನ ಸಮಾಜಕ್ಕೂ ಪ್ರಸ್ತುತವಾಗಿವೆ ಎಂದು ಗದಗ ಶಾಸಕ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದಲ್ಲಿರುವ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ರಾಷ್ಟೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಗಾಂಧೀಜಿಯವರ ಮೌಲ್ಯಗಳ ಕುರಿತ 7 ದಿನಗಳ ರಾಷ್ಟೀಯ ಯುವ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಯುವ ಜನತೆ ಗಾಂಧೀಜಿಯವರ ಚಿಂತನೆಗಳನ್ನು ಕೇವಲ ತಿಳಿದುಕೊಳ್ಳುವುದಕ್ಕೆ ಸೀಮಿತಗೊಳಿಸದೆ ಅವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜದಲ್ಲಿ ಸಕಾರಾತ್ಮಕ ಪರಿವರ್ತನೆ ತರಲು ಮುಂದಾಗಬೇಕು ಎಂದು ಕರೆ ನೀಡಿದರು. ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರಾದ ನಾಡೋಜ ಡಾ ಉದಯ ಪಿ ಕೃಷ್ಣ ಅವರು ಮಾತನಾಡಿ, ಗಾಂಧೀಜಿಯವರ ವಿಚಾರಧಾರೆಗಳು ಯುವ ಜನರಲ್ಲಿ ಮಾನವೀಯತೆ, ಸಾಮಾಜಿಕ ಜವಾಬ್ದಾರಿ, ಸೇವಾ ಮನೋಭಾವ ಹಾಗೂ ಸಹಬಾಳ್ವೆಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಎಂದು ಹೇಳಿದರು. ಯುವ ಜನತೆಯನ್ನು ಜೋಡಿಸಲು ರಾಜ್ಯ ಸರ್ಕಾರ ರೂಪಿಸಿರುವ ಭಾರತ್ ಜೋಡೋ ಯುವ ಸಂಘದ ಮಾದರಿಯಲ್ಲಿ ಹಿರಿಯ ನಾಗರಿಕರನ್ನು ಒಗ್ಗೂಡಿಸಲು ಸೀನಿಯರ್ ಸಿಟಿಜನ್ ಸಂಘಟನೆ ಸ್ಥಾಪಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಹಿರಿಯ ನಾಗರಿಕರನ್ನು ಸನ್ಮಾನಿಸಿ ಮಾತನಾಡಿದ ಅವರು, ಮಂಗಳೂರು ನಗರದಲ್ಲಿ ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೊಳಿಸಲು ತಾವು ಪ್ರಯತ್ನಿಸುವುದಾಗಿ ನುಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬುಡಕಟ್ಟು ಕೊರಗ ಸಮುದಾಯದ ಪ್ರತಿ ಕುಟುಂಬಕ್ಕೆ ಪ್ರಧಾನಮಂತ್ರಿ ಜನ್ಮನ್ ಯೋಜನೆಯಡಿ ಸೂರು ಒದಗಿಸಲು ಕ್ರಿಯಾ ಯೋಜನೆ ರೂಪಿಸುವಂತೆ ಸಂಸದ ಬ್ರಿಜೇಶ್ ಚೌಟ್ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ತ್ರೈಮಾಸಿಕ ದಿಶಾ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಅವರು ಮಾತನಾಡಿದರು. ದೇಶದ ಅತ್ಯಂತ ದುರ್ಬಲ ವನವಾಸಿಗಳಲ್ಲಿ ಕರ್ನಾಟಕದ ಕೊರಗ ಮತ್ತು ಜೇನು ಕುರುಬರನ್ನು ಕೇಂದ್ರ ಸರ್ಕಾರ ಗುರುತಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರಗರ 135 ಕುಟುಂಬಗಳಿವೆ ಎಂದರು. ಇಂದು ಆರ್ಥಿಕ ತಜ್ಞ, ಮಾಜಿ ರಾಷ್ಟಪತಿ ಹಾಗೂ ಭಾರತರತ್ನ ಪುರಸ್ಕೃತ ಪ್ರಣಬ್ ಮುಖರ್ಜಿ ಅವರ ಪುಣ್ಯಸ್ಮರಣೆ. ದೇಶದ ರಾಜಕೀಯ, ಆರ್ಥಿಕತೆ ಹಾಗೂ ಆಡಳಿತ ಕ್ಷೇತ್ರಗಳಿಗೆ ಅವರು ನೀಡಿದ ಅಪಾರ ಕೊಡುಗೆ ಮತ್ತು ರಾಷ್ಟ ಸೇವೆಯು ಸದಾ ಸ್ಮರಣೀಯ ಎಂದು ಚಿಕ್ಕೋಡಿ ಸಂಸದೆ ಪ್ರಿಯಾಂಕ್ ಜಾರಕಿಹೊಳಿ ಸಾಮಾಜಿಕ ಜಾಲತಾಣದ ಮೂಲಕ ಗೌರವ ನಮನ ಸಲ್ಲಿಸಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಭರದಿಂದ ಸಾಗಿವೆ. ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಮೊದಲ ಹಂತದಲ್ಲಿ ಮೈಸೂರಿಗೆ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಅರಣ್ಯ ಅಧಿಕಾರಿಗಳು ತೂಕ ಪರೀಕ್ಷೆ ಕೈಗೊಂಡರು. ಮೈಸೂರಿನ ಧನ್ವಂತರಿ ಸಾಯಿರಾಮ್ ತೂಕ ಮಾಪನ ಕೇಂದ್ರದಲ್ಲಿ ಆನೆಗಳಾದ ಮಹೇಂದ್ರ, ಲಕ್ಷ್ಮೀ, ಪ್ರಶಾಂತ್, ಧನಂಜಯ್, ಶ್ರೀರಾಮ, ಕಾವೇರಿ, ಶ್ರೀಕಂಠ, ಏಕಲವ್ಯ ಹಾಗೂ ಗೋಪಿಯ ತೂಕ ಪರೀಕ್ಷಿಸಲಾಯಿತು. ಶ್ರೀಕಂಠ ಆನೆ 5,790 ಕಿಲೋ ತೂಕ ಹೊಂದಿದ್ದು ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ ಎಂದು ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ತಿಳಿಸಿದರು. ದಸರಾ ಆನೆಗಳನ್ನು ವೀಕ್ಷಿಸಲು ಯಾವುದೇ ಟಿಕೆಟ್ ನಿಗದಿಪಡಿಸಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಶಾಸಕರ ಕಚೇರಿ ಮುಂಭಾಗದಲ್ಲಿ ಸೆಪ್ಟೆಂಬರ್ 5ನೇ ತಾರೀಕು ಪ್ರಜಾಸೇವೆ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ. ಪ್ರಜಾಸೇವಾ ಇಲಾಖೆ ರಾಜ್ಯದ ಪ್ರತಿ

0: ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಪ್ರತಿ ಶನಿವಾರ ನಾಗರಿಕರ ಅಹವಾಲು ಸ್ವೀಕರಿಸುವ ಪ್ರಜಾಸೇವೆ ಅಭಿಯಾನ ಸಭೆಗಳನ್ನು ಆಯೋಜಿಸಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ವನಿತಾ ವಿಹಾರ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಪ್ರೀತಿಯ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇಂದು ಶ್ರಾವಣದ ಮಹತ್ವ, ಈ ಕುರಿತು ಸ್ನೇಹಾ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ ಕೇಳುತ್ತೀರಿ.

ಶ್ರಾವಣ ಬಂತು ಕಾಡಿಗೆ ಎಂದರೆ ಶ್ರಾವಣ ಮಾಸವು ಕಾಡಿಗೆ ಮತ್ತು ನಾಡಿಗೆ ಬಂದಿದೆ ಎಂದು. ಇದು ಮಳೆಗಾಲದ ಸಮಯ ಮತ್ತು ಹಬ್ಬಗಳ ಸಂಭ್ರಮ. ರೈತರು ಬಿತ್ತನೆ ಮುಗಿಸಿ ನಿರಾಳರಾಗುವ ಸಮಯ. ಪ್ರಕೃತಿ ಹಸಿರಾಗಿ ಕಂಗೊಳಿಸುತ್ತದೆ ಮತ್ತು ಹಬ್ಬಗಳ ಸಂಭ್ರಮ ಮನೆ ಮಾಡುತ್ತದೆ. ಶ್ರಾವಣ ಮಾಸವು ಹಬ್ಬಗಳು ಮತ್ತು ಪ್ರಕೃತಿಯ ಸೌಂದರ್ಯದ ಸಮಯವಾಗಿದೆ. ಕನ್ನಡ ಕವಿಗಳನ್ನು ಕೋಗಿಲೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡಿದರೆ, ಶ್ರಾವಣದ ತಿಂಗಳು ಬೇಂದ್ರೆಯವರನ್ನು ಕಾಡಿದಂತೆ ಮತ್ತೊಬ್ಬ ಕವಿಯನ್ನು ಕಾಡಿಲ್ಲ. ಶ್ರಾವಣ ಬೇಂದ್ರೆಗೆ ಅತಿ ಅಚ್ಚುಮೆಚ್ಚಿನ ಮಾಸ. ಹಾಗೆಂದು ನವೋದಯ ಕಾಲದ ಪ್ರಕೃತಿ ಗೀತೆಗಳ ಜೊತೆ ಬೇಂದ್ರೆಯ ಶ್ರಾವಣ ಕವಿತೆಗಳನ್ನು ನೋಡಲು ಬರುವುದಲ್ಲ. ಅವಕ್ಕೆ ಅದರದೇ ಆದ ಸ್ಥಾನವಿದೆ. ಬೇಂದ್ರೆಯವರ ಕಾವ್ಯ ವ್ಯಕ್ತಿತ್ವವನ್ನು ಶ್ರಾವಣ ಆವರಿಸಿಕೊಂಡಿರುವುದನ್ನು ಅವರ ವಿಪುಲವಾದ ಶ್ರಾವಣ ಕವಿತೆಗಳೇ ಸಾರುತ್ತವೆ.

ಜಗತ್ತಿನಲ್ಲಿ ಎಲ್ಲೂ ಇಲ್ಲದಷ್ಟು ವೈವಿಧ್ಯಮಯವಾದ ಹಬ್ಬಗಳು ಭಾರತದಲ್ಲಿವೆ. ಆಧುನಿಕತೆಯಲ್ಲಿ ಎಷ್ಟೇ ಮುಂದುವರಿದರೂ ವಿಜೃಂಭಣೆಯಿಂದ ಹಬ್ಬ ಆಚರಿಸುವುದನ್ನು ಭಾರತೀಯರು ಬಿಡಲಾರರು. ಇನ್ನು ಕೆಲವೇ ದಿನಗಳಲ್ಲಿ ದಕ್ಷಿಣ ರಾಜ್ಯಗಳಲ್ಲಿ ಮಹಿಳೆಯರು ಪೂಜಾ ವಿಧಿವಿಧಾನಗಳಲ್ಲಿ ತನ್ಮಯರಾಗುತ್ತಾರೆ, ಏಕೆಂದರೆ ಶ್ರಾವಣ ಮಾಸ ಬರುತ್ತಿದೆ. ಅಲ್ಲದೆ 4 ಮಂಗಳವಾರ ಮತ್ತು 5 ಶುಕ್ರವಾರಗಳಿವೆ. ಹಾಗಾಗಿ ಶ್ರಾವಣ ಮಾಸ ಪೂರ್ತಿ ಪೂಜೆ ವ್ರತಗಳಿಂದ ತುಂಬಿ ತುಳುಕುತ್ತಿದ್ದು ಮಹಿಳೆಯರಿಗೆ ಬಿಡುವಿಲ್ಲದ ಕಾರ್ಯಕ್ರಮವಾಗಲಿದೆ.

ಶ್ರಾವಣದ ಹಬ್ಬಗಳಿಗೆ ಸಾಕಷ್ಟು ಪೂರ್ವ ತಯಾರಿಯ ಅವಶ್ಯವಾಗಿದೆ. ಅದು ಮಹಿಳೆಯ ಜವಾಬ್ದಾರಿ ಕೂಡ. ದೇವರ ಮನೆಯನ್ನು, ಅಡುಗೆ ಮನೆಯನ್ನು ಶುದ್ಧಗೊಳಿಸಿ, ಮಡಿಗೊಳಿಸಿ ಸ್ವಚ್ಛವಾಗಿಡಬೇಕು. ಅಲ್ಲದೆ ಮಾಸ ಪೂರ್ತಿ ಅಡುಗೆಯಲ್ಲಿ ನಿತ್ಯವೂ ವಿಭಿನ್ನತೆ ಮತ್ತು ಹೆಚ್ಚಿನ ದ್ರವ್ಯಗಳನ್ನು ಅಣಿಗೊಳಿಸಬೇಕು. ಅದಕ್ಕಾಗಿ ಮುಂಚೆಯೇ ಮಸಾಲೆ ಪುಡಿ, ಚಕ್ಕುಲಿ, ಚಟ್ನಿ ಪುಡಿ, ಸಾಂಬಾರು ಪುಡಿ ಹೀಗೆ ಮುಂತಾದ ದ್ರವ್ಯಗಳನ್ನು ಮುಂಚೆಯೇ ಅಣಿಗೊಳಿಸಿ ಇಟ್ಟುಕೊಳ್ಳಬೇಕಾಗುತ್ತದೆ. ಈ ಮಾಸದಲ್ಲಿ ಮಳೆಗಾಲವು ಆರಂಭವಾಗುತ್ತದೆ ಮತ್ತು ಪ್ರಕೃತಿ ಹಸಿರಾಗಿ ಕಂಗೊಳಿಸುತ್ತದೆ.

ರೈತರು ಬಿತ್ತನೆಯನ್ನು ಮುಗಿಸಿ ಆರಾಮವಾಗಿರುತ್ತಾರೆ ಮತ್ತು ಹಬ್ಬಗಳನ್ನು ಆಚರಿಸುತ್ತಾರೆ. ಶ್ರಾವಣ ಮಾಸವು ಹಬ್ಬಗಳು, ಪ್ರಕೃತಿ ಮತ್ತು ರೈತರ ನಿರಾಳತೆಯ ಸಮಯವಾಗಿದೆ. ಶ್ರಾವಣವೆಂದರೆ ಪ್ರಸನ್ನ ಚಿತ್ತದ ಭಕ್ತಿಯ ಸಾತ್ವಿಕ ಮಾತುಗಳ ಶ್ರವಣದ ಸಾಲು ಸಾಲು ಸಂಭ್ರಮದ ಮಾಸ. ಇದು ಆಷಾಢದ ಬೇಸರ ಮರೆಸುವ ಉತ್ಸಾಹದ ಹೆಬ್ಬಾಗಿಲು. ಶ್ರಾವಣವೆನ್ನುವುದು ನಮ್ಮ ಮನಸ್ಸಿನ ಹಿತಕ್ಕೆ, ನಮ್ಮ ಅಭಿರುಚಿಯ ಅನನ್ಯತೆಗೆ ಮತ್ತು ನಮ್ಮ ಜೀವನೋತ್ಸಾಹಕ್ಕೆ ರೂಪಕ, ಪ್ರೇರಕ. ಆಗಾಗ ತುಂತುರು ಮಳೆಯ ತುಷಾರ ಚಿಂಚನ, ತುಂಬಿ ಹರಿಯುವ ನದಿ ತೊರೆಗಳ ಜುಳುಜುಳು ನಿನಾದ, ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಸೇವಂತಿಗೆ ಸುಮಧುರ ವಾಸನೆಯೊಂದಿಗೆ ಭೂದೇವಿ ಹೊಸ ಉಡುಗೆ ಉಟ್ಟು ನಲಿಯುವಂತೆ ಭಾಸವಾಗುವ ಈ ಕಾಲ ಧಾರ್ಮಿಕವಾಗಿಯೂ ಮಹತ್ವದ್ದು. ಹಿಂದೂ ಪಂಚಾಂಗದ ಪ್ರಕಾರ ಇದು ಐದನೇ ಮಾಸ. ಶ್ರಾವಣ ಮಾಸ ಮಹಿಳೆಯರಿಗೆ ಅತ್ಯಂತ ಪ್ರಿಯವಾದ ಮಾಸ. ತಿಂಗಳು ಪೂರ್ತಿ ಮಹಿಳೆಯರು ಪೂಜೆ ಮತ್ತು ವಿಧಿವಿಧಾನಗಳನ್ನು ಮಾಡುತ್ತಾರೆ. ಇದಕ್ಕೆಂದೇ ಮುಂಚಿತವಾಗಿ ಅರಳಿಟ್ಟು, ತಂಬಿಟ್ಟು, ಚಕ್ಕುಲಿ, ಅವಲಕ್ಕಿ, ಎಳ್ಳಿನುಂಡೆ, ಶೇಂಗಾ ಉಂಡಿ ಮುಂತಾದವುಗಳನ್ನು ಸಿದ್ಧಪಡಿಸಿ ಇಟ್ಟುಕೊಳ್ಳುತ್ತಾರೆ. ಮಹಿಳೆಯರ ಮತ್ತು ಹಬ್ಬಗಳು ಪರಸ್ಪರ ಸಂಬಂಧ ಹೊಂದಿವೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಮಹಿಳೆಯರ ಪ್ರಮುಖ ಪಾತ್ರವನ್ನು ಎತ್ತಿ ತೋರಿಸುತ್ತವೆ ಮತ್ತು ಮಹಿಳೆಯರು ಹಬ್ಬಗಳ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಮಹಿಳೆಯರು ಮತ್ತು ಹಬ್ಬಗಳ ನಡುವಿನ ಸಂಬಂಧದ ಬಗ್ಗೆ ವಿಚಾರ ಮಾಡುವುದಾದರೆ ಹೀಗೆ ಹೇಳಬಹುದು. ಭಾರತದ ಅನೇಕ ಹಬ್ಬಗಳಲ್ಲಿ ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಉದಾಹರಣೆಗೆ, ಗೌರಿ ಹಬ್ಬದಲ್ಲಿ ಮಹಿಳೆಯರು ಗೌರಿಯನ್ನು ಪೂಜಿಸುತ್ತಾರೆ ಮತ್ತು ವ್ರತವನ್ನು ಕೂಡ ಆಚರಿಸುತ್ತಾರೆ.

ಹಬ್ಬಗಳು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಮಹಿಳೆಯರು ಈ ಹಬ್ಬಗಳ ಆಚರಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ ಮಹಿಳೆ ಪ್ರಮುಖ ಪಾತ್ರ ವಹಿಸುತ್ತಾಳೆ. ಹಬ್ಬಗಳ ಸಮಯದಲ್ಲಿ ಮನೆಯನ್ನು ಅಲಂಕರಿಸುವುದು, ಅತಿಥಿಗಳನ್ನು ಸ್ವಾಗತಿಸುವುದು ಮತ್ತು ವಿಶೇಷ ಭಕ್ಷ್ಯಗಳನ್ನು ತಯಾರಿಸುವುದು ಮಹಿಳೆಯರ ಜವಾಬ್ದಾರಿಯಾಗಿದೆ. ಹಬ್ಬಗಳು ಕುಟುಂಬ ಮತ್ತು ಸ್ನೇಹಿತರನ್ನು ಒಗ್ಗೂಡಿಸುವ ಒಂದು ಅವಕಾಶ. ಮಹಿಳೆಯರು ಈ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಬೆರೆಯುವ ಮೂಲಕ ಸಂಬಂಧಗಳನ್ನು ಬೆಳೆಸುತ್ತಾರೆ. ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದದ್ದು. ವರ್ಷಪೂರ್ತಿ ಇರುವ ಕೆಲವು ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ತಿಂಗಳಲ್ಲೇ ಬರುತ್ತವೆ. ಹಾಗಾಗಿಯೇ ಈ ಮಾಸವನ್ನು ಹಬ್ಬಗಳ ಮಾಸ ಅಂತಲೂ ಕರೆಯಬಹುದು.

ಈ ತಿಂಗಳಿನಲ್ಲಿ ಆಧ್ಯಾತ್ಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತದೆ. ಅಲ್ಲದೆ ಶ್ರಾವಣದಲ್ಲಿ ಏನೇ ಮಾಡಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಬಹುಪಾಲು ಜನರಲ್ಲಿ ಇದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಶಿವ ಒಲಿದು ಬೇಡಿದ್ದನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಈ ತಿಂಗಳಲ್ಲಿ ಬರುವ ಹಬ್ಬ ಹಾಗೂ ವ್ರತಗಳು ಬಹುತೇಕವಾಗಿ ಶಿವ ಪಾರ್ವತಿಗೆ ಮೀಸಲಾಗಿಯೇ ಕೂಡ ಇವೆ. ಶ್ರಾವಣ ಸೋಮವಾರ ಶಿವಾರಾಧನೆಗೆ ಅತ್ಯಂತ ಶ್ರೇಷ್ಠ. ವಿಶೇಷವಾಗಿ ಗೌರಿ ಪೂಜೆಯನ್ನು ಮಾಡುತ್ತಾರೆ. ನಾಲ್ಕು ಸೋಮವಾರ ನಾಲ್ಕು ಮಂಗಳವಾರಗಳು ಬರೋದ್ರಿಂದ ಮಂಗಳ ಗೌರಿ ವ್ರತಗಳನ್ನು ಕೂಡ ಮಹಿಳೆಯರು ಕೈಗೊಳ್ಳುತ್ತಾರೆ. ಇನ್ನು ವಿಶೇಷವಾಗಿ ಇದೇ ಸಮಯದಲ್ಲಿ ಸೋಳ ಸೋಮವಾರಗಳ ವ್ರತವನ್ನು ಮಹಿಳೆಯರು ಶ್ರಾವಣದ ಮೊದಲ ಸೋಮವಾರದಂದೇ ಕೈಗೊಳ್ಳುತ್ತಾರೆ. ಮನೆ ಬಾಗಿಲಿಗೆ ಹಸಿರು ತೋರಣ, ಅಂಗಳದಲ್ಲಿ ರಂಗೋಲಿ

ಅಷ್ಟಲಕ್ಷ್ಮಿಗಳಲ್ಲಿ ವರಲಕ್ಷ್ಮೀ ದೇವಿಗೆ ಬಹಳ ಮುಖ್ಯ ಸ್ಥಾನವಿದೆ. ವಿವಾಹಿತ ಮಹಿಳೆಯರು ನಿತ್ಯ ಸುಮಂಗಲಿಯರಾಗುವ ಬಾಳುವ ಸಂಕಲ್ಪದಿಂದ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವರಲಕ್ಷ್ಮೀ ವ್ರತವನ್ನು ಆಚರಿಸಬೇಕು. ಈ ವ್ರತವನ್ನು ಆಚರಿಸುವುದರಿಂದ ಲಕ್ಷ್ಮೀ ದೇವಿಯ ದೃಷ್ಟಿ ಸದಾ ನಮ್ಮ ಮೇಲಿರುತ್ತದೆ ಮತ್ತು ಯಾವುದೇ ತೊಂದರೆಗಳಿಲ್ಲದೆ ನೆಮ್ಮದಿಯಿಂದ ಬದುಕುತ್ತಾರೆ ಎಂದು ಮಹಿಳೆಯರು ನಂಬುತ್ತಾರೆ. ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ವರಲಕ್ಷ್ಮೀ ವ್ರತವನ್ನು ಮಾಡಲಾಗುತ್ತದೆ. ಅಲ್ಲದೆ ವರ್ಷ ಋತು ಸಂದರ್ಭ ಆಗಿರುವುದರಿಂದ ಮತ್ತು ಮಳೆಗಾಲ ಕೂಡ ಇರುವುದರಿಂದ ರೈತಾಪಿ ವರ್ಗದವರೂ ಕೂಡ ಕಡಿಮೆ ಕೆಲಸ ಇರುತ್ತದೆ. ಇದರಿಂದಾಗಿ ಮನೆ ಮಂದಿಯೆಲ್ಲಾ ಸೇರಿ ವ್ರತ ಮಾಡಲು ಕೂಡ ಶ್ರಾವಣ ಮಾಸ ಸೂಕ್ತವಾಗಿದೆ. ಗಂಡನ ದೀರ್ಘಾಯುಷ್ಯ ಮತ್ತು ಮಕ್ಕಳ ಏಳಿಗೆಗಾಗಿ ಮಹಿಳೆ ಶ್ರಮಪಟ್ಟು ಆಚರಿಸಿ ತನ್ನ ಕುಟುಂಬದ ವೃದ್ಧಿಗಾಗಿ ಬೇಡಿಕೊಳ್ಳುತ್ತಾಳೆ. ನಿಸರ್ಗದ ಜೊತೆ ನೇರ ಸಂಬಂಧ ಹೊಂದಿರುವ ಹಳ್ಳಿಗಳ ಜನಪದರಲ್ಲಿ ಶ್ರಾವಣ ಸಂಭ್ರಮ ವೈವಿಧ್ಯಮಯವಾಗಿದೆ.

ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಅಷ್ಟಲಕ್ಷ್ಮಿಯನ್ನು ಪೂಜಿಸಿದಷ್ಟೇ ಫಲ ಸಿಗುತ್ತದೆ ಎಂಬುದು ಮಹಿಳೆಯರ ನಂಬಿಕೆ. ವರಲಕ್ಷ್ಮೀ ವ್ರತದ ದಿನ ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಪೂಜಾಕೋಣೆಯಲ್ಲಿ ಅಕ್ಕಿ ಹಿಟ್ಟು ಕಲಿಸಿ ಕಳಶವನ್ನು ಏರ್ಪಡಿಸುತ್ತಾರೆ. ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಸಿದ್ಧಪಡಿಸಿ ಮತ್ತು ಪೂಜಾ ಸಾಮಗ್ರಿಗಳು, ತೋರಣಗಳು, ಅಕ್ಷತೆ ಕಾಳುಗಳು, ಅರಿಶಿಣದ ಗಣಪತಿಯನ್ನು ತಯಾರಿಸಿ ಮತ್ತು ವರಲಕ್ಷ್ಮೀ ವ್ರತದ ಕಥೆಯನ್ನು ಕೂಡ ಪಠಿಸುತ್ತಾರೆ. ಈ ವ್ರತವನ್ನು ಮಾಡುವುದರಿಂದ ಅವರ ಸಂತೋಷ ಶಾಶ್ವತವಾಗಿ ಇರುತ್ತದೆ ಎಂಬುದು ನಂಬಿಕೆ. ಅದಕ್ಕಾಗಿಯೇ ನವವಿವಾಹಿತ ಮಹಿಳೆಯರು ಹೆಚ್ಚಾಗಿ ಮಂಗಳ ಗೌರಿ ವ್ರತವನ್ನು ಮಾಡುತ್ತಾರೆ. ಗೌರಿ ದೇವಿಯನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ವಿಶೇಷವಾಗಿ ಈ ಮಂಗಳ ಗೌರಿ ವ್ರತವನ್ನು ಮದುವೆಯಾದ ವರ್ಷದಿಂದ 5 ವರ್ಷಗಳ ಕಾಲ ಆಚರಿಸಲಾಗುತ್ತದೆ. ಮದುವೆಯಾದ ಮೊದಲ ವರ್ಷವನ್ನು ತಾಯಿಯ ಮನೆಯಲ್ಲಿ ಆಚರಿಸಿದರೆ ನಂತರ ಅತ್ತೆಯ ಮನೆಯಲ್ಲಿ ಆಚರಿಸುತ್ತಾರೆ.

0: ಭಾಗದಲಕ್ಷ್ಮಿ.
1: ಶ್ರಾವಣ ಮಾಸದಲ್ಲಿ ಬರುವ ಹಬ್ಬಗಳು ಮತ್ತು ವಿಶೇಷ ದಿನಗಳೆಂದರೆ ನಾಗಚೌತಿ, ನಾಗಪಂಚಮಿ, ರಕ್ಷಾಬಂಧನ, ಶುಕ್ಲಪಕ್ಷದಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಕಲ್ಕಿ ಜಯಂತಿ, ಗೋಕುಲಾಷ್ಟಮಿ, ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಮಂಗಳಗೌರಿ ವೃತ, ಶ್ರಾವಣ ಶನಿವಾರ, ಶ್ರೀಯಾಳ ಷಷ್ಠಿ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇವು ಕೃಷ್ಣ ಪಕ್ಷದಲ್ಲಿ. ಆಧ್ಯಾತ್ಮಿಕ ಪರ್ವಗಳಷ್ಟೇ ಅಲ್ಲದೆ ಹೋರಾಟ, ತ್ಯಾಗ, ಬಲಿದಾನ ನೆನಪಿಸುವ ಸ್ವಾತಂತ್ರ್ಯ ದಿನವು ಶ್ರಾವಣದಲ್ಲೇ. ಇದು ನಾವೆಲ್ಲರೂ ನಿರುಮ್ಮಳವಾಗಿರುವಂತೆ ಅನುಕೂಲ ಮಾಡಿಕೊಟ್ಟವರ ಸ್ಮರಣೆ.

ಮೇಲು ಕೀಳು ಎನ್ನುವ ಭೇದಗಳಿಗೆ ಬೇಕಾದಷ್ಟು ಕಾರಣ ದೊರೆಯುವ ಕಾಲವಿದು. ಇಂತಹ ಕಾಲದಲ್ಲಿ ಸಾಮಾಜಿಕ ಜೀವನದ ಸೊಬಗಿನಲ್ಲಿ ಮಾನವೀಯತೆ ಪ್ರಧಾನವಾಗಿರಬೇಕು ಎನ್ನುವ ಆಶಯ ಬಿತ್ತಿದ ಮಹರ್ಷಿ ಅರವಿಂದರ ಜನ್ಮದಿನವೂ ಈ ಶ್ರಾವಣದಲ್ಲಿಯೇ. ಬದಲಾಗುತ್ತಿರುವ ಇಂದಿನ ಸಮಾಜದಲ್ಲಿ ದುಡಿಯುವ ಮಹಿಳೆಯರು ಹಬ್ಬಗಳನ್ನು ಆಚರಿಸಲು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಆದರೆ ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುವಲ್ಲಿ ಹಬ್ಬಗಳ ಪಾತ್ರ ಮಹತ್ವದ್ದಾಗಿದೆ. ಹಬ್ಬಗಳು ಮಹಿಳೆಯರಿಗೆ ನಮ್ಮ ಸಂಸ್ಕೃತಿಯನ್ನು ಆಚರಿಸಲು ಮತ್ತು ಮುಂದುವರಿಸಲು ಅವಕಾಶ ನೀಡುತ್ತವೆ. ಹಬ್ಬಗಳು ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸೇರಿ ಸಮಯ ಕಳೆಯಲು ಮತ್ತು ಸಂಬಂಧಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಮಾನಸಿಕ ಆರೋಗ್ಯಕ್ಕೂ ಇದು ಒಳ್ಳೆಯದು. ಹಬ್ಬಗಳು ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮನರಂಜನೆಯನ್ನು ಒದಗಿಸಲು ಸಹಾಯ ಮಾಡುತ್ತವೆ. ಆಧ್ಯಾತ್ಮಿಕತೆ ಮತ್ತು ನಂಬಿಕೆ ಎಂದರೆ ಅನೇಕ ಹಬ್ಬಗಳು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಒಳಗೊಂಡಿರುತ್ತವೆ. ಇದು ಮಹಿಳೆಯರಿಗೆ ತಮ್ಮ ನಂಬಿಕೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಬಾಂಧವ್ಯ ದೃಷ್ಟಿಯಿಂದ ನೋಡಿದರೆ ಸಮುದಾಯದಲ್ಲಿ ಒಗ್ಗೂಡಿ ಆಚರಿಸುವುದರಿಂದ ಸಾಮಾಜಿಕ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ. ದುಡಿಯುವ ಮಹಿಳೆಯರು ಹಬ್ಬಗಳನ್ನು ಆಚರಿಸುವ ವಿಧಾನಗಳು. ಕೆಲಸದ ವೇಳಾಪಟ್ಟಿಯಲ್ಲಿ ಹೊಂದಾಣಿಕೆ ಮಾಡುವುದು. ಕೆಲವು ಮಹಿಳೆಯರು ರಜೆಯನ್ನು ಪಡೆದು ಹಬ್ಬಗಳನ್ನು ಆಚರಿಸಿದರೆ ಮತ್ತೆ ಕೆಲವರು ಹಬ್ಬದ ದಿನದಂದು ಕೆಲಸದ ಒತ್ತಡ ಕಡಿಮೆ ಇರುವಂತೆ ನೋಡಿಕೊಳ್ಳುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಸ್ನೇಹಿತರೊಂದಿಗೆ

ಹಬ್ಬಗಳನ್ನು ಆಚರಿಸುತ್ತಾರೆ. ಪಂಚಮಿ ಅಥವಾ ರಾಖಿ ಹಬ್ಬಕ್ಕೆ ತವರಿಗೆ ಹೋಗಲು ಅವಕಾಶವಿರುವುದು ಕೂಡ ಹೆಣ್ಣಿಗೆ ಅತ್ಯಂತ ಸಂಭ್ರಮದ ವಿಚಾರ. ಕೆಲವು ಮಹಿಳೆಯರು ಹಬ್ಬದ ಆಚರಣೆಗಳನ್ನು ಸರಳೀಕರಿಸಿ ಕನಿಷ್ಠ ಸಮಯದಲ್ಲಿ ಹೆಚ್ಚು ಸಂತೋಷವನ್ನು ಪಡೆಯುತ್ತಾರೆ. ಆನ್ಲೈನ್ನಲ್ಲಿ ಕೂಡ ಹಬ್ಬಗಳನ್ನು ಆಚರಿಸುವ ಕಾಲವಿದು. ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಬ್ಬಗಳನ್ನು ಕೂಡ ಆಚರಿಸುತ್ತಾರೆ. ಇನ್ನು ಹಬ್ಬಗಳ ಆಚರಣೆಯಲ್ಲಿಯ ಸವಾಲುಗಳನ್ನು ನೋಡಿದರೆ ಹಬ್ಬದ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಇದರಿಂದಾಗಿ ಹಬ್ಬದ ಆಚರಣೆಗಳಿಗಾಗಿ ಕುಟುಂಬ ಮತ್ತು ಕೆಲಸದ ನಡುವೆ ಸಮತೋಲನ ಸಾಧಿಸುವುದು ಅನಿವಾರ್ಯವಾಗಿದೆ. ಹಬ್ಬದ ಆಚರಣೆಗಳಿಗೆ ಹಣದ ವೆಚ್ಚವು ದುಡಿಯುವ ಮಹಿಳೆಯರಿಗೆ ಆರ್ಥಿಕ ಹೊರೆಯಾಗಬಹುದು. ಹಬ್ಬದ ಸಮಯದಲ್ಲಿ ಕುಟುಂಬ ಮತ್ತು ಸ್ನೇಹಿತರ ನಿರೀಕ್ಷೆಗಳು ಹೆಚ್ಚಾಗಬಹುದು. ಇದರಿಂದಾಗಿ ಒತ್ತಡ ಉಂಟಾಗಬಹುದು. ಹಬ್ಬದ ಸಮಯದಲ್ಲಿ ಅನಾರೋಗ್ಯ ಉಂಟಾದರೆ ಆಚರಣೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗುವುದಿಲ್ಲ. ದುಡಿಯುವ ಮಹಿಳೆಯರಿಗೆ ಹಬ್ಬಗಳ ಆಚರಣೆಗಳು ಕೆಲಸದ ಒತ್ತಡ ಮತ್ತು ಸಾಮಾಜಿಕ ನಿರೀಕ್ಷೆಗಳೊಂದಿಗೆ ಸಂಘರ್ಷ ಉಂಟಾಗಬಹುದು. ಆದರೆ ಇದು ಅವರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅವರು ಹಬ್ಬಗಳ ಸಂಪ್ರದಾಯಗಳನ್ನು ಅನುಸರಿಸಲು ಮತ್ತು ಕೆಲಸದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಸಮಯವನ್ನು ಕಂಡುಕೊಳ್ಳುತ್ತಾರೆ. ಹಬ್ಬಗಳು ಅವರ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿ ತರುತ್ತವೆ. ಶ್ರಾವಣದ ಹಬ್ಬಗಳಲ್ಲಿ ಮಹಿಳೆಯರ ಅಂತರಂಗ ತೆರೆದುಕೊಳ್ಳುತ್ತದೆ, ಸಮಾಜದೊಂದಿಗೆ ಬೆಸೆಯುತ್ತದೆ. ಇಲ್ಲಿ ಖಾಸಗಿತನವಿದೆ, ಸಮೂಹ ಸಂಭ್ರಮವಿದೆ. ಪ್ರತಿ ಶ್ರಾವಣದಲ್ಲೂ ಹೆಣ್ಣು ಹೊಸಬಳಾಗುತ್ತಾಳೆ.

0: ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:29:15. ಶ್ರೋತೃಗಳೇ, ಇಂದು ಮಧ್ಯಾಹ್ನ 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನು ಒಳಗೊಂಡ ಕಾರ್ಯಕ್ರಮ ಪ್ರಚಲಿತ ಪ್ರಸಾರವಾಗಲಿದೆ. ಸಂಜೆ 5:00 ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ, ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು, ಇದರ ಮುಂದುವರಿದ ಭಾಗ ಪ್ರಸಾರವಾಗಲಿದೆ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ. ಸಂಜೆ 6:51 ಕೃಷಿ ರಂಗ, ಇದರಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ.

0: ಈ ಕುರಿತು ಡಾಕ್ಟರ್ ಹೆಚ್ಎಸ್ ಇಮ್ರಾನ್ ಖಾನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಹಿತ್ತ ತಂದೆ ತಾಯಿಗಳ ಚಿತ್ತವನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವನು ಜಪವ 10 ಸಾರಿ ಮಾಡಿ ಫಲವೇನು? ಹಿತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ಎನ್ನುವ ದಾಸ ಶ್ರೇಷ್ಠರ ಕೀರ್ತನೆಯ ಸಾಲುಗಳು.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
0: ಶ್ರೋತೃಗಳೇ, ಇದೀಗ ಒಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದ್ರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ.

0: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ
1: ಈಗ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆಯವರು. ಬಳಿಕ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟೀಷಿಯನ್ ಸಂಗೀತಾ ಡಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ ಈಗ ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ఆకాశవాణి ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರೊಂದಿಗೆ ಮಾತುಕತೆ. ಆನಂತರ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಡಯಟೀಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ. ಮೊದಲಿಗೆ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಆಗಸ್ಟ್ 25ನೇ ತಾರೀಕಿನಿಂದ ಸೆಪ್ಟೆಂಬರ್ 8ನೇ ತಾರೀಕಿನ ತನಕ ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡ್ತೀವಿ. ಈ ನೇತ್ರದಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಯಾದಂಥ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ ಅವರು. ಡಾಕ್ಟರ್ ಶುಭ್ರತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
2: ಧನ್ಯವಾದಗಳು.
1: ಡಾಕ್ಟರ್ ಶುಭ್ರತಾ ಹೇಳಿ, ಮೊದಲಿಗೆ ಕಣ್ಣು ದಾನ ಮಾಡಿದ್ರೆ ಎಷ್ಟು ಜನರಿಗೆ ಉಪಯೋಗ ಆಗತ್ತೆ, ಒಂದು ಕಣ್ಣನ್ನ ಎಷ್ಟು ಜನರಿಗೆ ಬಳಸಬಹುದು ಅಂತ?
2: ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಥವಾ ಕಣ್ಣಿನ ಕಸಿಯಲ್ಲಿ ಎರಡು ವಿಧ ಇದೆ. ಒಂದು ಪೆನೆಟ್ರೇಟಿಂಗ್ ಕೆರೆಟೋಪ್ಲಾಸ್ಟಿ ಅಂತ ಹೇಳ್ತಾರೆ, ಅದರಲ್ಲಿ ಎಂಟೈರ್ ಕಾರ್ನಿಯಾ ಅಂದ್ರೆ ಕರಿಗುಡ್ಡೆ ಅಂತ ಏನು ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಅದನ್ನು ಫುಲ್ ಲೇಯರ್ ಅನ್ನು ಯೂಸ್ ಮಾಡ್ತೇವೆ. ಇನ್ನೊಂದು ಲ್ಯಾಮೆಲ್ಲಾರ್ ಕೆರೆಟೋಪ್ಲಾಸ್ಟಿ ಅಂತ ಇದೆ, ಅದರಲ್ಲಿ ಈ ಕಾರ್ನಿಯಾವನ್ನು ಲೇಯರ್ಸ್ ಬೇರೆ ಬೇರೆ ಲೇಯರ್ಸ್ ಆಗಿ ಸ್ಪ್ಲಿಟ್ ಮಾಡಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಮೋಸ್ಟ್ಲಿ ಒಂದು ಪೇರ್ ಕಾರ್ನಿಯಾದಲ್ಲಿ ಅಂದ್ರೆ ಎರಡು ಕರಿಗುಡ್ಡೆಯನ್ನು ಮ್ಯಾಕ್ಸಿಮಮ್ 4 ಜನರಿಗೆ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಫುಲ್ ಥಿಕ್ನೆಸ್ ಯೂಸ್ ಮಾಡಿದ್ರೆ ಒಂದ್ ಕಾರ್ನಿಯಾವನ್ನು ಒಂದ್ ಪೇಷಂಟ್ ಗೆ ಯೂಸ್ ಮಾಡಬಹುದು. ಲ್ಯಾಮೆಲ್ಲಾರ್ ಕೆರೆಟೋಪ್ಲಾಸ್ಟಿ ಅಂದ್ರೆ ಆ ಲೇಯರ್ ಗಳನ್ನು ಮಾಡಿ ಯೂಸ್ ಮಾಡಿದಾಗ ಮ್ಯಾಕ್ಸಿಮಮ್ 4 ಜನರಿಗೆ ಒಂದು ಪೇರ್ ಕಾರ್ನಿಯಾವನ್ನು ಯೂಸ್ ಮಾಡ್ಲಿಕ್ಕಾಗುತ್ತೆ.
1: ಮತ್ತೆ ಕುಟುಂಬದ ಸದಸ್ಯರ ಒಪ್ಪಿಗೆ ಎಷ್ಟು ಮುಖ್ಯ ಆಗುತ್ತೆ ಡಾಕ್ಟ್ರೆ? ಯಾಕೆಂದ್ರೆ ನಾವು ಬದುಕಿದ್ದಾಗ ಅಂತೂ ನೀವು ತಗೊಳ್ಳಲ್ಲ ಕಣ್ಣಿನ, ಮರಣದ ನಂತರ ನಾವು ಕಣ್ಣದಾನಕ್ಕೆ ನಾವು ಬರ್ಕೊಟ್ಟಿದ್ರು ಕೂಡ ಕುಟುಂಬದ ಒಪ್ಪಿಗೆ ಮುಖ್ಯ ಆಗತ್ತೆ ಅವಾಗ.
2: ಹೌದು, ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಬೇಕಿದ್ರೆ ನಮ್ಗೆ ಇಮಿಡಿಯೇಟ್ ರಿಲೇಟಿವ್ಸ್ ನ ಕನ್ಸೆಂಟ್ ತುಂಬಾ ಇಂಪಾರ್ಟೆಂಟ್. ನಮ್ಮ ದೇಶದಲ್ಲಂತೂ ಆ ಕನ್ಸೆಂಟ್ ಇಲ್ಲದೆ ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡುವ ಹಾಗಿಲ್ಲ. ಹಾಗಾಗಿ ಯಾರು ಮರಣ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡ್ಬೇಕು ಅಂತಿದ್ದಾರ, ಅವರು ಅವರ ಫ್ಯಾಮಿಲಿ ಅವರಿಗೆ ತಿಳಿಸ್ಬೇಕು ಮುಂಚೆನೆ. ಅವರು ತೀರ್ಕೊಂಡಾಗ ಅವರ ಫ್ಯಾಮಿಲಿ ಅವರು ನಮ್ಗೆ ಒಪ್ಪಿಗೆ ಕೊಟ್ಟರಷ್ಟೇ ನಮ್ಗೆ ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ.
1: ಮತ್ ಇನ್ನೊಂದು ಏನು ಅಂತ ಅಂದ್ರೆ, ಕುಟುಂಬದ ಸದಸ್ಯರಿಗೆ ಇಷ್ಟ ಆಗತ್ತೆ ನಮ್ಮ ತಂದೆಯ ತಾಯಿಯ ಹೆಂಡತಿಯ ಕಣ್ಣನ್ನ ದಾನ ಮಾಡಬೇಕು ಅಂತ ಅಂದ್ರೆ ಆಗ್ಲೂ ಕೂಡ ನಾವು ನಿಮ್ಮನ್ನ ಸಂಪರ್ಕಿಸಬಹುದು ಅಂತ ಅನ್ಕೊಳ್ತೀನಿ.
2: ಹೌದು, ಸೊ ನಮ್ಗೆ ಫ್ಯಾಮಿಲಿ ಮೆಂಬರ್ಸ್ ಕನ್ಸೆಂಟ್ ಕೊಟ್ರೆ ಒಪ್ಪಿಗೆ ಕೊಟ್ರೆ ನಾವು ನೇತ್ರಗಳನ್ನು ಕಲೆಕ್ಟ್ ಮಾಡ್ಕೊಳ್ಳಿ.
1: ಮತ್ತೆ ಮರಣದ ನಂತರ ನೀವು 6-8 ಗಂಟೆಗಳ ಒಳಗೆ ನಿಮ್ಮ ಕಣ್ಣುಗಳನ್ನ ದಾನ ಮಾಡಬೇಕು ಅಥವಾ ಅದನ್ನ ತೆಗಿಬೇಕು ಅಂತ ಹೇಳ್ತೀರಿ. ಆ ತೆಗಿಯೋ ಪ್ರಕ್ರಿಯೆಯಿಂದ ಹಿಡಿದು ಅದನ್ನ ನೀವು ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡೋದು, ಮತ್ತೆ ಯಾರಿಗೆ ಕಣ್ಣಿನ ಅವಶ್ಯಕತೆ ಇದೆ, ಕಾರ್ನಿಯಾದ ಅವಶ್ಯಕತೆ ಇದೆ, ಅದನ್ನ ಅವರಿಗೆ ಕಸಿ ಮಾಡುವ ಹಂತದವರೆಗಿನ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ಒಂದ್ಸರ್ತಿ ಹೇಳ್ತೀರಾ?
2: ನಮ್ಮ ಐ ಬ್ಯಾಂಕ್ ಅಲ್ಲಿ ಒಂದು ರಿಜಿಸ್ಟರ್ ಇದೆ, ಅಲ್ಲಿ ಯಾವ ಪೇಷಂಟ್ ಗೆ ಈ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಬೇಕಾಗಿದೆಯೋ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಹತ್ರ ಮುಂಚೆನೆ ರಿಜಿಸ್ಟರ್ ಅಲ್ಲಿ ರೆಕಾರ್ಡ್ ಆಗಿರ್ತದೆ. ಸೊ ನಮ್ಗೆ ನೇತ್ರಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಕಾಲ್ ಬಂದಾಗ ನಮ್ಮ ಐ ಬ್ಯಾಂಕ್ 24/7 ಅಂದ್ರೆ ದಿನ ರಾತ್ರಿ ಎಷ್ಟೇ ಹೊತ್ತಿಗಾದ್ರೂ ಓಪನ್ ಇರ್ತದೆ, ಅಂದ್ರೆ ನಮ್ಮ ಐ ಬ್ಯಾಂಕ್ ಟೀಮ್ ರೆಡಿ ಇರ್ತದೆ. ಸೊ ಈ ಮಧ್ಯರಾತ್ರಿಯಲ್ಲಿ ಕಾಲ್ ಬಂದ್ರು ಬೆಳಗ್ಗೆ ಕಾಲ್ ಬಂದ್ರು ನಾವು ಎಷ್ಟೇ ಹೊತ್ತಿಗಾದ್ರೂ ಹೊರಟು ಮೃತದೇಹ ಇರುವ ಜಾಗಕ್ಕೆ ಹೋಗಿ ನಾವು ನೇತ್ರಗಳನ್ನು ಫ್ರೀ ಆಫ್ ಕಾಸ್ಟ್ ಏನು ಚಾರ್ಜ್ ಮಾಡದೆ ಕಲೆಕ್ಟ್ ಮಾಡಿ ನಮ್ಮ ಐ ಬ್ಯಾಂಕಿಗೆ ತಗೊಂಡ್ ಬರ್ತೇವೆ. ಸೊ ನಮ್ಗೆ ಕಾಲ್ ಬಂದಾಗ ನಮ್ಮ ಟೀಮ್ ರೆಡಿಯಾಗಿ ಆ ಜಾಗಕ್ಕೆ ಹೋಗಿ ನೇತ್ರಗಳನ್ನು ಕಲೆಕ್ಟ್ ಮಾಡ್ತೇವೆ. ನೇತ್ರಗಳನ್ನು ಕಲೆಕ್ಟ್ ಮಾಡೋದ್ರಲ್ಲೂ ಸಹ ಎರಡು ವಿಧ ಇದೆ. ಒಂದು ಇಡೀ ಐಬಾಲ್ ಅನ್ನು ಕಲೆಕ್ಟ್ ಮಾಡಬಹುದು, ಅಂದ್ರೆ ಇಡೀ ಕಣ್ಣಿನ ಗುಡ್ಡೆಯನ್ನು ತಗೊಂಡ್ ಬರ್ತೇವೆ, ಅಥವಾ ಬರೀ ಕಾರ್ನಿಯಾ ಅಂದ್ರೆ ಕರಿಗುಡ್ಡೆಯನ್ನಷ್ಟೇ ತೆಗೆದು ಅದನ್ನು ಕಲೆಕ್ಟ್ ಮಾಡಿ ಬರಬಹುದು. ಈ ಇಡೀ ಐಬಾಲ್ ಅನ್ನು ಕಲೆಕ್ಟ್ ಮಾಡೋದ್ರಿಂದ ಅದನ್ನು ಬೇರೆ ಇದಕ್ಕೂ ಸಹ ಪ್ಯಾಚ್ ಗ್ರಾಫ್ಟ್ ಅಂತ ಹೇಳ್ತೇವೆ ಆ ತರದಕ್ಕೂ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಈ ಕಣ್ಣುಗಳನ್ನು ತೆಗ್ದಾದ್ಮೇಲೆ ಅದು ರೆಪ್ಪೆಯನ್ನು ಮುಚ್ಚಿನ ಅಂದ್ರೆ ಯಾರಿಗೂ ಆ ಕಣ್ಣುಗಳನ್ನು ತೆಗ್ದಿದ್ದೇವೆ ಅಂತ ಗೊತ್ತಾಗಲ್ಲ.

0: ಮೃತದೇಹ ಮುಖ ಆಕಾರ ಏನು ಬದಲಾಗಲ್ಲ, ಏನು ವಿಕಾರವಾಗಿ ಕಾಣುವುದಿಲ್ಲ, ಆಗದೆ ಇರುವ ಹಾಗೆ ನೀಟಾಗಿ ರೆಪ್ಪೆಗಳನ್ನು ಮುಚ್ಚಿ ಮುಂಚೆ ನಾವು ಕಣ್ಣುಗಳನ್ನು ತೆಗೆಯುವ ಮುಂಚೆ ಹೇಗಿತ್ತು ಹಾಗೆ ಕಾಣುವ ಹಾಗೆ ಅದನ್ನು ನಾವು ಬಿಡ್ತೇವೆ.
1: ಮತ್ತೆ ಇನ್ನೊಂದು, ಆ ಮೃತ ವ್ಯಕ್ತಿಯನ್ನ ನೀವು ತಲುಪೋದಕ್ಕೆ ಮುಂಚೆ ಅವರ ಮನೆಯವರು ಆ ಕಣ್ಣುಗಳನ್ನ ಮುಚ್ಚಿರ್ಬೇಕು, ಫ್ಯಾನ್ ಆನ್ ಮಾಡಿರಬಾರ್ದು, ಇದೆಲ್ಲ ಒಂದು ನಿಯಮಗಳಿದೆ ಅಂತ ಅನ್ಕೊಳ್ತೀನಿ.
0: ಹೌದು. ಸೊ ಇದರಿಂದ ಏನಾಗ್ತದೆ, ಆ ಕಾರ್ನಿಯಾದ ಕ್ವಾಲಿಟಿ ಉಳ್ಕೊಳ್ತದೆ. ಈ ಕಣ್ಣು ರೆಪ್ಪೆ ಓಪನ್ ಇದ್ರೆ ಈ ಗಾಳಿಯಿಂದಾಗಿ ಎನ್ವೈರನ್ಮೆಂಟ್ ಇಂದಾಗಿ ಕಾರ್ನಿಯಾ ಡ್ರೈ ಆಗಿ ಅದರ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆತರ ಇದ್ದಾಗ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅದರ ದೃಷ್ಟಿ ಇಂಪ್ರೂವ್ಮೆಂಟ್ ನ ಪ್ರಮಾಣ ಕಡಿಮೆ ಆಗುವ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ನಾವ್ ಏನ್ ಹೇಳ್ತೇವೆ, ನಮ್ಗೆ ಕಾಲ್ ಬಂದಾಗ ನಾವು ಮನೆಯವರಿಗೆ ಏನ್ ಹೇಳುದಂದ್ರೆ, ಕಣ್ಣು ರೆಪ್ಪೆಯನ್ನು ಮುಚ್ಚಿಡಿ, ಮತ್ತೆ ಫ್ಯಾನ್ ಮೃತದೇಹದ ಹತ್ರ ಫ್ಯಾನ್ ಆನ್ ಮಾಡಬೇಡಿ, ಎಸಿ ಅಥವಾ ಕೂಲರ್ ಆನ್ ಮಾಡ್ಬೋದು, ಆದ್ರೆ ಫ್ಯಾನ್ ಡೈರೆಕ್ಟ್ ಗಾಳಿ ಕಣ್ಣಿಗೆ ಬೀಳ್ಬಾರ್ದು. ಮತ್ತೆ ತುಂಬಾ ವೆದರ್ ಡ್ರೈ ಇದ್ರೆ ಒದ್ದೆ ಬಟ್ಟೆಯನ್ನು ಕಣ್ಮೇಲೆ ಇಟ್ರು ಅದು ಕರಿಗುಡ್ಡೆಯ ಕ್ವಾಲಿಟಿ ಉಳ್ಕೊಳ್ತದೆ.
1: ಒಟ್ಟು ತಣ್ಣಗಿರೋ ವಾತಾವರಣದಲ್ಲಿ ಇಡಬೇಕಾಗತ್ತೆ.
0: ಹೌದು.
1: ಓಕೆ ಓಕೆ. ಈಗ ಆಯ್ತು, ನೀವು ಒಂದು ಮೃತ ವ್ಯಕ್ತಿಯಿಂದ ಕಾರ್ನಿಯಾವನ್ನು ಅಥವಾ ಕಪ್ಪು ಗುಡ್ಡೆಯ ಸಮೇತ ಎಲ್ಲವನ್ನು ನೀವು ತಗೊಂಡು ಬರ್ತೀರಾ ಅಂತ ಅಂದ್ರೆ, ಯಾರಿಗೆ ಅದನ್ನ ಹಾಕಬೇಕು, ಅದನ್ನ ಎಷ್ಟು ದಿನದೊಳಗಾಗಿ ಹಾಕಬೇಕು, ಅದನ್ನ ಹೇಗೆ ಪ್ರಿಸರ್ವ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಮೇಡಮ್.
0: ಸೊ ಈ ಯಾರಿಗೆಲ್ಲ ಟ್ರಾನ್ಸ್ಪ್ಲಾಂಟ್ ಬೇಕು ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇರ್ತದೆ. ಕೆಲವರಿಗೆ ಕಣ್ಣಿನ ಹುಣ್ಣು ಅಂದ್ರೆ ಕಾರ್ನಿಯಲ್ ಅಲ್ಸರ್ ಆಗಿ ಎಷ್ಟೇ ಔಷಧಿ ಹಾಕಿದ್ರು ಕಡಿಮೆ ಆಗದಿದ್ರೆ, ಏನು ಇನ್ಫೆಕ್ಟ್ ಆಗಿರುವ ಕಾರ್ನಿಯ ಇರ್ತದೆ ಅದನ್ನು ತೆಗೆದು ಕ್ಲಿಯರ್ ಕಾರ್ನಿಯವನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಒಂದು ಆಪ್ಷನ್ ಇದೆ. ಮತ್ತೆ ಕೆಲವರಿಗೆ ಕರಿಗುಡ್ಡೆಯ ಬೇರೆ ತರದ ಪ್ರಾಬ್ಲಮ್, ಇನ್ಫೆಕ್ಷನ್ ಅಲ್ಲದೆ ಬೇರೆ ತರ ಪ್ರಾಬ್ಲಮ್ ಆಗಿ ದೃಷ್ಟಿ ಕಡಿಮೆ ಆಗಿರೋದ್ರಿಂದ ಆ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಲಿಕ್ಕೋಸ್ಕರ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಆಪ್ಟಿಕಲ್ ಕೆರಾಟೋಪ್ಲಾಸ್ಟಿ ಅಂತ ಹೇಳ್ತಾರೆ. ಇದು ಇನ್ನೊಂದು ಕಂಡೀಷನ್. ಇನ್ನೊಂದು, ಕರಿಗುಡ್ಡೆ ಒಡ್ಕೊಂಡಿರ್ತದೆ ಏನೋ ಪ್ರಾಬ್ಲಮ್ ಇಂದಾಗಿ, ತೆಳ್ಳಗಾಗಿ ಒಡ್ಕೊಂಡಿರ್ತದೆ. ಸೊ ಆ ಕಣ್ಣಿನ ಆಕಾರವನ್ನು ಉಳಿಸ್ಲಿಕ್ಕೋಸ್ಕರ ಆ ಗುಡ್ಡೆಯನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡಿದಾಗ ಅದನ್ನು ಟೆಕ್ಟೋನಿಕ್ ಕೆರಾಟೋಪ್ಲಾಸ್ಟಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಈ ಇನ್ಫೆಕ್ಷನ್ ಕೇಸ್ ಈ ಟೆಕ್ಟೋನಿಕ್ ಕೆರಾಟೋಪ್ಲಾಸ್ಟಿ ಏನು ಗುಡ್ಡೆ ಆಕಾರ ಉಳಿಸ್ಕೊಳ್ಳಿಕ್ಕೆ ನಾವು ಮಾಡ್ತೇವೆ, ಅದು ಎಮರ್ಜೆನ್ಸಿ ಕಂಡೀಷನ್ಸ್. ಸೊ ನಾವು ಈ ತರದ ಕಂಡೀಷನ್ಸ್ ಗೆ ಪ್ರಯಾರಿಟಿ ಕೊಟ್ಟು ಫಸ್ಟ್ ಅವರನ್ನು ಕರೆದು ಟ್ರಾನ್ಸ್ಪ್ಲಾಂಟ್ ಮಾಡ್ತೇವೆ. ಈ ತರದ ಪೇಷಂಟ್ಸ್ ಇಲ್ಲದೇ ಇದ್ದಾಗ ರೆಗ್ಯುಲರ್ ದೃಷ್ಟಿ ಇಂಪ್ರೂವ್ಮೆಂಟ್ಗೋಸ್ಕರ ಯಾರಿಗೆ ಕೆರಾಟೋಪ್ಲಾಸ್ಟಿ ಬೇಕಾಗುತ್ತೋ ಅದನ್ನು ಆಪ್ಟಿಕಲ್ ಕೆರಾಟೋಪ್ಲಾಸ್ಟಿ ಅಂತ ಹೇಳ್ತೇವೆ, ಆ ಪೇಷಂಟ್ಸ್ ಗಳಿಗೆ ಇದನ್ನು ಯೂಸ್ ಮಾಡ್ತೇವೆ. ಇದು ಒಂದು ರೀತಿ ನಾವು ಕ್ಯಾಟಗರೈಸ್ ಮಾಡುದು. ಇನ್ನೊಂದು, ನಾವು ಕಲೆಕ್ಟ್ ಮಾಡಿರುವ ಕಾರ್ನಿಯಾದ ಕ್ವಾಲಿಟಿ ಮೇಲೆ, ಅದರಲ್ಲೂ ಕಾರ್ನಿಯಾ ತುಂಬಾ ಕ್ಲಿಯರ್ ಆಗಿದ್ದು ಯಂಗ್ ಪೇಷಂಟ್ಸ್ ಇದ್ರೆ, ಅವ್ರದ್ದು ಎಂಡೋಥೀಲಿಯಲ್ ಸೆಲ್ ಕೌಂಟ್ ಅಂತ ಏನಿದೆ ಅದ ಚೆನ್ನಾಗಿದ್ರೆ ಅದನ್ನು ಆಪ್ಟಿಕಲ್ ಅಂದ್ರೆ ದೃಷ್ಟಿ ಇಂಪ್ರೂವ್ಮೆಂಟ್ಗೋಸ್ಕರ ಯೂಸ್ ಮಾಡ್ಕೊಳ್ಳೋದು, ಅಥವಾ ಅದ್ರದ್ದು ಕ್ವಾಲಿಟಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದ್ರೆ ಅದನ್ನು ಉಳಿದ ಕಂಡೀಷನ್ ಗೆ, ಅಂದ್ರೆ ಈ ಇನ್ಫೆಕ್ಷನ್ ಕೇಸ್ ಅಥವಾ ಕಾರ್ನಿಯಾವನ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ. ಅಲ್ಲಿ ದೃಷ್ಟಿ ಇಂಪಾರ್ಟೆಂಟ್ ಅಲ್ಲ, ಕಣ್ಣಿನ ಆಕಾರ ಉಳಿಸ್ಕೊಳ್ಳೋದು ಅಥವಾ ಇನ್ಫೆಕ್ಷನ್ ಕಡಿಮೆ ಮಾಡ್ಕೊಳ್ಳೋದು ಪ್ರಯಾರಿಟಿ. ಸೊ ಅದಕ್ಕೆ ಅಲ್ಲಿ ಕ್ವಾಲಿಟಿ ಅಷ್ಟು ಇಂಪಾರ್ಟೆಂಟ್ ಆಗಲ್ಲ. ಸೊ ಆತರ ಕಂಡೀಷನ್ ಗೆ ಇದನ್ನು ಬಿ ಅಥವಾ ಸಿ ಗ್ರೇಡ್ ಕಾರ್ನಿಯಾ ಅಂತ ಏನ್ ಹೇಳ್ತೇವೆ, ಅಂದ್ರೆ ಕಡಿಮೆ ಕ್ವಾಲಿಟಿ ಇರುವ ಕಾರ್ನಿಯಾ ಅದನ್ನು ಯೂಸ್ ಮಾಡ್ಕೊಳ್ತೇವೆ.
1: ಮತ್ತೆ ಸ್ಟಾಟಿಸ್ಟಿಕ್ಸ್ ಬಗ್ಗೆ ಮಾತನಾಡೋದಾದ್ರೆ, ಇತ್ತೀಚೆಗೆ ಕಣ್ಣುದಾನದ ಬಗ್ಗೆ ತುಂಬಾ ಜಾಗೃತಿ ಮೂಡಿ ತುಂಬಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಇತ್ತೀಚೆಗೆ ನಿಮ್ಗೆ ಹೇಗೆ ಕಣ್ಣು ದಾನಕ್ಕೆ ಮತ್ತೆ ಕಣ್ಣಿನ ಬೇಡಿಕೆ ಅಂದ್ರೆ ನಮಗೆ ಬೇಕು ಅನ್ನೋ ತರ, ಅದು ಎರಡೂ ಸ್ಟಾಟಿಸ್ಟಿಕ್ಸ್ ಹೇಳೋದಾದ್ರೆ?
0: ಸೊ ಇತ್ತೀಚೆಗೆ ನಮ್ಮ ಐ ಬ್ಯಾಂಕ್ ನಲ್ಲಿ ನೇತ್ರ ಕಲೆಕ್ಷನ್ ಜಾಸ್ತಿ ಆಗಿದೆ, ಐ ಕಲೆಕ್ಷನ್ ಜಾಸ್ತಿ ಆಗಿದೆ. ಕಳೆದ ಸುಮಾರು ವರ್ಷ ನಾವು 100, 150, 175 ಕಾರ್ನಿಯಗಳನ್ನು ಒಂದು ವರ್ಷಕ್ಕೆ ಕಲೆಕ್ಟ್ ಮಾಡ್ತಾ ಇದ್ವಿ. ಕಳೆದ ವರ್ಷ 2025ರಲ್ಲಿ 214 ಕಾರ್ನಿಯಗಳನ್ನು ಕಲೆಕ್ಟ್ ಮಾಡಿದ್ವಿ. ಇದು ಈವರೆಗಿನ ಇದರಲ್ಲಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ಹೈಯೆಸ್ಟ್ ನಮ್ಮ ಐ ಬ್ಯಾಂಕ್ ಅಲ್ಲಿ. 214 ಕಾರ್ನಿಯಗಳನ್ನು ಕಲೆಕ್ಟ್ ಮಾಡಿದ್ರು ನಮ್ಮ ಮೈಸೂರಿನ ಪಾಪ್ಯುಲೇಷನ್ ಗೆ ಇದು ತುಂಬಾ ಕಡಿಮೆ ಅಂತ ನಮ್ಗೆ ಅನಿಸ್ತದೆ. ಇವಾಗ್ಲೂ ಜನರಲ್ಲಿ ಹಿಂಜರಿಕೆ ಇದೆ ನೇತ್ರದಾನದ ಬಗ್ಗೆ, ಸುಮಾರು ಮೂಢ ನಂಬಿಕೆಗಳಿದೆ. ಇನ್ನೂ ಜಾಗೃತಿ ಇಂಪ್ರೂವ್ ಆಗ್ಬೇಕು, ಇನ್ನೂ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು, ಇನ್ನೂ ಜನರು ನೇತ್ರದಾನ ಮಾಡ್ಲು ಮುಂದೆ ಬರ್ಬೇಕು. ಸುಮಾರು ಟೈಮ್ ಏನಾಗುತ್ತೆ, ನಮ್ಗೆ ಕಾಲ್ ಬರ್ತದೆ ನಮ್ಮ ರಿಲೇಟಿವ್ ತೀರ್ಕೊಂಡಿದ್ದಾರೆ ಬಂದು ನೇತ್ರಗಳನ್ನು ಕಲೆಕ್ಟ್ ಮಾಡಿ ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮ್ಮ ಟೀಮ್ ಜೊತೆಗೆ ಹೋದ್ಮೇಲೆ ಇಲ್ಲ ನಮ್ಮ ಸಂಬಂಧಿಕರು ಬೇಡ ಹೇಳಿದ್ರು, ಇಲ್ಲ ನಾವು ಕೊಡುದಿಲ್ಲ ಅಂತ ಅನ್ಕೊಂಡಿದ್ದೇವೆ, ಮನ್ಸ್ ಚೇಂಜ್ ಮಾಡಿದಾಗ ಸ್ವಲ್ಪ
1: ನಿರಾಸೆ ಆಗತ್ತೆ. ಆದ್ರೆ ನಮ್ಮ ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಇನ್ನ ಇಬ್ರಿಗೆ ಅಥವಾ 4

0: ಜನರಿಗೆ ದೃಷ್ಟಿ ಬರುತ್ತೆ. ಜೊತೆಗೆ ನಮ್ಮ ಕಣ್ಣು ಮಣ್ಣಿನಲ್ಲೋ ಅಥವಾ ಬೆಂಕಿಯಲ್ಲೋ ಸುಟ್ಟು ಹೋಗೋದ್ರಿಂದ ಹೂತು ಹೋಗೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ಮತ್ತೆ ನೀವು ತಪ್ಪು ಕಲ್ಪನೆಗಳ ಬಗ್ಗೆ ಹೇಳ್ತಾ ಇದ್ರಿ, ಇನ್ನೂ ಕೂಡ ಈ ಜನ್ಮದಲ್ಲಿ ಕಣ್ಣು ತೆಗೆದ್ರೆ ದೇಹದಿಂದ ಅವರಿಗೆ ಪುನರ್ಜನ್ಮ ಆದರೆ ಅವರಿಗೆ ಕಣ್ಣಿಲ್ಲದೆ ಹುಡ್ತಾರೆ, ಕುರುಡರಾಗಿ ಹುಡ್ತಾರೆ ಅಂತೆಲ್ಲ ತಪ್ಪು ಕಲ್ಪನೆಗಳಿವೆ. ಈ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ಶುಭ್ರತಾ ಅವರೇ,
1: ಹೆಚ್ಚಾಗಿ ಏನಂದ್ರೆ ಒಂದೇ ಅದೇ, ನಾವು ನೆಕ್ಸ್ಟ್ ಜನ್ಮದಲ್ಲಿ ಕಣ್ಣಿಲ್ದೆ ಹುಟ್ಟುತ್ತೇವೆ ಅಂತೇಳಿ, ಅದು ಯಾರಿಗೆ ಗೊತ್ತು ಆತರ ಇದೆಯಾ ಇಲ್ವಾ ಅಂತ. ಆದ್ರೆ ಈ ಜನ್ಮದಲ್ಲಿ ಈ ತರದ ಒಳ್ಳೆ ಕಾರ್ಯ ಮಾಡಿದಾಗ ಡೆಫಿನೆಟ್ಲಿ ದೇವರು ಆತರದ ತೊಂದ್ರೆ ನಮ್ಗೆ ಕೊಡ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದ್ದೇನೆ. ಅದು ಅಲ್ಲದೆ ಕನ್ನಡಕ ಹಾಕೊಂಡಿದ್ರೆ ಅಥವಾ ಮುಂಚೆನೆ ಹೇಳಿದಾಗೆ ಶುಗರ್, ಬಿಪಿ, ಹಾರ್ಟ್ ಡಿಸೀಸ್ ಇದ್ದವರು ದಾನ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾರೆ. ಆತರ ಏನು ಇಲ್ಲ, ಶುಗರ್ ಇರುವವರು, ಬಿಪಿ ಇರುವವರು, ಹೃದಯ ಸಂಬಂಧಿತ ಕಾಯಿಲೆ ಇರುವವರು ಎಲ್ಲರೂ ನೇತ್ರದಾನ ಮಾಡಬಹುದು. ಒಂದೇ ಕಾಂಟ್ರಾಇಂಡಿಕೇಶನ್ ಅಂದ್ರೆ ಇನ್ಫೆಕ್ಷನ್ ಇರುವವರು, ಬ್ಲಡ್ ಅಲ್ಲಿ ಇನ್ಫೆಕ್ಷನ್, ಬಾಡಿ

0: ಬಿಪಿ, ಹಾರ್ಟ್ ಡಿಸೀಸ್ ಇದ್ದವರು ದಾನ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾರೆ. ಆತರ ಏನು ಇಲ್ಲ, ಶುಗರ್ ಇರುವವರು, ಬಿಪಿ ಇರುವವರು, ಹೃದಯ ಸಂಬಂಧಿತ ಕಾಯಿಲೆ ಇರುವವರು ಎಲ್ಲರೂ ನೇತ್ರದಾನ ಮಾಡಬಹುದು. ಒಂದೇ ಕಾಂಟ್ರಾಇಂಡಿಕೇಶನ್ ಅಂದ್ರೆ ಇನ್ಫೆಕ್ಷನ್ ಇರುವವರು, ಬ್ಲಡ್ ಅಲ್ಲಿ ಇನ್ಫೆಕ್ಷನ್, ಬಾಡಿಯಲ್ಲಿ ಇನ್ಫೆಕ್ಷನ್ ಇದ್ದಾಗ ಅಷ್ಟೇ ನೇತ್ರದಾನ ಮಾಡಿದ್ರೆ ಅದನ್ನು ಟ್ರಾನ್ಸ್ಪ್ಲಾಂಟ್ಗೆ ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಬೇರೆ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದ್ರೆ ಯಾವುದು ಒಬ್ರಿಂದ ಒಬ್ರಿಗೆ ಹರಡುದಿಲ್ವೋ ಅಂತ ಕಾಯಿಲೆ ಯಾವುದೇ ಇದ್ರೂ ನಾವು ದಾನ ಮಾಡಬಹುದು, ನಾವು ಕಲೆಕ್ಟ್ ಮಾಡಿ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು.
1: ಧನ್ಯವಾದಗಳು ಡಾಕ್ಟರ್ ಶುಭ್ರತಾ ಹೆಗ್ಡೆ ಅವರೇ. ಇದುವರೆಗೂ ನೇತ್ರದಾನ ಪಾಕ್ಷಿಕದ ಅಂಗವಾಗಿ ಕಣ್ಣಿನ ದಾನ ಎಷ್ಟು ಮುಖ್ಯವಾದದ್ದು, ನೇತ್ರದಾನ ಮಹಾದಾನ ಅಂತ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೂ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡಿದವರು ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಇನ್ನು ಮುಂದೆ ಕೇಳಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ. ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೇಳುಗರೆ, ಸೆಪ್ಟೆಂಬರ್ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಈ ಕುರಿತು ನಮಗೆ ಇವತ್ತು ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಆದಂತಹ ಸಂಗೀತಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಸಂಗೀತಾ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ.
3: ನಮಸ್ಕಾರ.
1: ಸಂಗೀತಾ ಅವರೇ, ಹೇಳಿ, ಯಾವಾಗಿನಿಂದ ನಾವು ಈ ಪೌಷ್ಟಿಕಾಂಶ ಸಪ್ತಾಹವನ್ನ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ, ಏನು ಇದರ ಮಹತ್ವ, ಯಾಕೆ ಆಚರಣೆ ಮಾಡ್ತೀವಿ ಅಂತ?
3: ನಮಸ್ತೆ ಕೇಳುಗರೆ. ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು ಅನ್ನೋದನ್ನ ನಾವು ಚಿಕ್ಕದಿಂದನೂ ಕೇಳ್ತಾ ಬಂದಿರ್ತೇವೆ. ಆದ್ರೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವು ಆರೋಗ್ಯವಾಗಿರೋದಕ್ಕೆ ನಿಜವಾಗ್ಲೂ ಏನ್ ಮಾಡ್ತಿದ್ದೇವೆ? ನಾವು ತಿಂತಿರುವಂತ ಆಹಾರ ನಮ್ಮ ದೇಹಕ್ಕೆ ಬೇಕಾದ ಪೌಷ್ಟಿಕಾಂಶಗಳನ್ನ ಕೊಡ್ತಾ ಇದೆಯಾ? ನಮ್ಮ ಮಕ್ಕಳ ಆಹಾರ ಸರಿಯಾಗಿದ್ಯಾ? ನಾವು ಸೇವಿಸ್ತಿರುವಂತಹ ಹಣ್ಣು, ತರಕಾರಿ, ಧಾನ್ಯ, ಬೇಳೆ, ಹಾಲು, ನೀರಿನ ಪ್ರಮಾಣ ಸಾಕಷ್ಟಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂತಹ ಒಂದು ಮಹತ್ವದ ಸಂದರ್ಭವೇ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ. ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಭಾರತದಲ್ಲಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ ಆಚರಿಸುತ್ತೇವೆ. 1982ರಲ್ಲಿ ಭಾರತದ ಆಹಾರ ಮತ್ತು ಪೌಷ್ಟಿಕಾಂಶ ಮಂಡಳಿಯು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನ ಪ್ರಾರಂಭಿಸಿತು.
1: ಏನು ಇದರ ಮುಖ್ಯ ಉದ್ದೇಶ ಅಂದ್ರೆ, ಈ ಸಪ್ತಾಹದಲ್ಲಿ ಮಾತ್ರ ನಮಗೆ ಇದರ ಮಹತ್ವ ಗೊತ್ತಾಗಬಾರದು, ದಿನದ ಎಲ್ಲಾ ಹೊತ್ತಿಗೂ ನಾವು ಪೌಷ್ಟಿಕಾಂಶ ಯುಕ್ತವಾದ ಆಹಾರವನ್ನೇ ತಗೊಳ್ಬೇಕಾಗತ್ತೆ. ಆದ್ರೂ ನಾವು ಸಾಂಕೇತಿಕವಾಗಿ ಒಂದು ಆಚರಣೆ ಅಂತ ಮಾಡಬೇಕಾದಾಗ ನಾವು ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ ನೀವ್ ಇವಾಗ ಏನ್ ಹೇಳಿದ್ರಿ, 1982ರಲ್ಲಿ ಆಚರಣೆಯನ್ನ ನಮ್ಮ ಭಾರತ ಶುರು ಮಾಡ್ತು ಅಂತ, ಇದರ ಮಹತ್ವ ಹೇಳ್ತೀರಾ?
3: ಎಲ್ಲಾ ಸಾರ್ವಜನಿಕರಿಗೂ ಆಹಾರದ ಬಗ್ಗೆ ತುಂಬಾ ತಿಳುವಳಿಕೆ ಇದ್ದರೆ ಆರೋಗ್ಯಕರವಾಗಿರ್ತಾರೆ ಅನ್ನೋದೇ ಇದರ ಮೊದಲ ಉದ್ದೇಶವಾಗಿದೆ. ಜನರಿಗೆ ಸಮತೋಲನ ಆಹಾರದ ಮಹತ್ವವನ್ನ ತಿಳಿಸ್ಕೊಡುವಂತಹದ್ದು. ಪೌಷ್ಟಿಕತೆ, ಅಪೌಷ್ಟಿಕತೆ ಅಂತ ಹೇಳಿದ್ರೆ ಏನು, ಗರ್ಭಿಣಿಯರು, ಮಕ್ಕಳು, ತಾಯಂದಿರು ಮತ್ತೆ ವಯಸ್ಕರರಿಗೆ ಸರಿಯಾದ ಆಹಾರದ ಬಗ್ಗೆ ತಿಳಿಸ್ಕೊಡುವಂತಹದ್ದು, ಹಾಗೇನೆ ಆರೋಗ್ಯಕರ ಆಹಾರ ಪದ್ಧತಿಯನ್ನ ತೆಗೆದುಕೊಳ್ಬೇಕು ಅಂತ ಅವರಿಗೆ ಪ್ರೇರೇಪಿಸುವಂತಹದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹೊಂದಿರುವಂತಹದ್ದು ಮತ್ತೆ ಎಲ್ಲಾ ಜನರಿಗೂ ಅರಿವನ್ನ ಮೂಡಿಸುವಂತಹದ್ದು ಪೌಷ್ಟಿಕಾಂಶದ ಬಗ್ಗೆ, ಅದೇ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಮುಖ್ಯ ಉದ್ದೇಶಗಳಾಗಿವೆ ಮೇಡಮ್.
1: ಮತ್ತೆ ಈ ಸಪ್ತಾಹವನ್ನ ಆಚರಣೆ ಮಾಡಬೇಕಾದ್ರೆ ನಾವು ತುಂಬಾ ಕಾರ್ಯಕ್ರಮಗಳನ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರಬಹುದು ಅಥವಾ ಬೇರೆ ಇಲಾಖೆಗಳು ತುಂಬಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತವೆ. ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸರ್ಕಾರದ ಕಡೆಯಿಂದ?
3: ಮೊದಲನೇದಾಗಿ ಪೌಷ್ಟಿಕಾಂಶದ ಬಗ್ಗೆ ಹೆಚ್ಚಿನ ತರಬೇತಿ ಮತ್ತೆ ಶಿಕ್ಷಣಗಳನ್ನ ಕೊಡುವಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ಜೊತೆಗೆ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾರೆ. ಹಾಗೆಯೇ ಪೌಷ್ಟಿಕ ಆಹಾರದ ಬಗ್ಗೆ ಪ್ರದರ್ಶನಗಳನ್ನ ನೀಡೋದು, ಮಕ್ಕಳಿಗೆ ಶಿಬಿರಗಳನ್ನ ತೆಗೆದುಕೊಳ್ಳುವ ಮೂಲಕ ಪೌಷ್ಟಿಕಾಂಶದ ಬಗ್ಗೆ ಅರಿವನ್ನ ಮೂಡಿಸುವಂತಹದ್ದು, ಮತ್ತೆ ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ನಾವು ಪೌಷ್ಟಿಕವಾದಂತಹ ಆಹಾರಗಳನ್ನ ತಯಾರಿಸ್ಕೊಳ್ಬಹುದು ಅನ್ನೋದನ್ನ ತೋರಿಸಿಕೊಡುವಂತಹದ್ದು, ಮತ್ತೆ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರಿಗೆ ಮುಂತಾದವರಿಗೆ ಸ್ವಲ್ಪ ತರಬೇತಿಗಳನ್ನ ಕೊಡುವಂತಹದ್ದು ಆಹಾರದ ಬಗ್ಗೆ.
1: ನೀವು

ವರ್ಗುವೆ ಏನೇನ್ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಸರ್ಕಾರದ ಕಡೆಯಿಂದಾಗಿರಬಹುದು ಅಥವಾ ಸಂಬಂಧಪಟ್ಟ ಇಲಾಖೆಗಳ ಕಡೆಯಿಂದ ಅಂಗನವಾಡಿಗಳಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅಂತ ಹೇಳಿದ್ರಿ. ಆದ್ರೆ

0: ಬರೋದೆ ಕಾರ್ಬೋಹೈಡ್ರೇಟ್. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಾವು ಸಂಪೂರ್ಣ ಧಾನ್ಯಗಳು ತರಕಾರಿ ಹಣ್ಣುಗಳನ್ನ ತೆಗೆದುಕೊಳ್ಳೋದ್ರಿಂದ ಡಯಟರಿ ಫೈಬರ್ ಅಂದ್ರೆ ನಾರಿನಂಶ ಸಿಗೋದ್ರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ, ಶಕ್ತಿಯನ್ನ ಸಂಗ್ರಹಿಸುತ್ತದೆ ಅಂತ ಹೇಳಿದ್ರೆ, ಹೆಚ್ಚುವರಿ ಗ್ಲುಕೋಸ್ ಅನ್ನ ದೇಹವು ಗ್ಲೈಕೋಜನ್ ರೂಪದಲ್ಲಿ ಯಕೃತ್ ಅಂದ್ರೆ ಲಿವರ್ ಮತ್ತೆ ಸ್ನಾಯುಗಳಲ್ಲಿ ಸಂಗ್ರಹವಾಗಿ ಇಟ್ಕೊಳ್ಳುತ್ತೆ. ಮುಂದಿನ ಪೌಷ್ಟಿಕಾಂಶ ಪ್ರೋಟೀನ್ಗಳು. ಎಲ್ರೂ ಆಗ್ಲೇ ಕೇಳಿರ್ತೀರ ಪ್ರೋಟೀನ್ ಹೆಚ್ಚಾಗಿ ತಗೊಳ್ಬೇಕು ಅಥವಾ ಜಿಮ್ಗೆ ಹೋಗೋರು ಮಾತ್ರ ತಗೊಳ್ಬೇಕು ಅಂತ. ಆದ್ರೆ ಇದು ನಿಜ ಅಲ್ಲ, ನಮ್ಮೆಲ್ಲರಿಗೂ ಸಹ ಪ್ರೋಟೀನ್ ತುಂಬಾನೇ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ, ದೇಹದ ಬೆಳವಣಿಗೆ ಅದರಲ್ಲೂ ನಮ್ಮ ಮಕ್ಕಳ ಬೆಳವಣಿಗೆಗಾಗಿರ್ಬೋದು ದೇಹದ ಅಭಿವೃದ್ಧಿಗೆ ತುಂಬಾನೇ ಅವಶ್ಯಕವಾಗಿದೆ. ರೋಗ ನಿರೋಧಕ ಶಕ್ತಿ ಆಂಟಿಬಾಡೀಸ್ ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ರೀತಿ ಸೋಂಕುಗಳು ಆಗದೆ ಇರೋ ರೀತಿ ಅಥವಾ ಸೋಂಕುಗಳಾದಾಗ ನಮ್ಮ ದೇಹವನ್ನ ರಕ್ಷಿಸೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಮತ್ತೆ ಕೇಳಿರ್ತೀವಿ, ಈಗ ಯಾರಿಗಾದ್ರೂ ಆಪರೇಷನ್ ಆಯ್ತು ಅಂತ ಹೇಳಿದ್ರೆ ಪ್ರೋಟೀನ್ ಅನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಯಾಕೆ ಅಂತ ಹೇಳಿದ್ರೆ, ಮಾಂಸಖಂಡಗಳು ಚೆನ್ನಾಗಿ ಬೆಳೀಲಿ, ಟಿಶ್ಯೂ ರಿಪೇರ್ಗೆ ತುಂಬಾನೇ ಮುಖ್ಯವಾಗಿ ಸಹಾಯವನ್ನ ಮಾಡುತ್ತೆ ಪ್ರೋಟೀನ್ಗಳು. ಮುಂದಿನ ಪೌಷ್ಟಿಕಾಂಶ ಕೊಬ್ಬು. ಕೊಬ್ಬಿನ ಅಂಶವನ್ನ ತೆಗೆದುಕೊಳ್ಬಾರ್ದು ಅಂತಾನೆ ಇಲ್ಲ, ತೆಗೆದುಕೊಳ್ಬೇಕು, ಆದ್ರೆ ಮಿತವಾಗಿ ತೆಗೆದುಕೊಂಡ್ರೆ ತುಂಬಾನೇ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ, ಕೊಬ್ಬಿನ ಅಂಶ ನಮ್ಮ ದೇಹಕ್ಕೆ ಪ್ರಮುಖವಾಗಿ ಒಂದು ಶಕ್ತಿಯ ಮೂಲ ಅಂತಾನೆ ಹೇಳ್ಬೋದು. ಜೊತೆಗೆ ಕೆಲವೊಂದು ವಿಟಮಿನ್ಗಳು ನಮಗೆ ಕೊಬ್ಬಿನಲ್ಲಿ ಕರಗುತ್ತವೆ. ಅವುಗಳಲ್ಲಿ ವಿಟಮಿನ್ ಎ, ಡಿ, ಇ, ಕೆ ಇವೆಲ್ಲವೂ ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಕೊಬ್ಬಿನ ಅಂಶದಿಂದ ಹೀರಿಕೊಳ್ಳುತ್ತವೆ. ಆದ್ರಿಂದ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಕೊಬ್ಬಿನ ಅಂಶವನ್ನ ಮಿತವಾಗಿ ತೆಗೆದುಕೊಳ್ಬೇಕು.
1: ಇವಾಗ ನಾವು ಕೊಬ್ಬನ್ನ ತಗೊಳ್ತೀವಿ ಅಂತ ಅಂದ್ರೆ ಅದು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ.
0: ಹೌದು, ಮುಂದೆ ನಿಮ್ಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ಬೋದು ಅಥವಾ ಬೊಜ್ಜು ಹೆಚ್ಚಾಗುವಂತಹದ್ದು, ಒಬೆಸಿಟಿ ಬರುವಂತಹದ್ದು. ಒಬೆಸಿಟಿ ಬಂತು ಅಂತ ಹೇಳಿದ್ರೇನೆ ನಮಗೆ ಎಷ್ಟೋ ರೋಗ ಲಕ್ಷಣಗಳು ಕಂಡು ಬರ್ತವೆ. ಆದ್ರಿಂದ ಮಿತವಾಗಿ ಬಳಸ್ಬೇಕು ಮೇಡಮ್.
1: ಹೌದು, ವಿಟಮಿನ್ಗಳ ಬಗ್ಗೆ ಹೇಳ್ತೀರಾ?
0: ವಿಟಮಿನ್ಗಳಾಗಿರ್ಬೋದು ಅಥವಾ ಖನಿಜಾಂಶಗಳಾಗಿರ್ಬೋದು ನಮ್ಮ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದ್ರೆ ಅವು ಮಾಡುವಂತಹ ಕೆಲಸ ತುಂಬಾನೇ ಮುಖ್ಯವಾಗಿದೆ. ಅದರಲ್ಲಿ ನೀವು ವಿಟಮಿನ್ ಎ ಅಂತ ತಗೊಂಡ್ರೆ ಕಣ್ಣಿನ ಆರೋಗ್ಯಕ್ಕೆ, ರೋಗ ನಿರೋಧಕ ಶಕ್ತಿಗೆ, ಮೂಳೆಗಳು ಹಲ್ಲುಗಳ ಆರೈಕೆಗೆ, ಹಾಗೇನೆ ರಕ್ತ ಎಪ್ಪುಗಟ್ಟುವಿಕೆಗೆ ವಿಟಮಿನ್ ಕೆ, ಇವೆಲ್ಲವೂ ಸಹ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕ. ಖನಿಜಾಂಶಗಳು ಅಷ್ಟೇನೆ, ಕಡಿಮೆ ಪ್ರಮಾಣದಲ್ಲಿ ಬೇಕಾದ್ರೂ ನಮ್ಮ ದೇಹಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಇವಾಗ ಕಬ್ಬಿಣ ಅಂಶ ಏನಕ್ಕೆ ಬೇಕಂತ ಹೇಳಿದ್ರೆ, ರಕ್ತದ ನಿರ್ಮಾಣಕ್ಕೆ ತುಂಬಾನೇ ಅವಶ್ಯಕವಾಗಿದೆ. ಅಯೋಡಿನ್ ಥೈರಾಯ್ಡ್ ಹಾರ್ಮೋನ್ಗಳಿಗೆ ತುಂಬಾನೇ ಅಗತ್ಯವಾಗಿದೆ. ಈಗ ಜಿಂಕ್ ಅಂತ ಕೇಳಿರ್ತೀರ, ರೋಗ ನಿರೋಧಕ ಶಕ್ತಿಗೆ ಹೆಚ್ಚು ಅದು ಸಹಾಯ ಮಾಡುತ್ತೆ. ಆದ್ರಿಂದನೇ ನಾವು ಊಟದಲ್ಲಿ ತಿನ್ನುವಾಗ ಹೆಚ್ಚು ತರಕಾರಿಗಳು, ಹಣ್ಣುಗಳು, ಸೊಪ್ಪುಗಳು ಎಲ್ಲವನ್ನು ವೈವಿಧ್ಯಮಯವಾಗಿ ವಿಧ ವಿಧವಾಗಿ ತಿನ್ನಿ ಅಂತ ಹೇಳ್ತೇವೆ.
1: ನೀವು ಇವಾಗ ಎಲ್ಲಾ ನಮಗೆ ಬೇಕಾಗಿರುವಂತಹ, ನಮ್ಮ ದೇಹಕ್ಕೆ ಅವಶ್ಯಕವಾಗಿರುವಂತಹ ಎಲ್ಲಾ ಖನಿಜಗಳ ಇರಬಹುದು, ಪ್ರೋಟೀನ್ಗಳಿರಬಹುದು, ವಿಟಮಿನ್ಗಳ ಬಗ್ಗೆ ಇರಬಹುದು, ಇದನ್ನೆಲ್ಲ ತಿಳಿಸ್ಕೊಡ್ತಾ ಇದ್ದೀರಾ. ಇದ್ರ ಜೊತೆಗೆ ನಾರು ಕೂಡ ನಮ್ಗೆ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ಆಗಬೇಕು ಅಂತ ಅಂದ್ರೆ ನಾರಿನಂಶ ಇರಲೇಬೇಕು. ಇದ್ರ ಬಗ್ಗೆ ಹೇಳಿ.
0: ಹೌದು, ನಾರಿನಂಶ ಅಂತ ಹೇಳಿದ್ರೆ ನಮ್ಮ ದೇಹ ಸಂಪೂರ್ಣವಾಗಿ ಅದನ್ನ ಜೀರ್ಣಿಸಿಕೊಳ್ಳಕ್ಕೆ ಸಾಧ್ಯವಾಗಲ್ಲ, ಆದ್ರೆ ಅದು ಜೀರ್ಣಕ್ರಿಯೆಗೆ ಬಹಳ ಮುಖ್ಯ. ಇವಾಗ ಕಂಡು ಬರ್ತಾ ಇರುವಂತಹದ್ದು ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅನ್ನೋದನ್ನ ತುಂಬಾ ಕೇಳಿರ್ತೀರ. ಇದಕ್ಕೆ ಹೀರೋ ಊಟದಲ್ಲಿ ಅಂತ ಹೇಳಿದ್ರೇನೆ ನಮ್ಮ ನಾರಿನಂಶ. ಇದರಲ್ಲಿ ಎರಡು ರೀತಿಯಾಗಿ ಇದೆ, ಒಂದು ಕರಗುವಂತಹದ್ದು, ಇನ್ನೊಂದು ಕರಗದೆ ಇರುವಂತಹದ್ದು. ಕರಗುವಂತಹದ್ದು ನಮ್ಮ ದೇಹಕ್ಕೆ ಹೇಗೆ ಅಂತ ಹೇಳಿದ್ರೆ, ಹೊಟ್ಟೆ ತುಂಬಿರೋ ರೀತಿ ಅನ್ಸುತ್ತೆ. ಇದರಿಂದ ಏನಾಗುತ್ತೆ, ನಾವು ತೂಕವನ್ನ ನಿಯಂತ್ರಣದಲ್ಲಿಡ್ಬೋದು, ಮತ್ತೆ ನಮ್ಮ ಒಂದು ದೇಹ ಚೆನ್ನಾಗಿರೋಕೆ ಮತ್ತೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಕರಗದೆ ಇರುವಂತಹದ್ದು ನಮ್ಮ ಸ್ಟೂಲ್ಸ್ ಮೋಷನ್ ಪಾಸ್ ಮಾಡೋದಕ್ಕೆ ತುಂಬಾನೇ ಸಹಾಯಕಾರಿ. ಹಣ್ಣುಗಳು, ತರಕಾರಿಗಳು ಇವೆಲ್ಲವನ್ನ ಹೆಚ್ಚಾಗಿ ತಿನ್ನಿ, ಮತ್ತೆ ಬೀಜಗಳು, ಡ್ರೈ ಫ್ರೂಟ್ಸ್ ಇವೆಲ್ಲವನ್ನ ತಿನ್ನಿ ಅಂತ ಹೇಳೋದೇ ನಾರಿನಂಶ ಚೆನ್ನಾಗಿ ಸಿಗ್ಲಿ ಅಂತ. ಇದೆಲ್ಲದರ ಜೊತೆಗೆ ನೀರನ್ನು ಸಹ ನಮ್ಮ ದೇಹಕ್ಕೆ ಚೆನ್ನಾಗಿ ಕೊಡ್ಬೇಕು.
1: ಹೌದು, ನೀರು ಎಲ್ಲದಕ್ಕೂ ಬೇಕಾಗುತ್ತೆ. ಜೀರ್ಣಕ್ರಿಯೆಯಿಂದ ಹಿಡಿದು ನಮ್ಮ ಚರ್ಮದ ಕಾಂತಿಗೂ ಕೂಡ ನೀರು ಬೇಕು ಅಂತಾರೆ. ಹೆಚ್ಚು ಹೆಚ್ಚು ನೀರು ಕುಡೀರಿ ಅಂತ ಹೇಳ್ತಾರೆ. ಆದ್ರೆ ಕೆಲವರು ನಿಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡೀರಿ, ದೇಹನೇ ಕೇಳುತ್ತೆ ನಿಮಗೆ ನೀರನ್ನ ಅಂತ ಹೇಳ್ತಾರೆ. ಹೇಗೆ ಈ ನೀರನ್ನ ತಗೊಳ್ಳೋದು?
0: ದಿನಕ್ಕೆ ಅಟ್ಲೀಸ್ಟ್ 2-3 ಲೀಟರ್ ಅಷ್ಟು ತಗೊಂಡ್ರೆ ತುಂಬಾನೇ ಒಳ್ಳೇದು. ಒಳ್ಳೇದು. ನಮ್ಮ ದೇಹದ ಉಷ್ಣತೆಯನ್ನ ಕಾಪಾಡೋಕೆ ಮತ್ತೆ ಚರ್ಮದ ಕಾಂತಿಯನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ, ದೇಹ ಸಂಪೂರ್ಣವಾಗಿ ಚೆನ್ನಾಗಿ ಇಟ್ಕೊಳ್ಳಕ್ಕೆ ನೀರು ತುಂಬಾನೇ ಅವಶ್ಯಕವಾಗಿದೆ. ಆದ್ರಿಂದ ಬಾಯಾರಿಕೆ ಆದಾಗ್ಲೇ ಕುಡಿತೀನಿ ಅಂತ ಹೇಳೋದಕ್ಕಿಂತ ದಿನವಿಡೀ ಮಿತವಾಗಿ ಸಾಕಷ್ಟು ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೇದು.

0: ಮತ್ತೆ ನೀವ್ ಇವಾಗ ಏನೇನು ಪೋಷಕಾಂಶಗಳು ಬೇಕೋ ಎಲ್ಲದರ ಬಗ್ಗೆ ಹೇಳಿದ್ರಿ. ಇದೆಲ್ಲ ಯಾವ ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ, ಯಾವ ಹಣ್ಣಿನಲ್ಲಿ ಅದರ ಪ್ರಮಾಣ ಜಾಸ್ತಿ ಇದೆ ಅಂತ ನಮಗೆ ತಿಳಿಸ್ಕೊಡ್ತೀರಾ?
1: ಖಂಡಿತವಾಗ್ಲು. ಇವಾಗೇನು ನಾನು ಎಲ್ಲಾ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿದೆ, ಇವೆಲ್ಲವನ್ನ ನಾವು ತೆಗೆದುಕೊಳ್ಳುವಂತಹದ್ದೇ ಬ್ಯಾಲೆನ್ಸ್ಡ್ ಡಯೆಟ್. ಸೊ ಏನು ಅಂತ ಹೇಳ್ತೀನಿ, ಆಹಾರದ ಗುಂಪುಗಳು ಅಂತ ಹೇಳ್ತೇವೆ. ಅದರಲ್ಲಿ ನಿಮ್ಗೆ ಧಾನ್ಯಗಳು, ಕಾಳುಗಳು, ಹಾಲು, ಹಾಲಿನ ಉತ್ಪನ್ನಗಳಾಗಿರ್ಬೋದು, ಹಣ್ಣುಗಳು, ತರಕಾರಿಗಳು, ಕೊಬ್ಬು ಮತ್ತು ಎಣ್ಣೆ, ನೀರು, ಇವೆಲ್ಲವನ್ನು ನಾವು ಒಂದು ತಟ್ಟೆಯಲ್ಲಿ ಇಟ್ಟುಕೊಂಡು ತಿನ್ನುವಂತಹದ್ದೇ ಸಮತೋಲಿತ ಆಹಾರ. ಈ ಸಮತೋಲಿತ ಆಹಾರವನ್ನ ತೆಗೆದುಕೊಂಡಾಗ ನಮ್ಮ ದೇಹಕ್ಕೆ ಎಲ್ಲಾ ಪೌಷ್ಟಿಕಾಂಶಗಳು ದೊರಕ್ತವೆ.
0: ಈ ಸಮತೋಲಿತ ಆಹಾರದ ಒಂದು ತಟ್ಟೆ ಅಂತ ಅಂದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಎಷ್ಟು ಪ್ರಮಾಣದಲ್ಲಿರಬೇಕು, ಪ್ರೋಟೀನ್ ಎಷ್ಟು ಪ್ರಮಾಣದಲ್ಲಿರಬೇಕು, ಖನಿಜಗಳು, ವಿಟಮಿನ್ಗಳು, ನಾರಿನಂಶ ಇದೆಲ್ಲ ಎಷ್ಟು ಪ್ರಮಾಣದಲ್ಲಿರಬೇಕು, ಮತ್ತೆ ಸಾಮಾನ್ಯವಾಗಿ ನಾವು ಕೇಳಿರ್ತೀವಿ ನಮ್ಮ ತಟ್ಟೆ ಕಾಮನ ಬಿಲ್ಲಿನ ಬಣ್ಣದಲ್ಲಿ ಎಲ್ಲಾ ಬಣ್ಣಗಳನ್ನು ಕೂಡಿ ಇರಬೇಕು ಅಂತ, ಇದ್ರ ಬಗ್ಗೆ ಹೇಳಿ ಸಂಗೀತಾ ಅವರೇ.
1: ಬ್ಯಾಲೆನ್ಸ್ ಡಯೆಟ್ ಪ್ಲೇಟ್, ಸಮತೋಲನ ಆಹಾರದ ತಟ್ಟೆ ಹೇಗಿರ್ಬೇಕು ಅಂತ ಹೇಳಿದ್ರೆ ವಿವಿಧ ಬಣ್ಣಗಳಿಂದ ಕೂಡಿರ್ಬೇಕು. ಮತ್ತೆ ಒಂದು ತಟ್ಟೆ ಅಂತ ನೀವು ಜ್ಞಾಪಿಸ್ಕೊಂಡ್ರೆ ಅರ್ಧ ಭಾಗ ತರಕಾರಿ ಮತ್ತು ಸೊಪ್ಪುಗಳಿರ್ಬೇಕು, ಇನ್ನ ಕಾಲ್ ಭಾಗದಲ್ಲಿ ಧಾನ್ಯಗಳು, ಅದು ಅನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ, ಸಜ್ಜೆ ಅಥವಾ ಗೋಧಿ ರೊಟ್ಟಿ ಅಥವಾ ಗೋಧಿ ದೋಸೆ ಅಥವಾ ಉಪ್ಪಿಟ್ಟು, ಈ ರೀತಿ ಧಾನ್ಯದಿಂದ ಮಾಡಿರುವಂತಹದ್ದು ಕಾಲ್ ಪ್ಲೇಟ್ ಅಷ್ಟು ಇರಬೇಕು. ಇನ್ನ ಕಾಲ್ ತಟ್ಟೆಯಷ್ಟು ನಿಮಗೆ ಪ್ರೋಟೀನ್ ಆಹಾರಗಳಿರ್ಬೇಕು. ಬೇಳೆಯಿಂದ ಮಾಡಿರುವಂತಹ ಸಾಂಬಾರ್ ಆಗಿರ್ಬೋದು ಅಥವಾ ಒಂದು ಗ್ರೇವಿ ಆಗಿರ್ಬೋದು, ಇದ್ರ ಜೊತೆಗೆ ನೀವು ಪನ್ನೀರನ್ನು ಸಹ ಸೇರಿಸ್ಕೊಳ್ಬಹುದು, ಮತ್ತೆ ಮೊಟ್ಟೆಯನ್ನು ಸಹ ಸೇರಿಸ್ಕೊಳ್ಬಹುದು, ಮೊಸರು. ಒಂದು ತಟ್ಟೆ ಅಂತ ತಗೊಂಡ್ರೆ ನೀವು ಎರಡು ಚಪಾತಿ ಇದೆ ಅಂದ್ರೆ ಅದಕ್ಕೆ ಬೇಳೆಯಿಂದ ಮಾಡಿರುವಂತಹ ಒಂದು ಗ್ರೇವಿ ಇದ್ರೆ ಹೆಚ್ಚು ತರಕಾರಿ ಪಲ್ಯ, ಸೊಪ್ಪಿನ ಪಲ್ಯ, ಸ್ವಲ್ಪ ಮೊಸರು, ಮೊಟ್ಟೆ, ಈ ರೀತಿ ಎಲ್ಲವೂ ಬಂತು. ಇದನ್ನೇ ನಾವು ಬ್ಯಾಲೆನ್ಸ್ ಡಯೆಟ್ ಪ್ಲೇಟ್ ಅಂತ ಹೇಳೋದು. ಎಲ್ಲಾ ಆಹಾರದ ಗುಂಪನ್ನ ಸೇರಿಸಿಕೊಂಡು ತಿನ್ನುವಂತಹದ್ದೇ ಬ್ಯಾಲೆನ್ಸ್ ಡಯೆಟ್.
0: ಧನ್ಯವಾದಗಳು ಸಂಗೀತಾ ಅವರೇ. ಇದುವರೆಗೂ ಪೌಷ್ಟಿಕ ಸಪ್ತಾಹದ ಮುಖ್ಯ ಉದ್ದೇಶವೇನು, ಯಾಕೆ ಆಚರಣೆ ಮಾಡ್ತಾರೆ, ಅದ್ರ ಜೊತೆಗೆ ಪೌಷ್ಟಿಕಾಂಶಗಳು ನಮಗೆ ಎಷ್ಟು ಮುಖ್ಯ ಆಗತ್ತೆ, ಯಾವ್ಯಾವದನ್ನ ಯಾವ್ಯಾವ ರೀತಿಯಲ್ಲಿ ತಗೊಳ್ಬೇಕಾಗತ್ತೆ, ಇದನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು.
0: ಇದುವರೆಗೂ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶಿಹಾಳ್ ಅವರಿಂದ ಮಾಹಿತಿ.
4: ಎಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ, ಇದನ್ನ PMDDKY ಅಂತಾನು ಕೂಡ ಕರೀತಾರೆ. 2025-26 ಆರು ವರ್ಷಗಳ ಅವಧಿಗೆ ದೇಶದ 100 ಕೃಷಿ ಹಿಂದುಳಿದ ಜಿಲ್ಲೆಗಳಿಗೆ ರೈತರ ಉತ್ಪಾದಕತೆ, ಸಾಲ ಮತ್ತು ಆದಾಯವನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರ ರೂಪಿಸಿದ 24,000 ಕೋಟಿ ಮೌಲ್ಯದ ಪ್ರಮುಖ ಯೋಜನೆ ಇದಾಗಿದೆ. ಹಿಂದುಳಿದ ಜಿಲ್ಲೆಗಳು ಅಥವಾ ಈ ಮಹತ್ವಾಕಾಂಕ್ಷೆ ಜಿಲ್ಲೆಗಳಂತ ನಾವೇನ್ ಕರಿತೀವಿ, ಆ ಜಿಲ್ಲೆಗಳ ಒಂದು ಆರ್ಥಿಕ ಅಭಿವೃದ್ಧಿ, ಮುಖ್ಯವಾಗಿ ಕೃಷಿ ಕ್ಷೇತ್ರವನ್ನ ಬಲಪಡಿಸಲು ಈ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಜಾರಿಗೆ ತರಲಾಗಿದೆ. ಈ ಯೋಜನೆಯು ಕೃಷಿಯ ಆಧುನೀಕರಣ, ಸುಧಾರಿತ ತಂತ್ರಜ್ಞಾನ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನ ಹೊಂದಿದೆ. ಈ ಪ್ರಧಾನಮಂತ್ರಿ ಕೃಷಿ ಧನ್ಧಾನ್ ಯೋಜನೆಯ ಪ್ರಮುಖ ಅಂಶಗಳ ಕುರಿತು ಮಾಹಿತಿಯನ್ನ ಹೇಳೋದಾದ್ರೆ, ಕಡಿಮೆ ಉತ್ಪಾದಕತೆ ಮತ್ತು ಹೆಚ್ಚಿನ ಸಾಲದ ಹೊರೆ ಇರುವ 100 ಜಿಲ್ಲೆಗಳ ಕೃಷಿ ಕ್ಷೇತ್ರವನ್ನ ಬಲಪಡಿಸುವ ಉದ್ದೇಶವನ್ನ ಇದು ಹೊಂದಿದೆ. ಸಣ್ಣ ರೈತರು, ಅತಿ ಸಣ್ಣ ರೈತರು ಹಾಗೂ ಮಧ್ಯಮ ರೈತರ ಒಂದು ಅಭ್ಯುದಯವನ್ನ ಗುರಿಯಾಗಿಟ್ಟುಕೊಂಡು ಈ ಯೋಜನೆಯನ್ನ ತರಲಾಗಿದೆ. 2025-26 ಬಜೆಟ್ನಲ್ಲಿ ಘೋಷಿಸಲಾದ 6 ವರ್ಷಗಳ ಯೋಜನೆಯ ಕಾಲಾವಧಿಗೆ ಇದು ಒಳಪಟ್ಟಿದೆ. ಮುಖ್ಯವಾಗಿ ರೈತರ ಆದಾಯವನ್ನ ವೃದ್ಧಿ ಮಾಡಿಸುವುದು, ಆಧುನಿಕ ಕೃಷಿ ತಂತ್ರಜ್ಞಾನ ಮತ್ತು ಬೆಳೆಯ ವೈವಿಧ್ಯೀಕರಣದ ಮೂಲಕ ರೈತರ ಆದಾಯವನ್ನ ಹೆಚ್ಚಿಗೆ ಮಾಡುವಂತದ್ದು. ಮುಖ್ಯವಾಗಿ ನಾವು ಇತ್ತೀಚೆಗೆ ಸಮಗ್ರ ಕೃಷಿ ಪದ್ಧತಿಯನ್ನ ಸಾಕಷ್ಟು ಚರ್ಚೆ ಮಾಡಲಾಗ್ತಾ ಇದೆ. ಕೃಷಿಯೊಂದಿಗೆ

ಇತರ ಪೂರಕ ಉದ್ಯೋಗಗಳಿಗೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಲು, ಮುಖ್ಯವಾಗಿ ರೈತರಿಗೆ ವರ್ಷದ 365 ದಿನಗಳು ಕೂಡ ಆದಾಯವನ್ನು ತರುವಂತದ್ದು, ಜೊತೆಗೆ ಕೆಲಸವನ್ನ ಕೊಡುವಂತಹ ಒಂದು ಕ್ರಮಗಳಿಗೆ ಹೆಚ್ಚಿನ ಒತ್ತನ್ನ ನೀಡಲಾಗ್ತಾ ಇದೆ. ಇನ್ನು ಮೂಲಸೌಕರ್ಯ ಯೋಜನೆಗಳ ಕುರಿತು ಮುಖ್ಯವಾಗಿ ಶೇಖರಣಾ ಘಟಕಗಳು, ಮಾರುಕಟ್ಟೆ ಸೌಲಭ್ಯಗಳ ಅಭಿವೃದ್ಧಿಯನ್ನ ಈ ಯೋಜನೆ ಅಡಿಯಲ್ಲಿ ಕಲ್ಪಿಸಲಾಗಿದೆ. ಶೇಖರಣಾ ಘಟಕಗಳಲ್ಲಿ ಮುಖ್ಯವಾಗಿ ಗೋಡಾನ್ಗಳಾಗಿರಬಹುದು, ಶೈತ್ಯಗಾರ ಅಥವಾ ಕೋಲ್ಡ್ ಸ್ಟೋರೇಜ್ ಘಟಕಗಳನ್ನು ಸ್ಥಾಪನೆ ಮಾಡಲು ಈ ಒಂದು ಯೋಜನೆಯ ಪ್ರಮುಖ ಅಂಶಗಳನ್ನು ಹೊಂದಿದ್ದು, ಮಾರುಕಟ್ಟೆಗೂ ಕೂಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ. ಜೊತೆಗೆ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ, ಇತ್ತೀಚೆಗೆ ಎಣ್ಣೆಕಾಳುಗಳ ಬೆಳೆ ಅಥವಾ ದ್ವಿದಳ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗುತ್ತಿರುವಂತಹ ಒಂದು ದೃಷ್ಟಿಯಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ವಿಶೇಷ ಒತ್ತನ್ನು ನೀಡಲಾಗ್ತಾ ಇದೆ. ಎಣ್ಣೆಕಾಳುಗಳಿಗೆ ನಾವು ಸಾಕಷ್ಟು ವಿದೇಶಿ ವಿನಿಮಯವನ್ನ ಖರ್ಚು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಎಣ್ಣೆಕಾಳುಗಳ ಬೆಳೆಯಾಗಿರಬಹುದು ಅಥವಾ ಈ ದ್ವಿದಳ ಧಾನ್ಯಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತೇಜನವನ್ನು ಕೊಡಲು ಈ ಯೋಜನೆಯ ಪ್ರಮುಖ ಅಂಶವಾಗಿ ಮಾರ್ಪಟ್ಟಿದೆ. ಇತ್ತೀಚೆಗೆ ಕೃಷಿ ಕ್ಷೇತ್ರ ಉತ್ಪಾದನೆಯ ಜೊತೆಗೆ ವೆಚ್ಚವು ಕೂಡ ಹೆಚ್ಚಾಗಿರುವುದು ಕಂಡು ಬರುತ್ತಿದ್ದು, ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನಾ ವೆಚ್ಚವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕೃಷಿಯಲ್ಲಿ ವೆಚ್ಚವನ್ನ ಕಡಿಮೆ ಮಾಡುವುದು ಜೊತೆಗೆ ಉತ್ಪಾದನೆಯನ್ನ ಹೆಚ್ಚು ಮಾಡಲು ನಿವ್ವಳ ಲಾಭ ರೈತ ಬಾಂಧವರಿಗೆ ದೊರೆಯಬೇಕಪ್ಪ ಅಂತಂದ್ರೆ ಉತ್ಪಾದನಾ ವೆಚ್ಚದಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡುವಂತಹ ಒಂದು ಯೋಜನೆಯನ್ನ ಹಾಕಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಕೃಷಿ ವೆಚ್ಚಗಳನ್ನ ಕಡಿಮೆ ಮಾಡುವ ಯೋಜನೆಯಡಿಯಲ್ಲಿ ಯೋಜನೆ ಪ್ರಮುಖವಾದಂತಹ ಅಂಶವನ್ನ ಹೊಂದಿದೆ. ಹಾಗೇನೆ ರೈತ ಉತ್ಪಾದಕ ಸಂಘಟನೆಗಳು, ಈಗೇನು ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ ಅಥವಾ ಈ FAO ಅಂತ ನಾವು ಹೇಳಿ ಕರಿತೀವಿ, ಯೋಜನೆಯಡಿಯಲ್ಲಿ FAOಗಳಿಗೆ ಹೆಚ್ಚಿನ ಒಂದು ಒತ್ತನ್ನ ನೀಡಲಾಗಿದೆ. ಅದರ ಜೊತೆಗೆ ಕೃಷಿ, ಪಶುಸಂಗೋಪನೆ, ಮೀನುಗಾರಿಕೆ ಕ್ಷೇತ್ರಗಳಿಗೂ ಕೂಡ ಈ ಯೋಜನೆ ಅಂತಂದ್ರೆ ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ ಒತ್ತನ್ನ ನೀಡಿದೆ. ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ ಭಾರತ ಸರ್ಕಾರದ ಒಂದು ಪ್ರಮುಖ ಕೃಷಿ ಯೋಜನೆ ಇದೆ ಆಗಿದ್ದು, ಇದರ ಮುಖ್ಯ ಉದ್ದೇಶದ ಕುರಿತು ಹೇಳೋದಾದ್ರೆ ಕೃಷಿಯಲ್ಲಿ ಉತ್ಪಾದಕತೆಯನ್ನ ಹೆಚ್ಚಿಸುವುದು, ರೈತರ ಆದಾಯವನ್ನ ಹೆಚ್ಚಿಸುವುದು ಮತ್ತು ಸುಸ್ಥಿರ ಕೃಷಿಯನ್ನ ಉತ್ತೇಜನ ಮಾಡುವುದಾಗಿದೆ. ಈ ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆ 6 ವರ್ಷದ ಅವಧಿ ಅಂತಂದ್ರೆ 2026ರಿಂದ 2031ರವರೆಗೆ ಇರ್ತದೆ. ವಾರ್ಷಿಕ ವೆಚ್ಚ ಇದು 24,000 ಕೋಟಿಗಳನ್ನ ಒಳಗೊಂಡಿದ್ದು, ಮುಖ್ಯವಾಗಿ ಕೃಷಿ ಉತ್ಪಾದಕತೆಯನ್ನ ಹೆಚ್ಚಿಸುವುದು, ಬೆಳೆ ವೈವಿಧ್ಯತೆಯನ್ನ ಉತ್ತೇಜಿಸುವುದು, ನೀರಾವರಿ ವ್ಯವಸ್ಥೆಯನ್ನ ಜಾರಿಗೆ ತರುವುದು, ಸಂಗ್ರಹಣಾ ಜೊತೆಗೆ ಮೂಲಸೌಕರ್ಯಗಳ ಅಭಿವೃದ್ಧಿ, ರೈತರಿಗೆ ಸಾಲ ಹಾಗೂ ಕ್ರೆಡಿಟ್ ಸೌಲಭ್ಯಗಳನ್ನ ಇದು ಒಳಗೊಂಡಿದೆ. ಈ ಯೋಜನೆಯ ವ್ಯಾಪ್ತಿ ಮುಖ್ಯವಾಗಿ ದೇಶದ 100 ಕಡಿಮೆ ಉತ್ಪಾದಕತೆ ಇರುವ ಜಿಲ್ಲೆಗಳು ಅಂತಂದ್ರೆ ಮಹತ್ವಾಕಾಂಕ್ಷಿ ಜಿಲ್ಲೆಗಳಿಗೆ ಈ ಯೋಜನೆಗಳು ಅನ್ವಯವಾಗಿದ್ದು, ಇದು ಸುಮಾರು ದೇಶದ 1.7 ಕೋಟಿ ರೈತರಿಗೆ ಲಾಭವಾಗುವಂತಹ ಒಂದು ನಿರೀಕ್ಷೆಯನ್ನ ಹೊಂದಿದೆ. ಈ ಯೋಜನೆಯ ವೈಶಿಷ್ಟ್ಯತೆ ಕುರಿತು ಹೇಳೋದಾದ್ರೆ, ಈ ಕೃಷಿ ಸಚಿವಾಲಯದ 36 ಯೋಜನೆಗಳನ್ನ ಇದು ಸಂಯೋಜನೆ ಮಾಡಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಈ ಯೋಜನೆಯನ್ನ ರೂಪಿಸಲಾಗಿದೆ. ಡಿಜಿಟಲ್ ಮಾನಿಟರಿ ವ್ಯವಸ್ಥೆಯನ್ನ ಹೊಂದಿದ್ದು, ಕೃಷಿಯ ಜೊತೆಗೆ ಪಶುಸಂಗೋಪನೆ, ಮೀನುಗಾರಿಕೆ ಅಭಿವೃದ್ಧಿಯನ್ನು ಕೂಡ ಮಾಡಲಾಗ್ತಾ ಇದೆ. ಸಣ್ಣ ಹಾಗೂ ಅಂಚಿನ ರೈತರು, ರೈತ ಉತ್ಪಾದಕ ಸಂಘಟನೆಗಳು, ಮಹಿಳಾ ರೈತರು, ಗ್ರಾಮೀಣ ಸಮುದಾಯ, ಹೀಗೆ ಹಲವಾರು ಗ್ರಾಮೀಣ ಭಾಗದ ಸಂಘಟನೆಗಳನ್ನ ಈ ಒಂದು ಯೋಜನೆಯ ವ್ಯಾಪ್ತಿಯಲ್ಲಿ ಒಳಗೊಂಡು ಅವರಿಗೆ ಲಾಭವನ್ನ ತಂದುಕೊಡುವಂತದ್ದು ಆಗಿದೆ. ಮುಖ್ಯವಾಗಿ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜ ಆಗಿರಬಹುದು, ತಂತ್ರಜ್ಞಾನದ ಲಭ್ಯತೆಯಾಗಿರಬಹುದು, ನೀರಾವರಿ ಸೌಲಭ್ಯಗಳ ಹೆಚ್ಚಳ ಆಗಿರಬಹುದು, ಬೆಳೆ ಉತ್ಪಾದನೆ ಮತ್ತು ಆದಾಯದಲ್ಲಿನ ಹೆಚ್ಚಳ, ಮಾರುಕಟ್ಟೆಯ ಸಂಪರ್ಕ ಸುಧಾರಣೆ, ಕೃಷಿಯಲ್ಲಿ ಸುಸ್ಥಿರತೆ ಹಾಗೂ ಆತ್ಮನಿರ್ಭರತೆಯನ್ನ ಸ್ಥಾಪಿಸುವ ಸಲುವಾಗಿ ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ. ಮುಖ್ಯವಾಗಿ 2025-26ರಿಂದ 6 ವರ್ಷಗಳ ಅವಧಿಗೆ 100 ಜಿಲ್ಲೆಗಳನ್ನು ಒಳಗೊಳ್ಳುವ ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆಗೆ ಅನುಮೋದನೆಯನ್ನ ಈಗಾಗಲೇ ನೀಡಿದ್ದು, ಪ್ರಧಾನಮಂತ್ರಿ ಕೃಷಿ ಧನ್ ಧಾನ್ ಯೋಜನೆ ನೀತಿ ಆಯೋಗದ ಮಹತ್ವಾಕಾಂಕ್ಷೆಯ ಜಿಲ್ಲಾ ಕಾರ್ಯಕ್ರಮದಿಂದ ಸ್ಫೂರ್ತಿ ಇದು ಪಡ್ಕೊಂಡಿದ್ದು, ಕೃಷಿ ಹಾಗೂ ಕೃಷಿ ಸಂಬಂಧಿತ ಕ್ಷೇತ್ರಗಳ ಮೇಲೆ ಪ್ರತ್ಯೇಕವಾಗಿ ಕೇಂದ್ರೀಕರಿಸುವ ಯೋಜನೆಗಳಲ್ಲಿ ಇದು ಮೊದಲನೇ ಯೋಜನೆ ಅಂತ ಹೇಳಿ ಪ್ರಶಂಸೆಗೆ ಪಾತ್ರವಾಗಿದೆ. ಈ ಯೋಜನೆಯು ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ಬೆಳೆ ವೈವಿಧ್ಯತೆ ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು, ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ಕೊಯ್ಲಿನ ನಂತರದ ಸಂಗ್ರಹಣೆಯಲ್ಲಿ ಸುಧಾರಣೆಯನ್ನು ತರುವುದು, ನೀರಾವರಿ ಸೌಲಭ್ಯಗಳನ್ನು ಸುಧಾರಿಸುವುದು, ದೀರ್ಘಾವಧಿ ಮತ್ತು ಅಲ್ಪಾವಧಿ ಸಾಲದ ಲಭ್ಯತೆಯನ್ನು ಸುಗಮಗೊಳಿಸುವ ಗುರಿಯನ್ನು ಇದು ಹೊಂದಿದೆ. ಪ್ರಧಾನಮಂತ್ರಿ ಧನ್ ಧಾನ್ ಕೃಷಿ ಯೋಜನೆಯಡಿಯಲ್ಲಿ 100 ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಲು ಈ 2025-26ನೇ ಬಜೆಟ್ ಘೋಷಣೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕಡಿಮೆ ಉತ್ಪಾದಕತೆ, ಕಡಿಮೆ ಬೆಳೆ ತೀವ್ರತೆ ಮತ್ತು ಕಡಿಮೆ ಸಾಲ ವಿತರಣೆಯ ಪ್ರಮುಖ ಸೂಚಕಗಳ ಆಧಾರದ ಮೇಲೆ 100 ಜಿಲ್ಲೆಗಳನ್ನು ಈಗಾಗಲೇ ಗುರುತಿಸಲಾಗಿದ್ದು, ಪ್ರತಿ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳಲ್ಲಿನ ಜಿಲ್ಲೆಗಳ ಸಂಖ್ಯೆಯ ನಿವ್ವಳ ಬೆಳೆ ಪ್ರದೇಶ ಮತ್ತು ಕಾರ್ಯಾಚರಣೆಯ ಹಿಡುವಳಿಗಳ ಪಾಲನ್ನ ಇದು ಆಧರಿಸಿದೆ. ಆದಾಗ್ಯೂ ಪ್ರತಿ ರಾಜ್ಯದಿಂದ ಕನಿಷ್ಠ 1 ಜಿಲ್ಲೆಯನ್ನ ಇದು ಆಯ್ಕೆ ಮಾಡಲಾಗ್ತಾ ಇದೆ. ಈ ಯೋಜನೆಯಡಿಯಲ್ಲಿ ಪರಿಣಾಮಕಾರಿ ಕಾರ್ಯವಿಧಾನ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಗಾಗಿ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಮಿತಿಗಳನ್ನ ರಚಿಸಲಾಗಿದೆ. ಜಿಲ್ಲಾ ಕೃಷಿ ಮತ್ತು ಸಂಬಂಧಿತ

0: ಚಟುವಟಿಕೆಗಳ ಯೋಜನೆಯನ್ನ ಜಿಲ್ಲಾ ಧನ್ಧಾನ್ ಸಮಿತಿ ಅಂತಿಮಗೊಳಿಸುತ್ತದೆ. ಇದರಲ್ಲಿ ಪ್ರಗತಿಪರ ರೈತರು ಸದಸ್ಯರಾಗಿರ್ತಾರೆ. ಬೆಳೆ ವೈವಿಧ್ಯೀಕರಣ, ನೀರು ಮತ್ತು ಮಣ್ಣಿನ ಆರೋಗ್ಯ ಸಂರಕ್ಷಣೆ, ಕೃಷಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ, ನೈಸರ್ಗಿಕ ಮತ್ತು ಸಾವಯವ ಕೃಷಿಯ ವಿಸ್ತರಣೆ, ರಾಷ್ಟ್ರೀಯ ಗುರಿಗಳಿಗೆ ಜಿಲ್ಲಾ ಯೋಜನೆಗಳನ್ನು ಹೊಂದಿಸಲಾಗಿದೆ. ಪ್ರತಿ ಧನ್ಧಾನ್ ಜಿಲ್ಲೆಗಳಲ್ಲಿ ಯೋಜನೆಯ ಪ್ರಗತಿಯನ್ನ ಮಾಸಿಕ ಆಧಾರದ ಮೇಲೆ ಡ್ಯಾಶ್ಬೋರ್ಡ್ ಮೂಲಕ 117 ಪ್ರಮುಖ ಕಾರ್ಯಕ್ಷಮತೆ ಸೂಚಕಗಳಲ್ಲಿ ಮೇಲ್ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ನೀತಿ ಜಿಲ್ಲಾ ಯೋಜನೆಗಳನ್ನ ಪರಿಶೀಲಿಸುವುದರ ಜೊತೆಗೆ ಮಾರ್ಗದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. ಇದಲ್ಲದೆ ಪ್ರತಿ ಜಿಲ್ಲೆಗೆ ನೇಮಿಸಲಾದಂತಹ ಕೇಂದ್ರ ನೋಡಲ್ ಅಧಿಕಾರಿಗಳು ಕೂಡ, ಜೊತೆಗೆ ಪ್ರತಿ ಜಿಲ್ಲೆಗೆ ನೇಮಿಸಲಾದ ಕೇಂದ್ರ ನೋಡಲ್ ಅಧಿಕಾರಿಗಳು ಸಹ ನಿಯಮಿತವಾಗಿ ಯೋಜನೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹೀಗಾಗಿ 100 ಜಿಲ್ಲೆಗಳಲ್ಲಿ ಉದ್ದೇಶಿತ ಫಲಿತಾಂಶಗಳು ಸುಧಾರಣೆ ಆಗೋದ್ರ ಜೊತೆಗೆ ಪ್ರಮುಖ ಕಾರ್ಯಕ್ಷಮತೆಯ ಸೂಚಕಗಳ ವಿರುದ್ಧ ಒಟ್ಟಾರೆ ಸರಾಸರಿ ದೇಶಕ್ಕೆ ಹೆಚ್ಚಾಗುತ್ತದೆ. ಈ ಯೋಜನೆಯು ಹೆಚ್ಚಿನ ಉತ್ಪಾದಕತೆ, ಕೃಷಿ ಮತ್ತು ಸಂಬಂಧಿತ ವಲಯಗಳಲ್ಲಿ ಮೌಲ್ಯವರ್ಧನೆ, ಸ್ಥಳೀಯ ಜೀವನೋಪಾಯ ಸೃಷ್ಟಿ ಮತ್ತು ಆದ್ದರಿಂದ ದೇಶೀಯ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆತ್ಮನಿರ್ಭರ ಭಾರತವನ್ನ ಸಾಧಿಸಲಿಕ್ಕೆ ಇದು ಸಹಕಾರಿಯಾಗ್ತದೆ. ಹೀಗಾಗಿ 100 ಜಿಲ್ಲೆಗಳ ಸೂಚಕಗಳು ಸುಧಾರಿಸುವುದಲ್ಲದೆ ರಾಷ್ಟ್ರೀಯ ಸೂಚಕಗಳು ಸ್ವಯಂಚಾಲಿತವಾಗಿ ಮೇಲ್ಮುಖದಲ್ಲಿ ಇದು ಬಿಂಬಿಸುತ್ತದೆ. ಈ ರೀತಿಯಾಗಿ ಈ ಪ್ರಧಾನಮಂತ್ರಿ ಧನ್ಧಾನ್ ಕೃಷಿ ಯೋಜನೆ ಗ್ರಾಮೀಣ ಮಟ್ಟದ ಕೃಷಿ ಕ್ಷೇತ್ರದ ಸಮಸ್ಯೆಗಳಿಗೆ ಪರಿಹಾರ ಆಗಬಲ್ಲದು ಎಂಬಂತಹ ಒಂದು ವಿಚಾರವನ್ನ ಇಟ್ಕೊಳ್ಳಲಾಗಿದೆ.
1: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೀಶ್ ಆಶೀರ್ವಾಳ್ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ನಿರ್ವಹಣೆ ವೆಂಕಟೇಶ್, ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಬೆಟ್ಟ ಗುಡ್ಡ
3: ಕೆರೆ ಕುಂಟೆ
2: ಗಿಡ ಮರಗಳಿಲ್ಲದ ಊರು
3: ಮರುಭೂಮಿ ಇದ್ದಂತೆ.
2: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
3: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
2: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
3: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
2: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
3: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಕಿರ್ಗಿಸ್ತಾನದಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ವಿಪಕ್ಷೀಯ ವ್ಯಾಪಾರ 30 ಶತಕೋಟಿ ಡಾಲರ್ಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೊವಾಕ್ ಜೊಕೊವಿಚ್ಗೆ ಆಘಾತಕಾರಿ ಸೋಲು. ವಾರ್ತೆಗಳ ವಿವರ. 2 ದಿನಗಳ ಪ್ರವಾಸಕ್ಕಾಗಿ ಕಿರ್ಗಿಸ್ತಾನ್ಗೆ ಭೇಟಿ ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಿಷ್ಕೇಕ್ನಲ್ಲಿಂದು ಫ್ರೆಂಡ್ಸ್ ಆಫ್ ಇಂಡಿಯಾ ಕಾರ್ಯಕ್ರಮದಡಿ ವಿವಿಧ ಕ್ಷೇತ್ರಗಳಲ್ಲಿ ಭಾರತದೊಂದಿಗೆ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಯೋಗ ಹಾಗೂ ಮಾನಸ್ ಅಕಾಡೆಮಿ ಸೇರಿದಂತೆ 4 ಪ್ರಮುಖ ನಿಯೋಗಗಳೊಂದಿಗೆ ಸೌಹಾರ್ದಯುತ ಸಂವಾದ ನಡೆಸಿದರು. ನಂತರ ಬಿಷ್ಕೇಕ್ನ ಮಹಾತ್ಮ ಗಾಂಧಿ ಸ್ಮಾರಕ ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರಧಾನಿಯವರು ಅಲ್ಲಿ ಸ್ಥಾಪಿಸಲಾಗಿರುವ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪನಮನ ಸಲ್ಲಿಸಿದರು. ತಮ್ಮ ಪ್ರವಾಸದ ಮೊದಲ ದಿನವಾದ ಇಂದು ಪ್ರಧಾನಿ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆ ಎಸ್ಸಿಒದ ಪ್ರಮುಖ ಸದಸ್ಯ ರಾಷ್ಟಗಳ ನಾಯಕರೊಂದಿಗೆ ಸರಣಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ವೇಳೆ ರಷ್ಯಾ, ಇರಾನ್, ಕಿರ್ಗಿಸ್ತಾನ್ ಹಾಗೂ ಅರ್ಮೇನಿಯಾ ದೇಶಗಳ ರಾಷ್ಟ ಮುಖ್ಯಸ್ಥರೊಂದಿಗೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದಾರೆ. ನಾಳೆ ತಮ್ಮ ಭೇಟಿಯ 2ನೇ ಹಾಗೂ ಕೊನೆಯ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ.

0: ಇದ್ದಾರೆ. ಭಾರತೀಯ ನೌಕಾಪಡೆಯು ನಿಸ್ತಾರ್ ವರ್ಗಕ್ಕೆ ಸೇರಿದ ತನ್ನ ಎರಡನೇ ಡೈವಿಂಗ್ ಬೆಂಬಲ ನೌಕೆ ಡಿಎಸ್ವಿ ಐಎನ್ಎಸ್ ನಿಪುಣ್ ನೌಕೆಯನ್ನು ಇಂದು ಮುಂಬೈನ ನೇವಲ್ ಡಾಕ್ಯಾರ್ಡ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಧಿಕೃತವಾಗಿ ಸೇವೆಗೆ ಸೇರ್ಪಡೆಗೊಳಿಸಿದೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ನೌಕಾಪಡೆ ಮುಖ್ಯಸ್ಥ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್, ಪ್ರಸ್ತುತ ಜಾಗತಿಕ ಮತ್ತು ರಾಜತಾಂತ್ರಿಕ ಸವಾಲುಗಳ ನಡುವೆ ಆಳ ಸಮುದ್ರದಲ್ಲಿನ ಬಹುಪಕ್ಷೀಯ ಕಾರ್ಯಾಚರಣೆಗಳಿಗೆ ಅಗತ್ಯವಿರುವ ನೌಕಾಪಡೆಯ ವಿಶೇಷ ನೀರೊಳಗಿನ ಸಾಮರ್ಥ್ಯಕ್ಕೆ ನಿಪುಣ್ ನೌಕೆ ಒಂದು ಶಕ್ತಿಶಾಲಿ ಸೇರ್ಪಡೆಯಾಗಲಿದೆ ಎಂದು ತಿಳಿಸಿದರು. ವಿಶಾಖಪಟ್ಟಣಂನ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಈ ನೌಕೆಯನ್ನು ವಿನ್ಯಾಸಗೊಳಿಸಿ ನಿರ್ಮಿಸಿದ್ದು, ರಕ್ಷಣಾ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಗೆ ಇದು ಪ್ರಮುಖ ಮೈಲಿಗಲ್ಲಾಗಿದೆ. ಈ ನೌಕೆ ಅತ್ಯಾಧುನಿಕ ನ್ಯಾವಿಗೇಷನ್, ವೇದಿಕೆ ನಿರ್ವಹಣೆ, ನೀರೊಳಗಿನ ತಂತ್ರಜ್ಞಾನ ವ್ಯವಸ್ಥೆ ಮತ್ತು ವಿಶೇಷ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿದ್ದು, ಕಠಿಣ ಸಮುದ್ರ ಪರಿಸರದಲ್ಲಿ ಕಾರ್ಯನಿರ್ವಹಿಸುವ ಮುಳುಗು ತಜ್ಞರಿಗೆ ಬೆಂಬಲ ಒದಗಿಸಲಿದೆ. ಪೆಟ್ರೋಲ್ನಲ್ಲಿರುವ ಎಥನಾಲ್ನ ನಿಖರ ಪ್ರಮಾಣವನ್ನು ಗ್ರಾಹಕರಿಗೆ ಬಹಿರಂಗಪಡಿಸಬೇಕು ಮತ್ತು ವಾಹನಗಳ ಹೊಂದಾಣಿಕೆ ಕುರಿತು ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ನಡೆಸಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ನ್ಯಾಯಮೂರ್ತಿಗಳಾದ ಎಂಎಂ ಸುಂದರೇಶ್ ಮತ್ತು ಪ್ರಸನ್ನ ಬಿ ಹೊರಾಳೆ ಅವರ ಪೀಠ ಈ ಅರ್ಜಿಯನ್ನು ವಜಾಗೊಳಿಸಿದ್ದು, ಪರಿಹಾರಕ್ಕಾಗಿ ಸಂಬಂಧಪಟ್ಟ ಹೈಕೋರ್ಟ್ಗೆ ಮನವಿ ಸಲ್ಲಿಸಲು ಅರ್ಜಿದಾರ ವಕೀಲರಿಗೆ ಸೂಚಿಸಿದೆ. ವಿಚಾರಣೆ ವೇಳೆ ಅರ್ಜಿದಾರರು ತಾವು ಸರ್ಕಾರದ ಎಥನಾಲ್ ಮಿಶ್ರಣ ನೀತಿಯನ್ನು ಪ್ರಶ್ನಿಸುತ್ತಿಲ್ಲ, ಬದಲಿಗೆ ಪೆಟ್ರೋಲ್ನಲ್ಲಿ ಬೆರೆಸಲಾದ ಎಥನಾಲ್ ಪ್ರಮಾಣವನ್ನು ತಿಳಿಯುವ ಹಕ್ಕು ಪ್ರತಿಯೋರ್ವ ನಾಗರಿಕನಿಗೂ ಇದೆ ಎಂದು ಪ್ರತಿಪಾದಿಸಿದರು. ಇದನ್ನು ಆಕ್ಷೇಪಿಸಿದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ, ಇದೊಂದು ಪ್ರಾಕ್ಸಿ ಅರ್ಜಿಯಾಗಿದ್ದು ಕಳೆದ ವರ್ಷವೂ ಇಂತಹುದೇ ಅರ್ಜಿಯನ್ನು ಸುಪ್ರೀಂಕೋರ್ಟ್ ವಜಾಗೊಳಿಸಿತ್ತು ಎಂದು ಸ್ಪಷ್ಟಪಡಿಸಿದರು. ಇ20 ಪೆಟ್ರೋಲ್ ಬಳಕೆಯಿಂದ ಮಾಲಿನ್ಯ ಕಡಿಮೆಯಾಗಲಿದ್ದು, ಇದು ರೈತರ ಆದಾಯ ಹಾಗೂ ಇಂಧನ ಭದ್ರತೆಗೆ ಸಹಕಾರಿ ಎಂದು ಕೇಂದ್ರ ಸರ್ಕಾರ ಸಮರ್ಥಿಸಿಕೊಂಡಿದೆ. ಮಾಜಿ ರಾಷ್ಟಪತಿ ಭಾರತರತ್ನ ಪುರಸ್ಕೃತ ಡಾ ಪ್ರಣವ್ ಮುಖರ್ಜಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಡಾ ಮುಖರ್ಜಿ ಓರ್ವ ಉತ್ತಮ ಆಡಳಿತಗಾರ ಹಾಗೂ ವಿದ್ವಾಂಸರಾಗಿದ್ದರು. ತಮ್ಮ ದಶಕಗಳ ಸಾರ್ವಜನಿಕ ಜೀವನದುದ್ದಕ್ಕೂ ಅವರು ರಾಷ್ಟದ ಹಾಗೂ ಅದರ ಸಾಂವಿಧಾನಿಕ ಮೌಲ್ಯಗಳ ಪ್ರತಿ ದೃಢ ಬದ್ದತೆ ಹೊಂದಿದ್ದರು ಎಂದು ಸಚಿವರು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಸ್ಮರಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಬ್ರೆಜಿಲ್ ರಾಷ್ಟಗಳು ಔಷಧೀಯ, ರಾಸಾಯನಿಕ, ಎಂಜಿನಿಯರಿಂಗ್ ಹಾಗೂ ಯಂತ್ರೋಪಕರಣಗಳ ಕ್ಷೇತ್ರಗಳಲ್ಲಿ ಸಹಭಾಗಿತ್ವದ ಮೂಲಕ 2030 ವೇಳೆಗೆ ತಮ್ಮ ದ್ವಿಪಕ್ಷೀಯ ವ್ಯಾಪಾರವನ್ನು $30 ಶತಕೋಟಿಗೆ ಹೆಚ್ಚಿಸುವ ಗುರಿಯನ್ನು ಪುನರುಚ್ಚರಿಸಿವೆ. ಬ್ರೆಜಿಲ್ನಲ್ಲಿ ನಡೆದ ಭಾರತ ಬ್ರೆಜಿಲ್ ವ್ಯಾಪಾರ ಉಸ್ತುವಾರಿ ವ್ಯವಸ್ಥೆ TMM ನ 8ನೇ ಸಭೆಯಲ್ಲಿ ಈ ಕುರಿತು ನಿರ್ಧಾರ ಕೈಗೊಳ್ಳಲಾಯಿತು. ಭಾರತದ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹಾಗೂ ಬ್ರೆಜಿಲ್ನ ವಿದೇಶಿ ವ್ಯಾಪಾರ ಕಾರ್ಯದರ್ಶಿ ಟಟಿಯಾನ ಲಾಸೆರ್ಡಾ ಪ್ರೆಜೆರೆಸ್ ಈ ಸಭೆಯ ಸಹ ಅಧ್ಯಕ್ಷತೆ ವಹಿಸಿದ್ದರು. 2025-26 ಸಾಲಿನಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು $15.07 ಶತಕೋಟಿ ತಲುಪಿದೆ. ಸಭೆಯಲ್ಲಿ ಭಾರತ ಮರ್ಕೋಸುರ್ ವ್ಯಾಪಾರ ಒಪ್ಪಂದದ ವಿಸ್ತರಣೆ ಮತ್ತು ಎರಡೂ ದೇಶಗಳ ಔಷಧೀಯ ಹಾಗೂ ಕೃಷಿ ಉತ್ಪನ್ನಗಳಿಗೆ ಪರಸ್ಪರ ಮಾರುಕಟ್ಟೆ ಅವಕಾಶ ಕಲ್ಪಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಬ್ರಿಕ್ಸ್, G20 ಮತ್ತು ವಿಶ್ವ ವ್ಯಾಪಾರ ಸಂಸ್ಥೆಯ ವೇದಿಕೆಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಸಮ್ಮತಿಸಿದ ಎರಡೂ ದೇಶಗಳು ನವದೆಹಲಿಯಲ್ಲಿ ಬ್ರೆಜಿಲ್ನ ಅಪೆಕ್ಸ್ ಬ್ರೆಜಿಲ್ ಕಚೇರಿ ಸ್ಥಾಪಿಸಿರುವುದನ್ನು ಸ್ವಾಗತಿಸಿದವು. ಸಭೆಯ ಭಾಗವಾಗಿ ನಡೆದ ಉದ್ಯಮಿಗಳ ಸಮಾವೇಶದಲ್ಲಿ ಕಿರ್ಲೋಸ್ಕರ್, ಯುಪಿಎಲ್ ಮತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಸೇರಿದಂತೆ 25ಕ್ಕೂ ಹೆಚ್ಚು ಪ್ರಮುಖ ಭಾರತೀಯ ಕಂಪನಿಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಪವಿತ್ರ ಶ್ರಾವಣ ಮತ್ತು ಭಾದ್ರಪದ ಮಾಸಗಳ ಅಂಗವಾಗಿ ಭಗವಾನ್ ಮಹಾಕಾಲೇಶ್ವರನ 5ನೇ ಮೆರವಣಿಗೆ ಮಹಾಕಾಲ್ ಸವಾರಿ ಉಜ್ಜಯಿನಿಯಲ್ಲಿ ಇಂದು ನಡೆಯಲಿದೆ. ಈ ಬಾರಿಯ ಮೆರವಣಿಗೆಯಲ್ಲಿ ಭಕ್ತಾದಿಗಳು ಭಗವಂತನನ್ನು 5 ವಿಭಿನ್ನ ರೂಪಗಳಲ್ಲಿ ಕಣ್ತುಂಬಿಕೊಳ್ಳಬಹುದಾಗಿದೆ. ಈ ಬಾರಿ ಸವಾರಿಯ ಪ್ರಮುಖ ಆಕರ್ಷಣೆಯಾಗಿ ಉಜ್ಜಯಿನಿಯ ಪ್ರಾಚೀನ 84 ಮಹಾದೇವರ ಪರಿಕಲ್ಪನೆಯನ್ನು ಪ್ರಧಾನ ವಿಷಯವಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದ್ದು, ಇದಕ್ಕೆ ಸಂಬಂಧಿಸಿದ ವರ್ಣರಂಜಿತ ಸ್ತಬ್ಧ ಚಿತ್ರಗಳು ನಗರ ಪ್ರದಕ್ಷಿಣೆಗೆ ಮತ್ತಷ್ಟು ಮೆರಗು ನೀಡಲಿವೆ. ಮಹಾಕಾಲೇಶ್ವರ ದೇವಾಲಯದ ಸಭಾಮಂಟಪದಲ್ಲಿ ಧಾರ್ಮಿಕ ಪೂಜಾ ವಿಧಿಗಳು ಮುಕ್ತಾಯಗೊಂಡವು.

0: ನಂತರ ಸಂಜೆ 4 ಗಂಟೆಗೆ ಮೆರವಣಿಗೆಯು ದೇವಾಲಯದ ಆವರಣದಿಂದ ಅಧಿಕೃತವಾಗಿ ಹೊರಡಲಿದೆ. ಜಾರ್ಖಂಡ್ನ ಪ್ರಮುಖ ನೇಮಕಾತಿ ಪರೀಕ್ಷೆಗಳಾದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವ ಅಪರಾಧ ತನಿಖಾ ಇಲಾಖೆ ಸಿಐಡಿ ಹಲವು ಪ್ರಮುಖ ಅಂಶಗಳನ್ನು ಬಯಲಿಗೆಳೆದಿದೆ. ಪರೀಕ್ಷಾ ಹೊರಗುತ್ತಿಗೆ ಸಂಸ್ಥೆಗಳು ಮತ್ತು ಮಧ್ಯವರ್ತಿಗಳ ಜಾಲ, ಸಾಫ್ಟ್ವೇರ್ ಮೂಲಕ ಫಲಿತಾಂಶ ತಿದ್ದುಪಡಿ ಮಾಡುವುದರಿಂದ ಹಿಡಿದು ಅತ್ಯಂತ ಭದ್ರತೆಯ ಸ್ಟ್ರಾಂಗ್ ರೂಂಗಳಿಂದ ಉತ್ತರ ಪತ್ರಿಕೆಗಳನ್ನು ಹೊರತಂದು ಹೋಟೆಲ್ ಮತ್ತು ಬಾಡಿಗೆ ಕೊಠಡಿಗಳಲ್ಲಿ ತಜ್ಞರಿಂದ ಬರೆಸಿ ಮರಳಿ ಸ್ಟ್ರಾಂಗ್ ರೂಂಗೆ ಇಡುವವರೆಗಿನ ಬೃಹತ್ ಹಗರಣವನ್ನು ಸಿಐಡಿ ವಿಶೇಷ ತನಿಖಾ ತಂಡ ಪತ್ತೆ ಹಚ್ಚಿದೆ. ಪತ್ತೆಯಾಗಿರುವ ಆನ್ಲೈನ್ ಪೋರ್ಟಲ್ ವ್ಯವಸ್ಥೆ, ತಾಂತ್ರಿಕ ಸಾಕ್ಷ್ಯಾಧಾರಗಳು, ಸರ್ವರ್ ಲಾಗ್ ಮತ್ತು ಹಣಕಾಸು ವಹಿವಾಟು ಆಧಾರಗಳ ಮೇಲೆ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ. ಹೊರ್ಮುಜ್ ಜಲಸಂಧಿಯಲ್ಲಿರುವ ಇರಾನ್ನ ಲಾರಾಕ್ ದ್ವೀಪದಲ್ಲಿನ ಮಿಲಿಟರಿ ನೆಲೆಗಳ ಮೇಲೆ ಅಮೆರಿಕ ಪಡೆಗಳು ನಿನ್ನೆ ರಾತ್ರಿ ಭೀಕರ ವೈಮಾನಿಕ ದಾಳಿ ನಡೆಸಿವೆ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ಪಡೆಗಳು ಹೊರ್ಮುಜ್ ಜಲಸಂಧಿಗೆ ಸಮುದ್ರದಲ್ಲಿ ಸ್ಫೋಟಕಗಳನ್ನು ಹೊತ್ತೊಯ್ಯುವ ರಾಕೆಟ್ಗಳನ್ನು ಉಡಾವಣೆ ಮಾಡಲು ಸಿದ್ದತೆ ನಡೆಸುತ್ತಿರುವುದನ್ನು ಗಮನಿಸಿದ ಅಮೆರಿಕ ಸೇನೆ ಲಾರಾಕ್ ದ್ವೀಪದಲ್ಲಿದ್ದ 2 ಇರಾನ್ ಲಾಂಚರ್ಗಳನ್ನು ಗುರಿಯಾಗಿಸಿ ಈ ದಾಳಿ ನಡೆಸಿದೆ. ಅಮೆರಿಕ ನಡೆಸಿದ ಈ ದಾಳಿಯಲ್ಲಿ ಹಲವಾರು ಇರಾನ್ ಮಿಲಿಟರಿ ಸಿಬ್ಬಂದಿ ಹಾಗೂ ನಾಗರಿಕರು ಮೃತಪಟ್ಟಿದ್ದಾರೆ ಮತ್ತು ಗಾಯಗೊಂಡಿದ್ದಾರೆ ಎಂದು ಇರಾನ್ನ ಸರ್ಕಾರಿ ಪ್ರಸಾರಕ ಐಆರ್ಐಬಿ ವರದಿ ಮಾಡಿದೆ. ಅಮೆರಿಕದ ಈ ವಾಯುದಾಳಿಗೆ ಇರಾನ್ ತಕ್ಷಣವೇ ಪ್ರತ್ಯುತ್ತರ ನೀಡಿದ್ದು, ಜೋರ್ಡನ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಐಆರ್ಜಿಸಿ ಪಡೆಗಳು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿವೆ. ಈ ಕ್ಷಿಪಣಿ ದಾಳಿಯು ಜೋರ್ಡನ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ತಲುಪಿದ್ದು, ಈ ಮೂಲಕ ಉಭಯ ದೇಶಗಳ ನಡುವಿನ ಸೇನಾ ಸಂಘರ್ಷವು ಮತ್ತಷ್ಟು ಭೀಕರ ಸ್ವರೂಪಕ್ಕೆ ತಿರುಗಿದೆ. ಯುಎಸ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಟೂರ್ನಿಯಲ್ಲಿ ತಮ್ಮ 25ನೇ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ದ ಸರ್ಬಿಯಾದ ನೋವಾಕ್ ಜೋಕೋವಿಚ್ ನ್ಯೂಯಾರ್ಕ್ನ ಆರ್ಥರ್ ಆಶ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಅರ್ಜೆಂಟೀನಾದ ಮರಿಯಾನೋ ನವೋನ್ ವಿರುದ್ಧ ಆಘಾತಕಾರಿ ಸೋಲನುಭವಿಸಿ ಪಂದ್ಯಾವಳಿಯಿಂದ ಹೊರಬಿದ್ದಿದ್ದಾರೆ. ಪಂದ್ಯದಲ್ಲಿ ಮರಿಯಾನೋ 7-6, 5-7, 4-6, 6-2, 6-1 ಸೆಟ್ಗಳ ಅಂತರದಲ್ಲಿ ಜೋಕೋವಿಚ್ ಅವರನ್ನು ಪರಾಭವಗೊಳಿಸಿದರು. ಮಹಿಳೆಯರ ಸಿಂಗಲ್ಸ್ನಲ್ಲಿ ಕೂಡ ಹಿರಿಯ ಟೆನಿಸ್ ಆಟಗಾರ್ತಿ ಅಮೆರಿಕದ ವೀನಸ್ ವಿಲಿಯಮ್ಸ್ ತಮ್ಮದೇ ದೇಶದವರಾದ ಸೋಫಿಯಾ ಕೆನಿನ್ ವಿರುದ್ದ ಪರಾಭವಗೊಂಡಿದ್ದಾರೆ. ದುಬೈನಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಮತ್ತು ಇಂಡೋನೇಷ್ಯಾ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಿರ್ಗಿಸ್ತಾನ್ನಲ್ಲಿ ಭಾರತದೊಂದಿಗೆ ತೊಡಗಿಸಿಕೊಂಡಿರುವ 4 ನಿಯೋಗಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. ಮುಂಬೈನಲ್ಲಿ ಅತ್ಯಾಧುನಿಕ ಡೈವಿಂಗ್ ಬೆಂಬಲ ನೌಕೆ, ಐಎನ್ಎಸ್ ನಿಪುಣ್ ನೌಕಾಪಡೆಗೆ ಸೇರ್ಪಡೆ. ಪೆಟ್ರೋಲ್ನಲ್ಲಿ ಎಥನಾಲ್ ಪ್ರಮಾಣ ಬಹಿರಂಗಪಡಿಸಲು ಕೋರಿದ್ದ ಪಿಐಎಲ್ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. 2030 ವೇಳೆಗೆ ಭಾರತ ಬ್ರೆಜಿಲ್ ದ್ವಿಪಕ್ಷೀಯ ವ್ಯಾಪಾರ $30 ಶತಕೋಟಿಗೆ ಹೆಚ್ಚಿಸುವ ಜಂಟಿ ಗುರಿ. ಹಾಗೂ ಯುಎಸ್ ಓಪನ್ ಟೆನಿಸ್, ಮೊದಲ ಸುತ್ತಿನಲ್ಲೇ ಸರ್ಬಿಯಾದ ನೋವಾಕ್ ಜೋಕೋವಿಚ್ಗೆ ಆಘಾತಕಾರಿ ಸೋಲು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:25:25. ಶ್ರೋತೃಗಳೇ, ಇದೀಗ ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯವರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ.

ಅನ್ನೋದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ವಾಣಿಜ್ಯ ಪ್ರಕಟಣೆ ಕೇಳಿದಿರಿ.

ಶ್ರೋತೃಗಳೇ, ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಚನ್ನವೀರ ಕಣವಿಯವರ ರಚನೆ ಕೇಳೋಣ ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
2: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
1: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಕವಿತಾ ಬಾರೆ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ದು.
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ.

0: ಬರ್ತಾ ಇದೆ, ನೀನೇನು ಕಲ್ಲು ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ನ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿಬಿಡಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡು ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ತೆ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೂ ನೀನು ಹಸಿ ಕಸನ ಗೊಬ್ಬರ ತರನೂ ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
4: ಸಮಯ 1:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಶ್ರೋತೃಗಳೇ, ಇಂದು ವಿಶ್ವ ಸುಗಮ ಸಂಗೀತ ದಿನ. ಪ್ರತಿ ವರ್ಷ August 31 ವಿಶ್ವ ಸುಗಮ ಸಂಗೀತ ದಿನವನ್ನು ಆಚರಿಸಲಾಗುತ್ತೆ. ಸಂಗೀತ ಮನುಷ್ಯನ ಮನಸ್ಸಿಗೆ ನೆಮ್ಮದಿ, ಸಂತೋಷ ಮತ್ತು ಉಲ್ಲಾಸವನ್ನು ನೀಡೋ ಅದ್ಭುತ ಕಲೆಯಾಗಿದೆ. ಭಾಷೆ, ಜಾತಿ, ಧರ್ಮ, ದೇಶ ಮತ್ತು ಗಡಿಗಳನ್ನು ಮೀರಿ ಮನುಷ್ಯರನ್ನು ಒಂದಾಗಿಸುವ ಶಕ್ತಿ ಸಂಗೀತಕ್ಕಿದೆ. ಅದರಲ್ಲೂ ಸುಗಮ ಸಂಗೀತವು ಸಾಮಾನ್ಯ ಜನರ ಮನಸ್ಸಿಗೆ ಸುಲಭವಾಗಿ ತಲುಪುವ ಅರ್ಥಪೂರ್ಣ ಸಾಹಿತ್ಯ ಮತ್ತು ಮಧುರವಾದ ಸಂಗೀತ ಸಂಯೋಜನೆಯ ಮೂಲಕ ಭಾವನೆಗಳನ್ನು ವ್ಯಕ್ತಪಡಿಸುವ ವಿಶಿಷ್ಟ ಕಲಾಪ್ರಕಾರವಾಗಿದೆ. ಕರ್ನಾಟಕದ ಸಂಗೀತ ಪರಂಪರೆಯಲ್ಲಿ ಸುಗಮ ಸಂಗೀತಕ್ಕೆ ವಿಶೇಷವಾದ ಸ್ಥಾನವಿದೆ. ಕನ್ನಡ ಸಾಹಿತ್ಯದ ಅನೇಕ ಮಹತ್ವದ ಕವಿಗಳು ಕವನಗಳು ಸುಗಮ ಸಂಗೀತದ ಮೂಲಕ ಜನಸಾಮಾನ್ಯರನ್ನು ತಲುಪಿವೆ. ಕುವೆಂಪು, ದರಾ ಬೇಂದ್ರೆ, ಕೆಎಸ್ ನರಸಿಂಹಸ್ವಾಮಿ, ಗೋಪಾಲಕೃಷ್ಣ ಅಡಿಗ, ಶಿವರುದ್ರಪ್ಪ ಅವರು ಸೇರಿದಂತೆ ಅನೇಕ ಕವಿಗಳ ಕಾವ್ಯಗಳಿಗೆ ಸಂಗೀತದ ಸ್ಪರ್ಶ ದೊರೆತು ಅವು ಜನಪ್ರಿಯ ಗೀತೆಗಳಾಗಿ ರೂಪುಗೊಂಡಿವೆ. ಕವಿತೆಯಲ್ಲಿರುವ ಭಾವ, ಪ್ರಕೃತಿ ಸೌಂದರ್ಯ, ಪ್ರೀತಿ, ವಿರಹ, ದೇಶಭಕ್ತಿ, ಮಾನವೀಯತೆ ಮತ್ತು ಜೀವನದ ವಿವಿಧ ಅನುಭವಗಳನ್ನು ಸುಗಮ ಸಂಗೀತ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುತ್ತದೆ. ವಿಶ್ವ ಸುಗಮ ಸಂಗೀತ ದಿನದ ಆಚರಣೆಯ ಮುಖ್ಯ ಉದ್ದೇಶ ಸುಗಮ ಸಂಗೀತದ ಮಹತ್ವವನ್ನು ಜನರಿಗೆ ಪರಿಚಯಿಸುವುದು ಮತ್ತು ಸಂಗೀತ ಕಲಾವಿದರನ್ನು ಪ್ರೋತ್ಸಾಹಿಸುವುದು. ಈ ದಿನದಂದು ವಿವಿಧೆಡೆ ಸಂಗೀತ ಕಾರ್ಯಕ್ರಮಗಳು, ಗೀತಗಾಯನ, ಸಂಗೀತ ಸ್ಪರ್ಧೆಗಳು, ಕಾರ್ಯಾಗಾರಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತದ ಬಗ್ಗೆ ಪರಿಚಯ ನೀಡೋದ್ರಿಂದ ಹೊಸ ಪೀಳಿಗೆಯಲ್ಲಿ ಸಂಗೀತದ ಆಸಕ್ತಿಯನ್ನು ಬೆಳೆಸಬಹುದು. ಇಂದಿನ ಡಿಜಿಟಲ್ ಯುಗದಲ್ಲಿ ಸಂಗೀತವನ್ನು ಕೇಳುವ ವಿಧಾನಗಳಲ್ಲಿ ಸಾಕಷ್ಟು ಬದಲಾವಣೆಗಳಿವೆ. ಮೊಬೈಲ್ ಫೋನ್, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮ ಮತ್ತು ವಿವಿಧ ಸಂಗೀತ ವೇದಿಕೆಗಳ ಮೂಲಕ ವಿಶ್ವದ ಯಾವುದೇ ಭಾಗದ ಹಾಡುಗಳನ್ನು ಕ್ಷಣಾರ್ಧದಲ್ಲಿ ಕೇಳಬಹುದು. ಇದರಿಂದ ಸುಗಮ ಸಂಗೀತಕ್ಕೂ ಹೊಸ ಶ್ರೋತೃಗಳು ದೊರೆತಿದ್ದಾರೆ. ಯುವ ಕಲಾವಿದರು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಹಳೆಯ ಸಂಗೀತಗಳನ್ನು ಹೊಸ ರೂಪದಲ್ಲಿ ಪರಿಚಯಿಸುತ್ತಿದ್ದಾರೆ. ಅದೇ ಸಮಯದಲ್ಲಿ ಮೂಲ ಸಾಹಿತ್ಯ,

ಉತ್ತಮ ಸಂಗೀತ ಸಂಯೋಜನೆ ಮತ್ತು ಕಲಾವಿದರ ಸೃಜನಶೀಲತೆಯನ್ನು ಉಳಿಸುವ ಜವಾಬ್ದಾರಿಯು ನಮ್ಮ ಮೇಲಿದೆ. ಒಟ್ಟಿನಲ್ಲಿ ಸುಗಮ ಸಂಗೀತವು ನಮ್ಮ ಜೀವನಕ್ಕೆ ಮಧುರತೆಯನ್ನು ತುಂಬುವ ಅಮೂಲ್ಯ ಕಲೆಯಾಗಿದೆ. ಅದು ಮನಸ್ಸನ್ನು ಸಂತೋಷಗೊಳಿಸುವುದರ ಜೊತೆಗೆ ನಮ್ಮ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವ ಕೆಲಸ ಮಾಡುತ್ತೆ. ಆಗಸ್ಟ್ 31ರಂದು ಆಚರಿಸುವ ವಿಶ್ವ ಸುಗಮ ಸಂಗೀತ ದಿನವು ಸಂಗೀತದ ಸೌಂದರ್ಯವನ್ನು ಆಸ್ವಾದಿಸಲು, ಕಲಾವಿದರನ್ನು ಗೌರವಿಸಲು ಮತ್ತು ನಮ್ಮ ಸಂಗೀತ ಪರಂಪರೆಯನ್ನು ಸಂರಕ್ಷಿಸಲು ಪ್ರೇರಣೆ ನೀಡಲಿ. ಆಪ್ತಮಿತ್ರ ಚಿತ್ರಕ್ಕೆಂದು ಹಾಡಿದ್ದಾರೆ ಮಧುಬಾಲಕೃಷ್ಣ, ಸಾಹಿತ್ಯ ರಚನೆ ಗುಟೋರಿ, ಸಂಗೀತ ಗುರುಕಿರಣ್.

ಶ್ರೋತೃಗಳೇ, ನಿನ್ನೆ ಅಂದರೆ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತೆ. ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವು ಸಮಾಜದಲ್ಲಿ ಕ್ರೀಡೆ ಮತ್ತು ದೈಹಿಕ ಚಟುವಟಿಕೆಯ ಪಾತ್ರವನ್ನು ಆಚರಿಸಲು ಮೀಸಲಿರುವ ರಾಷ್ಟ್ರೀಯ ಆಚರಣೆಯಾಗಿದೆ. ಭಾರತದ ಶ್ರೇಷ್ಠ ಹಾಕಿ ದಂತಕಥೆಗಳಲ್ಲಿ ಒಬ್ಬರಾದ ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನಾಚರಣೆಯಂದು ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತೆ. ಇದು ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವವಾಗಿಯೂ ಕಾರ್ಯನಿರ್ವಹಿಸುತ್ತೆ. ಅವರ ಹೆಸರು ಭಾರತೀಯ ಹಾಕಿ ಮತ್ತು ಕ್ರೀಡಾ ಶ್ರೇಷ್ಠತೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಸಮತೋಲಿತ ಬೆಳವಣಿಗೆಗೆ ಕ್ರೀಡೆಗಳು ಅತ್ಯಗತ್ಯ ಎಂಬ ಸಂದೇಶದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಮಹತ್ವ ಅಡಗಿದೆ. ದೈಹಿಕ ಚಟುವಟಿಕೆಯು ಫಿಟ್ನೆಸ್ ಅನ್ನು ಬೆಂಬಲಿಸುತ್ತೆ, ಆದರೆ ಸಂಘಟಿತ ಕ್ರೀಡೆಗಳು ಶಿಸ್ತು, ತಾಳ್ಮೆ, ಏಕಾಗ್ರತೆ, ಸಹಕಾರ ಮತ್ತು ಪ್ರಯತ್ನಕ್ಕೆ ಗೌರವವನ್ನು ಬೆಳೆಸಲು ಸಹಾಯ ಮಾಡುತ್ತೆ. ಯುವಜನರಿಗೆ ಕ್ರೀಡೆಗಳು ಆತ್ಮವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸಬಹುದು. ಗೆಲುವು ಸೋಲು ಎರಡು ಉಪಯುಕ್ತ ಜೀವನ ಪಾಠಗಳನ್ನು ಕಲಿಸುತ್ತವೆ ಮತ್ತು ಭಾಗವಹಿಸುವಿಕೆಯು ವಿದ್ಯಾರ್ಥಿಗಳು ನ್ಯಾಯಯುತತೆ, ಜವಾಬ್ದಾರಿ ಮತ್ತು ತಂಡದ ಕೆಲಸವನ್ನು ಪ್ರಾಯೋಗಿಕ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಈಗ ಕೇಳೋಣ ವಂಶಿ ಚಿತ್ರದ ಗೀತೆ. ಹಾಡಿದ್ದಾರೆ ಸೋಹಮ್ ಚಕ್ರವರ್ತಿ. ಸಾಹಿತ್ಯ ರಚನೆ ವಿ ನಾಗೇಂದ್ರ ಪ್ರಸಾದ್. ಸಂಗೀತ ಆರ್ ಪಿ ಪಟ್ನಾಯಕ್.

0: ಶ್ರೋತೃಗಳೇ, ಇದೀಗ ಒಂದು ವಾಣಿಜ್ಯ ಪ್ರಕಟಣೆ. ಇದಾದ ಬಳಿಕ ಪ್ರಚಲಿತ ಕಾರ್ಯಕ್ರಮ ಮುಂದುವರಿಯಲಿದೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ರೂಪಾಯಿ ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳೋ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಅನ್ನೋದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ವಾಣಿಜ್ಯ ಪ್ರಕಟಣೆಯೊಂದನ್ನು ಕೇಳಿದಿರಿ.
1: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
0: ಶ್ರೋತೃಗಳೇ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನವು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತೆ. ಈ ಪಾಕ್ಷಿಕದ ಮುಖ್ಯ ಉದ್ದೇಶ ಜನರಲ್ಲಿ ನೇತ್ರದಾನದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದು ಮತ್ತು ಹೆಚ್ಚು ಜನರನ್ನ ನೇತ್ರದಾನ ಮಾಡಲು ಪ್ರೇರೇಪಿಸೋದು. ನೇತ್ರದಾನ ಅಂದರೆ ವ್ಯಕ್ತಿಯ ಮರಣದ ನಂತರ ಅವರ ಕಣ್ಣುಗಳಲ್ಲಿರುವ ಕಾನ್ಯಾನ ದಾನ ಮಾಡಿ ದೃಷ್ಟಿ ಕಳೆದುಕೊಂಡವರಿಗೆ ಮರುಜೀವ ನೀಡುವ ಪ್ರಕ್ರಿಯೆ. ಭಾರತದಲ್ಲಿ ಲಕ್ಷಾಂತರ ಜನರು ಕಣ್ಣಿನ ಕಾರ್ನಿಯ ಸಮಸ್ಯೆಯಿಂದ ದೃಷ್ಟಿಹೀನರಾಗ್ತಾ ಇದ್ದಾರೆ. ಒಂದು ನೇತ್ರದಾನದಿಂದ 2 ಮಂದಿಗೆ ದೃಷ್ಟಿ ನೀಡಬಹುದು. ಇದು ಜೀವಿತಾವಧಿಯಲ್ಲೇ ಮಾಡಬಹುದಾದ

ಅತ್ಯುತ್ತಮ ಮಾನವೀಯ ಸೇವೆ. ನೇತ್ರದಾನ ಮರಣದ 4-6 ಗಂಟೆಗಳ ಒಳಗೆ ಮಾಡಬಹುದು. ಯಾವುದೇ ವಯಸ್ಸಿನವರು ನೇತ್ರದಾನಕ್ಕೆ ಅರ್ಹರು. ನೇತ್ರದಾನ ಹೇಗೆ ಮಾಡಬಹುದು ಎಂಬುದರ ಬಗ್ಗೆ ನೋಡೋದಾದರೆ, ನಮ್ಮ ಸಮೀಪದ ಐ ಬ್ಯಾಂಕ್ನಲ್ಲಿ ಹೆಸರು ನೋಂದಾಯಿಸಬೇಕು. ಅದಕ್ಕೂ ಮೊದಲು ನಮ್ಮ ಕುಟುಂಬದ ಸದಸ್ಯರಿಗೆ ನಮ್ಮ ಇಚ್ಛೆಯನ್ನು ತಿಳಿಸಬೇಕು. ಕೇಳುಗರೆ, ಈ ಪಾಕ್ಷಿಕದ ಉದ್ದೇಶ ಕಣ್ಣಿನ ಆರೋಗ್ಯದ ಬಗ್ಗೆ ಜಾಗೃತಿ, ನೇತ್ರದಾನಕ್ಕೆ ಪ್ರೋತ್ಸಾಹ ಮತ್ತು ದೃಷ್ಟಿ ಸಮಸ್ಯೆ ಹೊಂದಿರುವವರಿಗೆ ಹೊಸ ಬೆಳಕು ನೀಡುವುದಾಗಿದೆ. ಕೇಳೋಣ ಬೆಳ್ಳಿ ಕಲುಂಗುರ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

0: ಕೇಳುಗರೇ, ಪ್ರಚಲಿತ ಕಾರ್ಯಕ್ರಮದಲ್ಲಿ ಈ ಗೀತೆಯ ಮುಂಚೆ ನಾವು ನೇತ್ರದಾನದ ಬಗ್ಗೆ ಮಾತನಾಡ್ತಾ ಇದ್ದೋ. ನಾವು ಹೋದರೂ ನಮ್ಮ ಕಣ್ಣುಗಳು ಬದುಕಲಿ, ಇನ್ನೊಬ್ಬರ ಜೀವನದಲ್ಲಿ ಬೆಳಕು ಹರಡಲಿ. ನೇತ್ರದಾನವು ಕೇವಲ ದಾನವಲ್ಲ, ಅದು ಒಂದು ಜೀವಕ್ಕೆ ಹೊಸ ಪ್ರಪಂಚ ನೀಡುವ ಮಹಾದಾನ ಅನ್ನೋದು ನಮಗೆ ನೆನಪಿರಲಿ ಅಂತ ಹೇಳ್ತಾ ಇವತ್ತಿನ ಪ್ರಚಲಿತ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.
1: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಅಲೆ ಅಲೆಯ ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ. ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
3: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

0: ರಾಷ್ಟ್ರದ ಹಿತ, ರಾಷ್ಟ್ರದ ಏಕತೆ ಮತ್ತು ಪ್ರಗತಿ ಭಾರತೀಯರಾದ ನಮ್ಮೆಲ್ಲರ ಗುರಿಯಾಗಿರಲಿ. ದೇಶದ ಹಿತ ಕಾಪಾಡುವುದರಲ್ಲೇ ಮಾನವತೆಯ ಹಿತ ಸಾಧನೆ ಇದೆ. ವ್ಯಕ್ತಿಗತ ಆಸೆಗಿಂತ ಸಮಾಜದ ಹಿತ ಸಾಧಿಸುತ್ತಾ ಏಕತೆ, ಸಮಗ್ರತೆ ಮತ್ತು ರಾಷ್ಟ್ರದ ಸುಖ ಸಮೃದ್ಧಿಗಾಗಿ ಶ್ರಮಿಸೋಣ.
1: ಶ್ರೋತೃಗಳೇ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪತ್ರಾಧಾರಿತ ಕಾರ್ಯಕ್ರಮ ಪತ್ರಕಾರಂಜಿ, ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಇದರ ಮುಂದುವರಿದ ಭಾಗ ಪ್ರಸಾರವಾಗಲಿದೆ. 5:30ಕ್ಕೆ ಚಿತ್ರಕಾವೇರಿ, 6:51ಕ್ಕೆ ಕೃಷಿ ರಂಗ, ಇದರಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಚ್ಎಸ್ ಇಮ್ರಾನ್ ಖಾನ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 2 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂ ಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ, ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5ರಿಂದ ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರವಾಹ ಹಾಗೂ ಭೂಕುಸಿತದಿಂದಾಗಿ ರಾಜ್ಯದ 26 ಮಂದಿ ನಾಪತ್ತೆಯಾಗಿದ್ದಾರೆ ಎಂದು ಮುಖ್ಯಮಂತ್ರಿ ಡಿ

0: ಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವರಲ್ಲಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ನಿವಾಸಿಗಳು ಸೇರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. 13 ಮಂದಿಯ ಕುಟುಂಬಸ್ಥರು ಪತ್ತೆಯಾಗಿದ್ದು ಇನ್ನೂ 13 ಮಂದಿಗಾಗಿ ಶೋಧ ಮುಂದುವರೆದಿದೆ ಎಂದು ಹೇಳಿದ್ದಾರೆ. ಅಧಿಕಾರಿಗಳು ನಾಪತ್ತೆಯಾಗಿರುವ ಕುಟುಂಬಸ್ಥರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಡಾ ಕೆ ಶಿವರಾಮ ಕಾರಂತ ಬಡಾವಣೆಯ ಭೂಮಿ ಮಾಲೀಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಭೂ ಪರಿಹಾರ ವಿತರಣೆ ಮಾಡಿದರು. ಬೆಂಗಳೂರಿನ ನೆಹರೂ ತಾರಾಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಭೂ ಗ್ಯಾರಂಟಿ ಜಾರಿಗೊಳಿಸಲು ಸರ್ಕಾರ ಬದ್ದವಿದೆ ಎಂದು ತಿಳಿಸಿದ್ದಾರೆ. ಭೂಮಿ ನೀಡಿದವರಿಗೆ ಪರಿಹಾರ ನೀಡುವುದರ ಜೊತೆಗೆ ಅವರ ಜಮೀನಿನಲ್ಲಿಯೇ ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಚಿವ ಕೃಷ್ಣ ಬೈರೇಗೌಡ, ಬಿಡಿಎ ಅಧ್ಯಕ್ಷ ಎನ್ಇ ಹ್ಯಾರಿಸ್, ಶಾಸಕರಾದ ಎಸ್ಆರ್ ವಿಶ್ವನಾಥ್, ಎಸ್ ಮುನಿರಾಜು, ಬಿಡಿಎ ಆಯುಕ್ತ ಮಣಿವಣ್ಣನ್ ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಸೇವೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಹವಾಲುಗಳನ್ನು ದಾಖಲಿಸಲು ಗ್ರಾಮೀಣ ಭಾಗದ ಜನರಿಗೆ ಅನುವಾಗುವಂತೆ ಡ್ಯಾಶ್ಬೋರ್ಡ್ ಆಧಾರಿತ ದೂರು ದಾಖಲು ಇತ್ಯರ್ಥಕ್ಕೆ ಆನ್ಲೈನ್ ವ್ಯವಸ್ಥೆ ರೂಪಿಸಲು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಈ ಸ್ವತ್ತು, ತೆರಿಗೆ ನಿರ್ಧಾರ, ಸಾಮಾಜಿಕ ಅರಣ್ಯೀಕರಣ, ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆರೆ ನಿರ್ವಹಣೆ, ಕೆರೆ ಒತ್ತುವರಿ, ವಿಬಿಜಿ ರಾಮ್ಜಿ ಸೇರಿದಂತೆ ಯಾವುದೇ ಅಹವಾಲನ್ನು ದಾಖಲಿಸಲು ಮತ್ತು ಅದಕ್ಕೆ ತಕ್ಷಣ ಸ್ಪಂದಿಸಲು ಈ ವ್ಯವಸ್ಥೆ ಜಾರಿಗೆ ತರುವಂತೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದ ಸುಮಾರು ಅರ್ಧದಷ್ಟು ಜನಸಂಖ್ಯೆಯೊಂದಿಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೇರ ಸಂಪರ್ಕ ಹೊಂದಿದೆ. ಈ ಹಿನ್ನೆಲೆಯಲ್ಲಿ ಕುಂದುಕೊರತೆಗೆ ಸ್ಪಂದಿಸುವುದು ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ಜನರು ಈ ಸಂಬಂಧ ವಿಡಿಯೋ ಮತ್ತು ಫೋಟೋ ಸಹಿತ ದೂರು ದಾಖಲಿಸಬಹುದಾಗಿದೆ. ಕೆಪಿಎಸ್ಸಿ ಹಗರಣದಲ್ಲಿ ತಮ್ಮ ಪಾತ್ರವಿರುವುದು ಸಾಬೀತಾದರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸುವುದು, ಪರೀಕ್ಷೆ ನಡೆಸುವುದು, ತಾತ್ಕಾಲಿಕ ಹಾಗೂ ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸುವುದು ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಕೆಪಿಎಸ್ಸಿಯೇ ನಿರ್ವಹಿಸುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೆಪಿಎಸ್ಸಿಯ ಅಧೀನದಲ್ಲಿರುವ ಒಎಂಆರ್ ಶೀಟ್ಗಳಲ್ಲಿ ಅಕ್ರಮ ನಡೆದಿದ್ದರೆ ಅದಕ್ಕೆ ಸಚಿವರು ಹೇಗೆ ಹೊಣೆಯಾಗುತ್ತಾರೆ ಎಂದು ಪ್ರಶ್ನಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿಗಳ ಮರು ಪರಿಶೀಲನೆ ಕಾರ್ಯವನ್ನು ಕೈಗೊಳ್ಳಲು ರಾಜ್ಯ ಸರ್ಕಾರ ಸಿದ್ದತೆ ನಡೆಸಿದೆ. ಇದರಿಂದ ಅನರ್ಹ ಫಲಾನುಭವಿಗಳನ್ನು ಹೊರಗಿಡಲು ಹಾಗೂ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ತಲುಪಲು ಸಾಧ್ಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ. ಮರು ಪರಿಶೀಲನಾ ಕಾರ್ಯಕ್ಕಾಗಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ. ಸರ್ಕಾರದ ಸಿಬ್ಬಂದಿ ಫಲಾನುಭವಿಗಳ ನಿವಾಸಗಳಿಗೆ ಭೇಟಿ ನೀಡಿ ಮೀಸಲಾದ ಅರ್ಜಿಯ ಮೂಲಕ ವಿವರಗಳನ್ನು ಸಂಗ್ರಹಿಸಲಿದ್ದಾರೆ. ಮುಖ್ಯ ದೃಢೀಕರಣ ಹಾಗೂ ಬಯೋಮೆಟ್ರಿಕ್ ಪರಿಶೀಲನೆಯನ್ನು ಪ್ರಕ್ರಿಯೆಯ ಭಾಗವಾಗಿ ಬಳಸಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿರ್ಧರಿಸಿದೆ. ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದ 3 ವರ್ಷಗಳ ಬಳಿಕ ಸರ್ಕಾರ ಪರಿಶೀಲನಾ ಕಾರ್ಯ ಕೈಗೆತ್ತಿಕೊಂಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಆರಂಭವಾಗಲಿರುವ ಪ್ರಜಾಸೇವಾ ಅಭಿಯಾನಕ್ಕೆ 5 ಸೆಪ್ಟೆಂಬರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ದೊರೆಯಲಿದೆ. ಸಾರ್ವಜನಿಕರು ತಮ್ಮ ಸಣ್ಣಪುಟ್ಟ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಸರ್ಕಾರ ಈ ಸೇವೆ ಆರಂಭಿಸಿದೆ. ಸಾರ್ವಜನಿಕರ ಕುಂದುಕೊರತೆಗಳನ್ನು ನೇರವಾಗಿ ಆಲಿಸಿ ಸ್ಥಳದಲ್ಲೇ ಅಥವಾ ನಿರ್ದಿಷ್ಟ ಅವಧಿಯಲ್ಲಿ ಪರಿಹಾರ ಒದಗಿಸುವ ಏಕೀಕೃತ ವ್ಯವಸ್ಥೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲಾ ಇಲಾಖೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚನೆ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಪ್ರಜಾಸೇವಾ ಅಭಿಯಾನವನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಕುಂದುಕೊರತೆ ಅಹವಾಲುಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ಹಗರಣಗಳಿಗೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರನ್ನು ಇಂದು ಅಪರಾಧ ತನಿಖಾ ಇಲಾಖೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು

0: ಅವರನ್ನು 14 ದಿನಗಳ ಕಾಲ ಕಸ್ಟಡಿಗೆ ಕೋರುವ ಸಾಧ್ಯತೆ ಇದೆ. ಈ ನಡುವೆ ಹಗರಣಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ದೊನಗಾಪುರ ಗ್ರಾಮದಲ್ಲಿರುವ ಬಿಜೆಪಿ ನಾಯಕ ಬಸವರಾಜ್ ಕನ್ನಾಳೆ ನಿವಾಸದಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಒಎಂಆರ್ ಉತ್ತರ ಪತ್ರಿಕೆಗಳ ತಿರುಚುವಿಕೆ, ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ಅಕ್ರಮ ಮತ್ತು ಅಭ್ಯರ್ಥಿಗಳ ನೇಮಕಾತಿಗೆ ಅನುಕೂಲ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಭಾಗಿಯಾಗಿರುವ ಆರೋಪಗಳ ಕುರಿತು ಸಿಐಡಿ ತನಿಖೆ ನಡೆಸುತ್ತಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗೆ ರಾಜಾತಿಥ್ಯ ನೀಡಿದ ಹಾಗೂ ಜೈಲಿನ ಕೊಠಡಿಗಳಲ್ಲಿ ಕೈದಿಗಳಿಗೆ ಸೌಲಭ್ಯ ಒದಗಿಸಲು ಹಣ ನಿಗದಿಪಡಿಸಿದ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಕಾರಾಗೃಹ ಅಧೀಕ್ಷಕಿ ಶಾಂತಮ್ಮ ಅವರನ್ನು ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ವರ್ಗಾವಣೆ ಮಾಡಿ ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಆದೇಶ ಹೊರಡಿಸಿದ್ದಾರೆ. ಭೂ ಅಕ್ರಮ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಎಡಿಎಲ್ಆರ್ ಅಧಿಕಾರಿಯನ್ನು ಯಾವುದೇ ಗಂಭೀರ ಕಾಯಿಲೆ ಇಲ್ಲದಿದ್ದರೂ ಬೆನ್ನು ನೋವಿನ ನೆಪವೊಡ್ಡಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನ್ಯಾಯಾಲಯಕ್ಕೆ ಯಾವುದೇ ಮಾಹಿತಿ ನೀಡದೆ ಕೈದಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಮಂಡ್ಯ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಚಂದ್ರಶೇಖರ್ ಮಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಈ ವಿಚಾರ ಬೆಳಕಿಗೆ ಬಂದಿತ್ತು. ಎಥೆನಾಲ್ ತಯಾರಕರಿಂದ ಮೆಕ್ಕೆಜೋಳಕ್ಕೆ ಹೆಚ್ಚುತ್ತಿರುವ ಬೇಡಿಕೆ ಹಿನ್ನೆಲೆಯಲ್ಲಿ ಕೋಳಿ ಸಾಕಾಣಿಕೆ ಆಹಾರದ ವೆಚ್ಚದಲ್ಲಿ ಏರಿಕೆಯಾಗಿದೆ. ಇದು ಕೋಳಿ ಮಾಂಸ ಹಾಗೂ ಮೊಟ್ಟೆ ಉತ್ಪಾದನೆಯ ಮೇಲೆ ಆರ್ಥಿಕ ಒತ್ತಡ ಉಂಟು ಮಾಡಿದೆ ಎಂದು ಕೋಳಿ ಸಾಕಾಣಿಕೆದಾರರ ಒಕ್ಕೂಟ ತಿಳಿಸಿದೆ. ಕರ್ನಾಟಕ ಮತ್ತು ಬಿಹಾರದಲ್ಲಿ ಬೆಳೆಯುವ ಮೆಕ್ಕೆಜೋಳದ ಮೇಲೆ ಕೋಳಿ ಸಾಕಾಣೆ ಉದ್ಯಮವು ಹೆಚ್ಚು ಅವಲಂಬಿತವಾಗಿದೆ. ಕೃತಕ ಕೊರತೆ ಸೃಷ್ಟಿಸಲು ಮತ್ತು ಬೆಲೆಗಳನ್ನು ಹೆಚ್ಚಿಸಲು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಿಂದ ದಾಸ್ತಾನುಗಳನ್ನು ತಡೆಹಿಡಿಯುತ್ತಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ವಿನೂತನವಾಗಿ ಹಾಗೂ ಜನಪರವಾಗಿ ಆಯೋಜಿಸುವ ಮೂಲಕ ಯಶಸ್ವಿಗೊಳಿಸಬೇಕು ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ತಿಳಿಸಿದ್ದಾರೆ. ದಸರಾ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದಸರಾ ಕಾರ್ಯಕ್ರಮಗಳು ಕೇವಲ ಉತ್ಸವದ ಆಚರಣೆಗೆ ಸೀಮಿತವಾಗದೆ ಎಲ್ಲಾ ವರ್ಗದ ಜನರು ಭಾಗವಹಿಸುವಂತಹ ಜನಪರ ಮಹೋತ್ಸವವಾಗಬೇಕು. ಸಾರ್ವಜನಿಕರಿಗೆ ಹೊಸ ಅನುಭವ ನೀಡುವ ರೀತಿಯಲ್ಲಿ ವೈವಿಧ್ಯಮಯ ಹಾಗೂ ವಿನೂತನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಎಂದು ಹೇಳಿದ್ದಾರೆ. ಕ್ರೀಡಾ ದಸರಾವನ್ನು ಪರಿಣಾಮಕಾರಿಯಾಗಿ ಆಯೋಜಿಸಬೇಕು. ತಾಲೂಕಿನ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಬೇಕು. ಮೈಸೂರಿನಲ್ಲಿ ಆಯೋಜಿಸುವ ಮಾದರಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿಯೂ ಯುವ ಸಂಭ್ರಮ ಕಾರ್ಯಕ್ರಮ ನಡೆಸಬೇಕು ಎಂದು ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಶ್ರೀರಂಗಪಟ್ಟಣ ದಸರಾ ಮಹೋತ್ಸವವನ್ನು ಈ ಬಾರಿ ಅರ್ಥಪೂರ್ಣವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜಿಸುವ ಉದ್ದೇಶದಿಂದ 12 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ದೇಶಗಳ ಮಧ್ಯೆ ರಾಷ್ಟಗಳ ಮಧ್ಯೆ ಭಾವೈಕ್ಯ ಮೂಡಿಸಲು ಹಾಗೂ ಕೌಶಲ್ಯ ರೂಢಿಸಿಕೊಳ್ಳಲು ಕ್ರೀಡೆ ಸಹಕಾರಿಯಾಗಲಿದೆ ಎಂದು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಸನ ರಘು ರಾಮನಗರದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟೀಯ ಕ್ರೀಡಾ ದಿನಾಚರಣೆಯಲ್ಲಿ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ ಪ್ರಸಕ್ತ ಸಾಲಿನ ಕಾಯಂ ವಾಸಿಸುತ್ತಿರುವ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ವಿವಿಧ ಯೋಜನೆಗಳಡಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 26 ಮಂದಿ ನಾಪತ್ತೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಹಿತಿ. ಬಿಡಿಎ ವತಿಯಿಂದ ನಿರ್ಮಿಸಲಾಗಿರುವ ಶಿವರಾಮ ಕಾರಂತ ಬಡಾವಣೆ ಭೂಮಾಲೀಕರಿಗೆ ಸರ್ಕಾರದಿಂದ ಪರಿಹಾರ ವಿತರಣೆ. ಈ ಸ್ವತ್ತು ತೆರಿಗೆ ನಿರ್ಧಾರ ಕಾಮಗಾರಿ ಕುರಿತ ದೂರು ದಾಖಲಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ. ಕೆಪಿಎಸ್ಸಿ ಅಕ್ರಮದಲ್ಲಿ ತಮ್ಮ ಪಾತ್ರ ಸಾಬೀತಾದರೆ ರಾಜಕೀಯ ನಿವೃತ್ತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸೆಪ್ಟೆಂಬರ್ 5 ರಾಜ್ಯಾದ್ಯಂತ ಪ್ರಜಾಸೇವಾ ಅಭಿಯಾನ, ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಸರ್ಕಾರ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಈಗ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಸ್ ರಾಧಾ ಪ್ರತಿ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:18. ಶ್ರೋತೃಗಳೇ, ಇಂದಿನ ಈ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ರೇಷ್ಮಾ ತೀರ್ಥರಾಮ್.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ

ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6ರಂದು ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ ಅಂತ್ಯಾಕ್ಷರಿ.

ಆಕಾಶವಾಣಿ ಮಡಿಕೇರಿ, ಸಮಯ 4:04. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಹರಪ್ಪನಹಳ್ಳಿ ಭೀಮವ್ವ ಇವರ ರಚನೆ, ಹಾಡಿದ್ದಾರೆ ವಿದ್ಯಾಭೂಷಣ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಕ್ತಿಗೀತೆಗಳನ್ನು ಆಲಿಸ್ತಾ ಇದ್ದೀರಾ. ಈಗ ಸಮಯ 4:15:30. ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಬಾಂಬೆ ಸಹೋದರಿಯರು ಹಾಡಿರುವ ಎಚ್ಎ ಕಟ್ಟಿ ಇವರ ರಚನೆ.

ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು. ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
1: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
0: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು. ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:34. ಈಗ ನೆನಪು ನಿನಾದ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಬೆಂಕಿಯ ಬಲೆ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ರಾಗ ಸಂಯೋಜನೆ ರಾಜನ್ ನಾಗೇಂದ್ರ ಅವರದು. ಸಾಹಿತ್ಯ ಟಿ ಉದಯಶಂಕರ್.

ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರು ಹಾಡಿರುವ ದೇವರ ಆಟ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ, ಸಾಹಿತ್ಯ ಜಿ ಉದಯಶಂಕರ್ ಅವರದು.

0: ಚಿತ್ರರಂಗ ಬಹು ಕಲೆಗಳ ಸಂಗಮ.
1: ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ.
0: ಸಾಹಿತ್ಯ, ಸಂಗೀತ, ನೃತ್ಯ, ಅಭಿನಯ, ಬಾಳಿನ ವಿವಿಧ ಮಜಲುಗಳು, ಸೌಂದರ್ಯ ಮೀಮಾಂಸೆ, ಜೀವನ ಸಂದೇಶ, ಒಂದೇ ಎರಡೇ.
2: ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ.
0: ನೂರಾರು ಚಿತ್ರ ಪ್ರೇಮಿಗಳು, ನಟ ನಟಿಯರು, ಬರಹಗಾರರಿಗೆ ಬಾಳಿಗೊಂದು ಸಂತೋಷದ ನೆಲೆ ನೀಡಿದೆ ಚಿತ್ರರಂಗ. ಕೌಟುಂಬಿಕ ಜೀವನದ ಸೊಬಗು, ವೈಚಿತ್ರ್ಯ ಜೊತೆಗೆ ಕರಾಳ ಮುಖಗಳನ್ನು ಸಶಕ್ತವಾಗಿ ಚಿತ್ರಿಸಿದೆ ಸಿನಿಮಾ ರಂಗ.
3: ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಓರಿ ಕಣ್ಣು.
0: ಸುಖ ಬಾಳಿನ ದಾರಿ ತೋರಿದ ಚಿತ್ರರಂಗದಿಂದ ಸೆಳೆಯಲ್ಪಡದ ಕವಿಗಳಿಲ್ಲ, ಕತೆಗಾರರಿಲ್ಲ.

ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ
2: ಸಮಯ 4:47:53. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಚಿ ಉದಯಶಂಕರ್ ಅವರ ಸಾಹಿತ್ಯ.

ಗೀತಾ ಚಿತ್ರದ ಗೀತೆ ಇದು. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸಂಗೀತ ಇಳಿಯರಾಜ ಅವರದ್ದು. ಸಾಹಿತ್ಯ ಜಿ ಉದಯಶಂಕರ್.

0: ಜೀವ ನೀನು ನನ್ನ ಬಾಳ ಜ್ಯೋತಿ ನೀನು.
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಂ ರಂಗರಾವ್ ಅವರ ರಾಗ ಸಂಯೋಜನೆಯ ನಾಗಕಾಲ ಭೈರವ ಚಿತ್ರದ ಗೀತೆ. ಈ ಗೀತೆಯನ್ನ ಬರೆದಿದ್ದಾರೆ ವಿಜಯನಾರಸಿಂಹ, ಗಾಯಕರು ಕೆಜೆ ಯೇಸುದಾಸ್ ಹಾಗೂ ಬೆಂಗಳೂರು ಲತಾ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
2: ರೋಣಿತಾಗಲಿ ಮುಂದೆ ಹೋಗಲಿ ದೂರ ತೀರವತೇರಲಿ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
3: ಆಕಾಶವಾಣಿ ಮಡಿಕೇರಿ, ಸಮಯ 5:02:19. ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದ್ರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ

0: ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
5: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
6: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
7: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರ್. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
8: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
9: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
8: ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
10: ಮನಸ್ಸು ಹೂವಿನಂತೆ ಕೋಮಲ, ಮನಸ್ಸು ಹೂವಿನಂತೆ ಮೃದು, ಸೂಕ್ಷ್ಮ ಮನಸ್ಸನ್ನ ಅರಿಯುವ ಕೆಲಸ ನಮ್ಮದಾಗಬೇಕು. ಅರಿಯದಿದ್ದರೆ ಆ ಸೂಕ್ಷ್ಮತೆಗೆ ನೋವನ್ನುಂಟು ಮಾಡುವುದು ಎಷ್ಟು ಸರಿ?
11: ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ.
10: ಮನಸ್ಸು ಹೂವಿನಂತೆ ಕೋಮಲ, ಹೂವಿನಂತೆ ಮೃದು, ಆ ಸೂಕ್ಷ್ಮತೆಯನ್ನ ಪ್ರತಿಯೊಬ್ಬರೂ ಅರಿಯುವುದು ನೈತಿಕತೆಯ ಸಾಕಾರ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:07:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ.

0: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ನಾನು ವಿದ್ಯಾ,
1: ನಾನು ಲಲಿತಾ.
0: ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ.

ಕೇಳುಗರೆ, ಈ ಬಾರಿಯ ಪತ್ರಕಾರಂಜಿಯಲ್ಲಿ ನಾವು ಕಳೆದ ಬಾರಿ ಕೊಟ್ಟಂತಹ ವಿಷಯಕ್ಕೆ ಬಂದಿರುವ ಮಿಕ್ಕಿದ ಪತ್ರಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ಅನುಭವಗಳು ಹಾಗೂ ನೆನಪುಗಳು ಅನ್ನುವಂಥದ್ದು.

0: ಹಾಗಾದ್ರೆ ಇವತ್ತಿನ ಈ ಕಾರ್ಯಕ್ರಮದ ಮೊದಲ ಪತ್ರವನ್ನ ನೀನೇ ಓದ್ತೀಯಾ ಲಲಿತಾ?
1: ಸರಿ ವಿದ್ಯಾ. ಎಸ್ ಕೆ ಈಶ್ವರಿಯವರು ಮೇಕೇರಿಂದ ಬರೆದಂತಹ ಪತ್ರಗಳು ಇದ್ದಾವೆ.
0: ಓದ್ತಾ ಹೋಗು.
1: ಇದು ಕಾರ್ಡ್ ಆದ ಕಾರಣ ಪತ್ರಗಳು ಅಂತ ಹೇಳಿದೆ. ಯಾಕೆಂದ್ರೆ ಪತ್ರಗಳು ಅಂತ ಹೇಳುವಾಗ ಎಷ್ಟಿದಾವೆ ಅಂತ ತಿಳ್ಕೊಳ್ಳೋದು ಬೇಡ. ಇದು ಕಾರ್ಡ್ ಆದ ಕಾರಣ ನಾಲ್ಕು ಪತ್ರಗಳು ಇವೆ.
0: ಆಯ್ತು.
1: ಪ್ರೀತಿಯ ವಾಣಿಗೆ ನಮಸ್ಕಾರ.
0: ನಾವು ಕೂಡ ನಮಸ್ಕಾರಗಳನ್ನ ತಿಳಿಸೋಣ ಇವರಿಗೆ.
1: ನೀನು ಕೊಟ್ಟಿರುವ ವಿಷಯ ಇಷ್ಟ ಆಯ್ತು, ಅದು ನಮಗೂ ಇಷ್ಟ ಆಯ್ತು. ನಿಮಗೆ ಇಷ್ಟ ಆಯ್ತಲ್ಲ, ಅದುವೇ ನಮ್ಮ ಖುಷಿ.
0: ಹೌದು.
1: ಮಳೆಗಾಲದಲ್ಲಿ ನನ್ನ ಬಾಲ್ಯ ಹೀಗಿತ್ತು. ಕೇಳು.
0: ಹೇಗಿತ್ತು?
1: ಹೇಳ್ತೇನೆ. ಬಟ್ಟೆಯೆಲ್ಲ ಒದ್ದೆ ಮಾಡಿಕೊಂಡು ಒಲೆಯ ಹತ್ತಿರ ಕುಳಿತು ಬಟ್ಟೆಯನ್ನು ಆರಿಸುವುದು. ಇನ್ನು ಒಲೆಯ ಪಕ್ಕ ಕುಳಿತು ಅವ್ವ ಜೋಳ ಹುರಿದು ಕೊಡುತ್ತಿದ್ದರು. ಅಣ್ಣಂದಿರು ಅಕ್ಕಂದಿರು ಸಂಜೆ ಶಾಲೆ ಬಿಟ್ಟ ನಂತರ ಮನೆಗೆ ಬಂದು ಕಾಫಿ ಕುಡಿದು ನಂತರ ಸೀಬೆಕಾಯಿ ತಿಂದು ಕೆಮ್ಮು ಹಿಡಿಸಿಕೊಂಡು ಯಾರು ಜೋರು ಕೆಮ್ಮುವುದು ಎಂದು ನೋಡಿ ನಗುವುದು. ಮತ್ತೆ 6 ಗಂಟೆಗೆ ಎಲ್ಲರೂ ಕುಳಿತು ಕಂಠಪಾಠ ಹೇಳುವುದು. ಅದನ್ನೆಲ್ಲ ನಾನು ಆಲಿಸಿ ಕಲಿಯುವುದು. ನಡುವಿನಲ್ಲಿ ನನಗೆ ತಿಳಿಯದ ಕೆಲವು ಪ್ರಶ್ನೆ ಅಣ್ಣನಲ್ಲಿ ಕೇಳಿದಾಗ ನನಗೆ ಅಣ್ಣ ಬೈಯುವುದು. ನಾನು ಅದಕ್ಕಾಗಿ ಮುನಿಸಿ ಗೋಡೆಗೆ ಮುಖ ಮಾಡಿ ಕೋಪದಲ್ಲಿ ಕುಳಿತರೆ ನನ್ನ ತಂದೆ ಬಂದು, ಯಾರು ಸ್ವಾಮಿ ಕೋಪ ಬರೆಸಿದ್ದು ಯಾರು ಎಂದು ಎಲ್ಲರನ್ನು ಕೇಳಿ ಅವರಿಗೆ ಏನಾದರೂ ಹೇಳಿ ನನ್ನನ್ನು ಸಮಾಧಾನಿಸಿ ನಗುತ್ತಿದ್ದರು. ಇನ್ನು ಶಾಲಾ ರಜಾ ದಿನಗಳಲ್ಲಿ ಚೆನ್ನೆಮಣೆ ಆಟ ಆಡುತ್ತಿದ್ದೆವು. ಮತ್ತೆ ಅಕ್ಕ ನಾನು ಸೇರಿ ಬಳೆ ಆಟ ಆಡುತ್ತಿದ್ದೆವು ವಾಣಿ.
0: ಚೆನ್ನಾಗಿದೆ ಇವರ ನೆನಪುಗಳು.
1: ಇಲ್ಲ, ಮುಗಿಲಿಲ್ಲ, ಇನ್ನು ಮುಂದುವರಿಸ್ತಾ ಬರೀತಾರೆ. ನಾನು ಮತ್ತು ಅಕ್ಕ ಆಗಲೇ ರೇಡಿಯೋ ಕೇಳುತ್ತಿದ್ದೆವು. ಆಗ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರ ಹರ ಮಾಲಿಂಗ ಅಂತ ಒಂದು ಹಾಡು ಬರುತ್ತಿತ್ತು. ಪರವಾಗಿಲ್ಲ, ನೆನಪಿಟ್ಟುಕೊಂಡಿದ್ದಾರೆ. ಬಹುಶಃ ಅವರಿಗೆ ಖುಷಿ ಇದ್ದಿರಬೇಕು ಆ ಹಾಡು. ಅದರಲ್ಲಿ ಕಾರ್ಯಕ್ರಮವನ್ನು ನಡೆಸುವವರೋ ಅಥವಾ ಬೇರೆ ಸಂದರ್ಶನದಲ್ಲಿ ಭಾಗವಹಿಸಿದವರೋ ಒಟ್ಟಿನಲ್ಲಿ ಗುಂಡಣ್ಣ ಅಂತ ಒಬ್ಬರು ನಿತ್ಯ ಮಾತನಾಡುವುದು ಕೇಳಿ ಕೇಳಿ ನಾನು ಅಕ್ಕನಿಗೆ ಗುಂಡಣ್ಣ ಅಂತ ಕರೆಯಲು ಶುರು ಮಾಡಿದ್ದೆ.
0: ಓ,
1: ಅಕ್ಕನಿಗೆ, ಅಣ್ಣನಿಗಲ್ಲ. ಈಗಲೂ ಆ ಹೆಸರು ಬಳಸುವುದು ಉಂಟು ವಾಣಿ. ಅಕ್ಕನಿಗೆ ಗುಂಡಣ್ಣ ಅಂತ ಕರೆಯುವುದು ಈಗಲೂ ವಾಡಿಕೆಯಲ್ಲಿ ಉಂಟಂತೆ ಅವ್ರ ಹತ್ರ. ಆಗ್ಲಿ, ರೇಡಿಯೋದಿಂದ ಏನೇ ಆಗಲಿ, ಅಕ್ಕನ ಪೆಟ್ ನೇಮು ಗುಂಡಣ್ಣ ಆಗಿದೆ.
0: ಹೌದು, ರೇಡಿಯೋದಿಂದ ಎಷ್ಟು ಉತ್ತೇಜಿತರಾಗಿದ್ದಾರೆ ಅಂತ ಅದರಲ್ಲೇ ಗೊತ್ತಾಗುತ್ತೆ.
1: ಹೌದು. ಇನ್ನು ಇನ್ನೊಂದು ಪತ್ರದಲ್ಲಿ ಬರೆದಿದ್ದಾರೆ ವಾಣಿ, ಮಳೆಗಾಲದ ಇನ್ನೊಂದು ನೆನಪು ಏನು ಗೊತ್ತಾ? ಓ, ಇದು ಒಂದೊಂದು ನೆನಪಿಗೆ ಒಂದೊಂದು ಕಾರ್ಡ ಅಂತ ನೋಡುವ. ನಾನು ಮಳೆಗಾಲದಲ್ಲಿ ಮನೆಯಲ್ಲಿ ಸಾಮಾನ್ಯವಾಗಿ ಹಗಲು ಒಬ್ಬಳೇ ಇರುತ್ತಿದ್ದೆ. ನನಗೆ ಆಟದ ಹುಚ್ಚು ಆಗೆಲ್ಲ.
0: ಎಲ್ರಿಗೂ ಕೂಡ.
1: ರೆಡಿಮೇಡ್ ಗೊಂಬೆಗಳೇನು ನಮಗೆ ಕೊಡಿಸುತ್ತಿರಲಿಲ್ಲ. ಹೌದು, ಈಗಿನಂತೆ ಅಂಗಡಿಗಳಲ್ಲೂ ಹೆಚ್ಚಾಗಿ ಸಿಗ್ತಿತ್ತಿಲ್ಲ.
0: ಹೌದು.
1: ಹಾಗಾಗಿ ನಾನು ನನ್ನ ತಾಯಿಯ ಒಂದು ಹಸಿರು ಬಣ್ಣದ ಸೀರೆಯನ್ನು ಹರಿದು ಹರಿದು ತುಂಡುಗಳನ್ನು ಮಾಡಿ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿ ಆ ತುಂಡುಗಳಿಂದ ನನಗೆ ಬೇಕಾದ ರೀತಿಯಲ್ಲಿ ಗೊಂಬೆಗಳನ್ನು ತಯಾರಿಸಿಕೊಂಡು ಅಕ್ಕನಿಗೆ ರಜೆ ಇರುವಾಗ ಗೊಂಬೆಗಳಿಗೆ ಮದುವೆ ಎಂದು ಆಟ ಆಡುತ್ತಿದ್ದೆವು. ಮಜಾ ಉಂಟಲ್ಲ.
0: ಹೌದು.
1: ಗೊಂಬೆಗೆ ಮದುವೆಗೆ ಪೆಟ್ಟಿಗೆಗೆ ಹಾಕಲು ಸುಮಾರು ಸೀರೆಗಳನ್ನು ಮಾಡಿ ಕ್ರೋಟನ್ ಗಿಡದ ಒಂದು ರೆಂಬೆಯನ್ನು ಹಿಡಿದು ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ದಿಬ್ಬಣ ಹೋಗುತ್ತಿದ್ದೆವು.
0: ಚೆನ್ನಾಗಿದೆ.
1: ಮುಗಿಲಿಲ್ಲ, ಇನ್ನೂ ಉಂಟು, ಮದುವೆ ಆಗ್ಬೇಕಲ್ಲ. ಬಟ್ಟೆ ಬಂಗಾರ ತೆಗೆದುಕೊಂಡು ಹೋಗುವುದು, ನಂತರ ಗಂಡಿನ ಮನೆಯಲ್ಲಿ ಹೆಣ್ಣಿಗೆ ಕೊಟ್ಟಿರುವ ಈ ಬಟ್ಟೆ ಬಂಗಾರ ಒಡವೆಗಳನ್ನೆಲ್ಲ ನೋಡುವ ಶಾಸ್ತ್ರ ಉಂಟಲ್ಲ,

0: ಅವನ್ನೆಲ್ಲ ಪೆಟ್ಟಿಗೆಯ ನೋಡುವಾಗ ಜೋರಾಗಿ ಹೇಳುವುದು, 10 ಸೀರೆ ಮತ್ತು ಸರಗಳು ಇಷ್ಟು, ಬಳೆಗಳು ಇಷ್ಟು, ಹೀಗೆ ಹೀಗೆ. ನಮ್ಮ ಆಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು.
1: ಹೌದು.
0: ಎಲ್ಲ ಮುಗಿಸಿ ತಂದೆ ತಾಯಿ ದೊಡ್ಡಪ್ಪ ದೊಡ್ಡಮ್ಮ ತೋಟದ ಕೆಲಸ ಮುಗಿಸಿ ಬರುವಾಗ ನಮಗೆ ಏನು ಗೊತ್ತಿಲ್ಲದ ಹಾಗೆ ಇರುತ್ತಿದ್ದೆವು. ನನ್ನ ತಾಯಿ ತೋಟದಿಂದ ಬಂದು ಸ್ನಾನಕ್ಕೆ ಹೋಗಲು ಹಸಿರು ಸೀರೆ ಹುಡುಕುತ್ತಿದ್ದರು. ಆಗ ಅವರಿಗೆ ಒಂದು ಸೀರೆ 10-ಆರು ಸೀರೆಗಳಾಗಿದ್ದು ಕಂಡು ಕೋಪದಿಂದ ನನಗೆ ಬೇಕಾದಷ್ಟು ಬೈದರಲ್ಲದೆ ಕೋಲು ಹಿಡಿದು ಬಂದರು ವಾಣಿ ಅಂತ ವಾಣಿ ಹತ್ರ ಈಗ ದೂರು ಹೇಳ್ತಾ ಇದ್ದಾರೆ.
1: ಚೆನ್ನಾಗಿದೆ.
0: ಹೌದು ಪಾಪ, ಇವಾಗಿನ ಹಾಗೆ ಬಟ್ಟೆಗಳು ಅಂಗಡಿಗಳಲ್ಲಿ ಜಾಸ್ತಿ ಸಿಕ್ತಿತ್ತಿಲ್ಲ, ತಗೊಳ್ಳೋದಕ್ಕೂ ಕಷ್ಟ ಇತ್ತು.
1: ಹೌದು, ಅವ್ರಿಗೆ ಹೇಗಾಗಿರ್ಬೇಡ,
0: ಮತ್ತೆ
1: ಏನೇ ಆದ್ರೂ ಈ ನೆನಪುಗಳು ಮಾತ್ರ ತುಂಬಾ ಒಳ್ಳೆಯ ಸವಿ ನೆನಪುಗಳೇ.
0: ಹೌದು, ಇನ್ನು ಮುಗಿಲಿಲ್ಲ
1: ಆಯ್ತು, ಓದು.
0: ವಾಣಿ ಇನ್ನೊಂದು ಸವಿ ನೆನಪು, ಬಾಲ್ಯದ ಮಳೆಗಾಲದ ಕಥೆ ಇದು. ಈಗ ನೆನಪಿಸಿಕೊಂಡರೆ ನಗು ಬರುತ್ತಿದೆ. ಏನು ಗೊತ್ತಾ ವಾಣಿ?
1: ಗೊತ್ತಿಲ್ಲ.
0: ಹೇಳ್ತೇನೆ. ಮಳೆಗಾಲ ಎಂದರೆ ಒಂದು ರೀತಿಯ ಸಂಗ್ರಹ ಮಾಡಿಕೊಂಡಿರುವ ಕಾಲ. ಅವಾಗ ಅಕ್ಕಿ ಬೆಲ್ಲ ಕಾಳುಗಳು ಸೌದೆ ಗೆಣಸು ಜೋಳ ಇನ್ನು ಹೀಗೆ ಹಲವಾರು ಸುಮಾರು ಪದಾರ್ಥಗಳನ್ನು ಮನೆಯೊಳಗೆ ಸಂಗ್ರಹಿಸಿ ಇಟ್ಟುಕೊಳ್ಳುವಂತಹ ಆ ಕಾಲ. ಅಂದರೆ ತಂದೆ ತಾಯಿಗೆ ದಿನಕ್ಕೆ 5 ರೂಪಾಯಿ ಕೂಲಿ ಸಿಗುವ ಆ ದಿನಗಳು. ಬೇಸಿಗೆಯಲ್ಲಿ ಗದ್ದೆಯಲ್ಲಿ ಎಲ್ಲ ತರಕಾರಿಗಳನ್ನು ಬೆಳೆಸಿ ಮಳೆಗಾಲಕ್ಕೆ ಎಂದು ಇಡುತ್ತಿದ್ದರು. ಇಡುವಂತಹವುಗಳನ್ನು ಈ ಗಡ್ಡೆಗಳು ಅಥವಾ ಸೌತೆಕಾಯಿ ಎಲ್ಲ ಇಡುತ್ತಿದ್ದರಲ್ಲ.
1: ಹೌದು.
0: ಹಾಗೆ ಒಂದು ದಿನ ನಾನು ಒಂದು ತೆಂಗಿನಕಾಯಿಯ ಚಿಪ್ಪು ತೆಗೆದುಕೊಂಡು ಅದರೊಳಗೆ ಅಡುಗೆ ಎಣ್ಣೆ ಹಾಕಿ ಒಲೆಯಲ್ಲಿ ಜೋಳದ ಕಾಳು ಹಾಕಿ ಕೆಂಡದ ಮೇಲೆ ಇಟ್ಟೆ. ದೇವರೇ, ಆಗ ತೆಂಗಿನ ಚಿಪ್ಪುಗೆ ಬೆಂಕಿ ಅಂಟಿಕೊಂಡಾಗ ಜೋಳ ಪಾಪ್ಕಾರ್ನ್ ಆಗಲು ಶುರು. ನಾನು ಅದನ್ನು ಕಂಡು ಜೋಳ ಎಗರಿದ್ದನ್ನು ನೋಡಿ ಆ ಚಿಪ್ಪುಗೆ ಒಂದು ತಟ್ಟೆ ಮುಚ್ಚಿ ಇನ್ನೇನು ಒಂದು ಬಟ್ಟೆ ಹಿಡಿದು ಬೆಂಕಿ ಅಂಟಿದ್ದ ಚಿಪ್ಪುವನ್ನು ಒಲೆಯಿಂದ ತೆಗೆಯಲು ಕೈಯಲ್ಲಿ ಹಿಡಿಯಲು ರೆಡಿಯಾಗಿದ್ದೆ. ಅಷ್ಟರಲ್ಲಿ ನನ್ನ ತಂದೆ ಬಂದು ನನ್ನನ್ನು ದೂರಕ್ಕೆ ಎಳೆದರು. ತಂದೆ ಆ ಸಮಯಕ್ಕೆ ಸರಿಯಾಗಿ ಬಾರದಿದ್ದರೆ ನಾನು ಕೈ ಸುಟ್ಟುಕೊಳ್ಳುವುದು ಖಂಡಿತ.
1: ಹೌದು,
0: ಇನ್ನೊಂದು ತೊಂದರೆಗೆ ಸಿಲುಕಿಕೊಳ್ಳುವ ಸಾಧ್ಯತೆ ಇತ್ತು ವಾಣಿ. ಇದನ್ನೆಲ್ಲ ನಾನು ಯಾವಾಗಲೂ ನೆನಪಿಸುತ್ತಾ ನಗುತ್ತಿದ್ದೇನೆ.
1: ಹೌದು, ಮಕ್ಕಳಿಗೆ ಗೊತ್ತಿರೋದಿಲ್ಲ ಅಲ್ವಾ ಏನಾಗುತ್ತೆ ಅಂತ. ನಾವೀಗ ನಗ್ತೇವೆ, ಆದ್ರೆ ನಾವು ಮಕ್ಕಳಾಗಿದ್ದಾಗ ಇದನ್ನೇ ಮಾಡ್ತಾ ಇದ್ದೆವು.
0: ಹೌದು, ಇದೆಲ್ಲ ಮಳೆಗಾಲದಲ್ಲಿ ನಡೆದ ಬಾಲ್ಯದ ನೆನಪುಗಳು. ಆದರೂ ಆ ದಿನಗಳು ತುಂಬಾ ಚೆನ್ನಾಗಿತ್ತು.
1: ಹೌದು, ಖಂಡಿತವಾಗಿ.
0: ಇನ್ನೊಂದು ದಿನ ತೆಂಗಿನಕಾಯಿ ಬೆಲ್ಲ ತಿನ್ನಲು ಒಲೆಯ ಕಟ್ಟೆ ಮೇಲೆ ಹತ್ತಲು ಒಂದು ಮಣೆಯ ಮೇಲೆ ಹತ್ತಿದಾಗ ಅದು ಜಾರಿ ಒಲೆಯ ಮೇಲೆ ಬೀಳುತ್ತಿರಲು ಬೆಂಕಿ ಇರಲಿಲ್ಲ ವಾಣಿ. ಸದ್ಯ ಇವರು ಬಚಾವಾದರು,
1: ಹೌದು.
0: ಇಲ್ಲ ಅಂದರೆ ಮತ್ತೊಂದು ಅವಘಡ ಆಗ್ತಿತ್ತು.
1: ನೋಡೋಣ ಮತ್ತೇನು ಅವಘಡ ಮಾಡಿದ್ದಾರೆ ಅಂತ ಇನ್ನೊಂದು ಪತ್ರದಲ್ಲಿ.
0: ಹೇಳ್ತೇನೆ. ಮುಂದುವರಿಸುತ್ತಾ ಇನ್ನೊಂದು ಪತ್ರದಲ್ಲಿ ಬರೆದಿದ್ದಾರೆ,
1: ತುಂಬಾ ಕುತೂಹಲಕಾರಿಯಾಗಿದೆ ಅವರ ಪತ್ರಗಳು, ನನ್ಗಂತೂ ತುಂಬಾ ಆಸಕ್ತಿ ಇದೆ ಕೇಳೋದಕ್ಕೆ.
0: ಖಂಡಿತ ನನಗೂ ಅಷ್ಟೇ, ಓದಲು ಖುಷಿಯಾಗ್ತಾ ಇದೆ.
1: ಓದು ಓದು ಬೇಗ
0: ವಾಣಿ, ನನ್ನ ಬಾಲ್ಯದ ಇನ್ನೊಂದು ಕತೆ ಕೇಳು. ಅದೇನು ಗೊತ್ತಾ?
1: ಖಂಡಿತ ಕೇಳ್ತೇನೆ.
0: ನಾನು ಚಿಕ್ಕವಳಿದ್ದಾಗ ಕರಿ ಕಾಫಿ ಕುಡಿಯುತ್ತಿರಲಿಲ್ಲ, ಸ್ವಲ್ಪ ಕಪ್ಪು ಆದ ರೊಟ್ಟಿಯನ್ನು ತಿನ್ನುತ್ತಿರಲಿಲ್ಲ, ಕಪ್ಪು ಬಣ್ಣದ ಕಾಳುಗಳು ಕೂಡ ಬೇಡ ಎಂದು ಹಠ ಮಾಡುತ್ತಿದ್ದೆ.
1: ಅಪ್ಪ,
0: ಏಕೆ ಗೊತ್ತಾ? ಕಪ್ಪು ಬಣ್ಣದ ಈ ಎಲ್ಲವನ್ನು ತಿಂದರೆ ನಾನು ಕೂಡ ಕುಂಜನ ಥರ ಕಪ್ಪಾಗುತ್ತೇನೆ ಎಂದು ಹೇಳಿ ಗಲಾಟೆ ಮಾಡುತ್ತಿದ್ದೆ.
1: ಚೆನ್ನಾಗಿದೆ.
0: ಯಾರೊಬ್ರು ಕುಂಜ ಹೇಳುವವರು ಕಪ್ಪಗೆ ನೋಡಿದ್ದಾರೆ ಇವರು. ಅದಕ್ಕೆ
1: ಮಕ್ಕಳ ಭಾವನೆ ಹಾಗೆ ಅಲ್ವಾ, ಮಕ್ಕಳಿಗೆ ಗೊತ್ತಿರೋದಿಲ್ಲ.
0: ಹೌದು, ಅದನ್ನೆಲ್ಲ ನೆನಪಿಟ್ಟುಕೊಂಡಿದಾರಲ್ಲ, ಅದು ಇನ್ನೂ ಒಳ್ಳೇದು.
1: ಹೌದು, ಅವರಿಗೆ ಕೂಡ ನಗು ಬರ್ಬೋದು ಅದನ್ನು ಆಲೋಚನೆ ಮಾಡಿ.
0: ಅದೇ ಹೇಳಿದರಲ್ಲ ಆಗ್ಲೇ ಒಂದು ಪತ್ರದಲ್ಲಿ, ಇದನ್ನೆಲ್ಲ ಯೋಚನೆ ಮಾಡಿ ನಾನು ಅಪರೂಪಕ್ಕೆ ಒಮ್ಮೊಮ್ಮೆ ನಗಾಡ್ತಾ ಇರ್ತೇನೆ ಅಂತ. ಇರಲಿ, ಕರಿ ಕಾಫಿ ಕುಡಿದರೆ ನಾನು ಅವರ ಥರನೇ ಆಗುತ್ತೇನೆ ಎನ್ನುವ ಭಯ. ಮತ್ತೆ ಕರಿ ಕಾಫಿ ಗಾಜಿನ ಲೋಟದಲ್ಲಿ ನನಗೆ ಕೊಟ್ಟರೆ ನಾನು ಕುಡಿಯಲ್ಲ ಎಂದು ಕಿಟಕಿಯಿಂದ ಹೊರಗೆ ಎಸೆಯುತ್ತಿದ್ದೆ. ಆಗ ಗಾಜಿನ ಲೋಟ ಪುಡಿ ಪುಡಿ.
1: ಹೌದು,
0: ಇದಿಷ್ಟು ಕರಿ ಕಾಫಿಯ ಕಥೆಯಾದರೆ ಇನ್ನೊಂದು ಕತೆ ಹೇಳ್ತೇನೆ ವಾಣಿ. ಈ ಕಥೆಯೂ ಕೂಡ ಎಂದೂ ಮರೆಯಲ್ಲ. ಕಾವೇರಿ ಜಾತ್ರೆಗೆ ಪ್ರತಿ ವರ್ಷವೂ ಹೊಸ ಬಟ್ಟೆ ಎಲ್ಲರಿಗೂ ತರುವುದು. ಆಗ ನಾನು ತುಂಬಾ ಗಲಾಟೆ ಮಾಡುತ್ತಿದ್ದೆ, ಅದೇನೆಂದರೆ ನನಗೆ ಹೂವಿರುವಂತ ಬಟ್ಟೆ ಬೇಕು ಎಂದು. ಅದು ಅಂಟು ಹಾಕಿ ಚಿತ್ರ ಅಂಟಿಸಿದ ಗೌನುಗಳೇ ಬೇಕು ಎಂದು ತಾಯಿಗೆ ಒತ್ತಡ ಹೇರಿ ಅಳುತ್ತಿದ್ದೆ. ಇದರಿಂದ

0: ನನ್ನ ತಾಯಿ ದೊಡ್ಡ ದೊಡ್ಡ ಹೂ ಇರುವಂಥ ಬಟ್ಟೆಗಳನ್ನೇ ನನಗೆ ತಂದುಕೊಡುತ್ತಿದ್ದರು ವಾಣಿ. ಹೀಗೆ ನಾನು ಬಾಲ್ಯದಲ್ಲಿ ತುಂಬ ಹಠ ಮಾಡುತ್ತಿದ್ದೆ. ಇದೆಲ್ಲ ನನ್ನ ಬಾಲ್ಯದ ಸವಿ ನೆನಪಿನ ಬುತ್ತಿ. ಇವುಗಳೆಲ್ಲ ನನ್ನ ಅನುಭವಗಳನ್ನು ಹೆಚ್ಚಿಸಿದೆ. ಎಲ್ಲವೂ ಕಷ್ಟಗಳೇ ವಾಣಿ. ಇನ್ನೂ ಬೇಕಾದಷ್ಟು ಕತೆಗಳಿದೆ. ನನ್ನ ಬಾಲ್ಯದ್ದು ಹೀಗೆ ಇದೆ ವಾಣಿ. ಈ ಎಲ್ಲ ಕತೆಗಳು ನೀನು ಹೇಳು. ಈಗ ಎಲ್ಲವನ್ನು ಬರೆದಷ್ಟನ್ನು ಹೇಳಿದೆ. ಇನ್ನು ಕತೆಗಳಿದ್ದರೆ ಮುಂದಿನ ದಿನಗಳಲ್ಲಿ ಪತ್ರ ಸೌರಭಕ್ಕೆ ಕೂಡ ಬರೀಬಹುದು.
1: ಹೌದು, ಖಂಡಿತವಾಗಿ ಬರೆಯುವುದಕ್ಕೆ ಅವಕಾಶ ಇದೆ ಅಂತ ಹೇಳೋಣ. ಇವರ ಪತ್ರ ತುಂಬ ಕುತೂಹಲಕಾರಿಯಾಗಿತ್ತು. ಹಾಗೆ ಇವರ ಒಂದೊಂದು ಬಾಲ್ಯದ ನೆನಪು ಕಥೆ ಕೂಡ ತುಂಬ ಸ್ವಾರಸ್ಯಭರಿತವಾಗಿತ್ತು. ನಮ್ಮನ್ನು ಮನರಂಜಿಸಿದೆ, ನಮ್ಮ ಕೇಳುಗರನ್ನು ಮನರಂಜಿಸಿದೆ. ಮತ್ತೊಮ್ಮೆ ಮೆಲುಕು ಹಾಕೋದಕ್ಕೆ ನೆನಪುಗಳನ್ನು ಇವರಿಗೆ ಕೂಡ ಒಂದು ಅವಕಾಶ ಆಗಿದೆ, ಖುಷಿಯನ್ನು ಕೊಟ್ಟಿದೆ ಅಂತ ಅಂದ್ಕೊಳ್ಳೋಣ. ಈಗ ಒಂದು ಹಾಡಿನ ತುಣುಕನ್ನು ಕೇಳಿ ಮತ್ತೆ ಪತ್ರಕಾರಂಜಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಲ್ವಾ?
0: ಹೌದು.

0: ಈಗ ಪತ್ರ ಕಾರಂಜಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.
1: ಯಾರದ್ದಿದೆ ಅದು?
0: ದಿನಮಣಿ ಹೇಮರಾಜ್ ಅವರು ಕುಶಾಲ್ ನಗರದಿಂದ ಬರೆದಿದ್ದಾರೆ. ಮಡಿಕೇರಿ ಆಕಾಶವಾಣಿಯ ಎಲ್ಲಾ ನಿರೂಪಕಿಯರಿಗೂ, ಸಿಬ್ಬಂದಿ ವರ್ಗದವರಿಗೂ ಮತ್ತು ಕೇಳುಗರಿಗೂ ನನ್ನ ಪ್ರೀತಿಯ ನಮನಗಳು ಅಂತ ಇವರು ಬರೀತಾರೆ.
1: ಇವರ ಪತ್ರಕ್ಕೆ ಸ್ವಾಗತವನ್ನು ಹೇಳುವ.
0: ಹೌದು, ಬರೀತಾರೆ ಇವರು. ಮಳೆಗಾಲದ ನಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು ಅಂತ ವಿಷಯಕ್ಕೆ ಪೂರಕವಾಗಿರುವಂತ ಪತ್ರ ಇದು. ನಾವು ಚಿಕ್ಕವರಿದ್ದಾಗ ಮಳೆಗಾಲ ಶುರುವಾಯಿತೆಂದ್ರೆ 3 ತಿಂಗಳ ಕಾಲ ದಿನಮಣಿಯ ದರ್ಶನವೇ ಇರ್ತಾ ಇರಲಿಲ್ಲ. ದಿನಮಣಿ ಅಂದ್ರೆ ನಾನಲ್ಲ, ಅದು ಸೂರ್ಯ. ಅವನು ಇದ್ದಾನೋ ಇಲ್ಲವೋ ಎಂಬುದೇ ಆಗ ಗೋಚರಿಸ್ತಾ ಇರಲಿಲ್ಲ.
1: ಹೌದು,
0: ಹಗಲು ರಾತ್ರಿ ಎನ್ನದೆ ಇಡೀ ದಿನ ಧೋ ಎನ್ನುತ್ತಾ ಮಳೆ ಸುರಿತಲೇ ಇರ್ತಾ ಇತ್ತು. ಆ ಮಳೆಯಲ್ಲಿ ನಾವು ಈಗಿನವರಂತೆ ರೈನ್ಕೋಟ್ ಕೂಡ ಧರಿಸದೆ ಹಾಗೇ ಮಳೆಯಲ್ಲಿ 3-4 ಮೈಲಿ ದೂರದ ಶಾಲೆಗೆ ನಡೆದುಕೊಂಡೇ ಹೋಗ್ತಾ ಇದ್ದೆವು. ಗಾಳಿ ಜೋರಾಗಿ ಬೀಸಿದಾಗ ಹಿಡಿದ ಕೊಡೆ ಮಗುಚಿ ಹೋಗಿ ಆಗ ಮಳೆಯಲ್ಲಿ ಪೂರ್ತಿ ನೆಂದರೂ ನಮಗೆ ಶೀತ ಜ್ವರ ಅಂತ ಏನೂ ಆಗ್ತಾ ಇರಲಿಲ್ಲ.
1: ಹೌದು, ಖಂಡಿತ.
0: ಹೌದು, ಮಳೆ ತುಂಬಾ ಹೆಚ್ಚಾದಾಗ ಶಾಲೆಗೆ 15 ದಿನಗಳ ಕಾಲ ಮಳೆಗಾಲದ ರಜೆ ಎಂದು ಕೊಡ್ತಾ ಇದ್ರು. ಆದರೆ ಆ ವಿಷಯ ಮಾತ್ರ ವರುಣದೇವನಿಗೆ ಅದು ಹೇಗೆ ಗೊತ್ತಾಗ್ತಾ ಇತ್ತೋ ತಿಳಿಯದು. ಅವನು ಕೂಡ ತನಗೂ ರಜೆ ಕೊಟ್ಟಿದ್ದಾರೆಂದು ತಪ್ಪು ತಿಳಿದು

0: ತಾನೂ ರಜೆ ಹಾಕಿ ಹೊರಟು ಹೋಗ್ತಾ ಇದ್ದ.
1: ಹೌದು, ಈಗಿನ ಹಾಗೆ ಆಗ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯಾವುದು ಇತ್ತಿಲ್ಲ.
0: ಹೌದು, ಆಗ ನಾವೆಲ್ಲ ಖುಷಿಯಿಂದ ಆಡಿದ್ದೇ ಆಟ. ನಿಂತ ನೀರಿನಲ್ಲಿ ಕಾಗದದ ದೋಣಿ ಮಾಡಿ ಬಿಡುವುದು, ಆ ನೀರಿನಲ್ಲಿ ಕುಣಿದು ಕುಪ್ಪಳಿಸುವುದು, ಚೌಕಾಬಾರ, ಆಳಗೂಳಿ ಮನೆ, ಚೂರು ಬಳೆ ಆಟ, ಕಲ್ಲಾಟ ಅಂತೆಲ್ಲ ಆಡ್ತಾ ಕಾಲ ಕಳೀತಾ ಇದ್ದೆವು. ಚಳಿಯೆಂದು ಅಗ್ಗಿಸ್ಟಿಗೆ ಅಥವಾ ಒಲೆಯ ಮುಂದೆ ಕುಳಿತು ಹಪ್ಪಳ, ಹಲಸಿನ ಬೀಜ ಸುಡುತ್ತಾ ತಿನ್ನುತ್ತಿದ್ದರೆ ಅದರ ಮಜವೇ ಬೇರೆ. ಅಮ್ಮ ನಮ್ಮನ್ನು ಊಟ ತಿಂಡಿಗೆ ನಾಲ್ಕಾರು ಬಾರಿ ಕರೆದರೂ ಕೂಡಲೇ ಹೋಗ್ತಾ ಇರಲಿಲ್ಲ.
1: ಹೌದು, ಇವರಿಗೆ ಇದನ್ನೇ ತಿಂದು ಹೊಟ್ಟೆ ತುಂಬಿರುತ್ತೆ.
0: ಹೌದು, ಟೀಚರ್ ಕೊಟ್ಟ ಹೋಮ್ವರ್ಕ್ ಮಾಡಿ ಮುಗಿಸಬೇಕೆಂಬುದರ ಕಡೆ ಗಮನವೇ ಇರ್ತಾ ಇರಲಿಲ್ಲ. ದೊಡ್ಡವರೆಲ್ಲ ಯಾಕಾದ್ರೂ ಮಕ್ಕಳಿಗೆ ರಜಾ ಕೊಟ್ರೋ ಅಂತ ಬೈದ್ರೂ ನಮ್ಮ ಖುಷಿಯ ಮುಂದೆ ಅದು ಲೆಕ್ಕಕ್ಕೇ ಇಲ್ಲ. ಶಾಲೆ ಶುರುವಾಗುವ ಒಂದೆರಡು ದಿನದ ಮೊದಲು ವರುಣದೇವನಿಗೆ ರಜೆ ಕೊಟ್ಟಿರೋದು ಮಕ್ಕಳಿಗೆ ಹೊರತು ತನಗಲ್ಲ, ತಾನೂ ರಜೆ ಹಾಕಬಾರದಿತ್ತೆಂಬ ಜ್ಞಾನೋದಯವಾಗಿ ತಟ್ಟನೆ ಹಾಜರಾಗಿ ಬಿಡುತ್ತಿದ್ದ. ಆಗ ಮಕ್ಕಳಾದಿ ದೊಡ್ಡವರೆಲ್ಲರೂ ಕೂಡ ಅವನನ್ನು ಬೈದುಕೊಳ್ಳುವಂತಾಗ್ತಿತ್ತು.
1: ಹೌದು,
0: ಈಗ ಮತ್ತೆ ಅವೆಲ್ಲವನ್ನೂ ನೆನಪಿಸಿಕೊಂಡು ಮೆಲುಕು ಹಾಕಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯವರಿಗೆ ಧನ್ಯವಾದಗಳು ಅಂತ ದಿನಮಣಿಯವರು ಬರೆದಿದ್ದಾರೆ.
1: ಇವರ ಸವಿನೆನಪುಗಳು ಚೆನ್ನಾಗಿತ್ತು.
0: ಹೌದು, ಈಗ ಕಾರ್ಯಕ್ರಮದ ಮುಂದಿನ ಪತ್ರ ಯಾರ್ದಿದೆ?
1: ಹುಲಿತಾಳದಿಂದ ಭಾಗೀರಥಿಯವರು ಬರೆದಂತಹ ಪತ್ರ ಇದೆ. ಆರಂಭಿಸಿದ್ದಾರೆ ಹೀಗೆ: ಮಾನ್ಯರೇ, ನನ್ನ ತವರೂರು ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮದ ತೆಂಗಿನಕೆರೆ. ಇಲ್ಲಿಗೆ ಹೋಗುವಾಗ ಕಾರು ಗದ್ದೆಯ ಜಲಪ್ರವಾಹವನ್ನು ದಾಟಲೇಬೇಕು. ನಮ್ಮ ಪೂರ್ವಜರಿಂದ ಪೂಜಿಸಲ್ಪಟ್ಟ ಸರ್ಪಕರ್ಣೇಶ್ವರ ಸ್ವಾಮಿಗೆ ಶ್ರಾವಣ ಮಾಸದ ಧೋ ಧೋ ಮಳೆಯಲ್ಲಿ ಜಲಾಭಿಷೇಕವನ್ನು ಮಾಡುವುದು ಕ್ರಮ. ಆಗ ಮಳೆಯಲ್ಲಿ ತೋಯಿಸಿಕೊಂಡೇ ಕೊಡ ಕೊಡ ನೀರನ್ನು ಎತ್ತುವುದು ಎಲ್ಲರ ಸಹಜ ಪ್ರಕ್ರಿಯೆ. ಚಿಕ್ಕವರು ದೊಡ್ಡವರು ಮಳೆಯ ಸುಖವನ್ನು ಅನುಭವಿಸುವ ಆ ಕ್ಷಣಗಳು ಅವು. ಮಳೆ ಸುರಿಯುವಾಗ ಶರಾವತಿಯನ್ನು ನೋಡಲು ಹೋಗುವುದೆಂದರೆ ಶಾಲಾ ಮಕ್ಕಳಿಗೆ ಖುಷಿ. ದುರ್ಗಾಕೇರಿಯ 10-12 ಮಕ್ಕಳಾದ ನಾವು ಒಟ್ಟಿಗೆ ರಭಸದಿಂದ ಹರಿಯುವ ಶರಾವತಿಯನ್ನು ನೋಡಲು ಹೋಗುತ್ತಿದ್ದೆವು. ಅನತಿ ದೂರದಲ್ಲೇ ಸಮುದ್ರ. ದೋಣಿಯಲ್ಲಿ ಮಲ್ಲುಕುರ್ವೆಗೆ ಹೋಗಿ ಅಲ್ಲಿ ಆಳೆತ್ತರದ ಅಲೆಯನ್ನು, ಅವುಗಳ ಭೋರ್ಗರೆತವನ್ನು ಕಣ್ಣು ತುಂಬಿಸಿಕೊಳ್ಳುವುದು ಬಾಲ್ಯದ ಮಳೆಗಾಲದ ಸವಿನೆನಪಾಗಿ ಈಗಲೂ ಉಳಿದಿದೆ. ಮತ್ತೆ ರಾಮತೀರ್ಥದಲ್ಲಿ ಮೀಯುವುದು ಮಳೆಯ ನೀರಿನ ಜೊತೆಗೆ ಧಾರಾಕಾರ ತೀರ್ಥ ಕೂಡ ರೋಮಾಂಚನಕಾರಿ ಅನುಭವಗಳು ಇವುಗಳೆಲ್ಲ.
0: ಹೌದು,
1: ಜಡಿಗುಟ್ಟುವ ಮಳೆಯಲ್ಲಿ ಅಂದು ಸಂತೋಷಪಟ್ಟಂತೆ ನನ್ನ 79ರ ಮಳೆಗಾಲದಲ್ಲೂ ಸುಖಿಸುತ್ತಿದ್ದೇನೆ.
0: ಖುಷಿಯ ವಿಚಾರ.
1: ಕಾಲೇ ವರ್ಷತು ಪರ್ಜನ್ಯ ಎಂದು ಪ್ರಾರ್ಥನೆ. ಪೃಥ್ವಿಯು ಸಸ್ಯಶಾಲಿನಿಯಾಗಲಿ ಎಂದು ಹಾರೈಸುತ್ತೇನೆ ಅಂತ ಭಾಗೀರಥಿಯವರು ಪತ್ರವನ್ನು ಮುಗಿಸಿದ್ದಾರೆ.
0: ಅವರದ್ದೇ ಮತ್ತೊಂದು ಪತ್ರ ನನ್ನ ಕೈಯಲ್ಲಿದೆ. ಇದೊಂದು ಕಥೆ,
1: ಸರಿ,
0: ವಿಷಯಕ್ಕೆ ಪೂರಕವಾದದ್ದು. ಭಾಗೀರಥಿ ಬ್ರಿಡ್ಜ್ ಅಂತ ಕಥೆಯ ಶೀರ್ಷಿಕೆ.
1: ಸರಿ.
0: ಕಳೆದ ಮಳೆಗಾಲದ ಆ ದಿನ ಅವಳ ಕಣ್ಣೆದುರು ನರ್ತಿಸುತ್ತಿತ್ತು. ಅವ್ಯಕ್ತ ಭಯ ನರನಾಡಿಗಳನ್ನು ಮೀಟುತ್ತಿತ್ತು. ಆ ದಿನ ಅವಳು ಅಚಾನಕವಾಗಿ ತೋಡಿನ ಸೆಳೆತಕ್ಕೆ ಸಿಲುಕಿಕೊಂಡಿದ್ದಳು. ಸದ್ದು ಮಾಡುತ್ತಾ ವೇಗವಾಗಿ ಹರಿಯುತ್ತಿದ್ದ ನೀರಿನ ರಭಸ ಅವಳ ಕಾಲಡಿಯ ಮಣ್ಣನ್ನು ಜಾರಿಸುತ್ತಿತ್ತು. ಇನ್ನೇನು ಬಿದ್ದೇ ಬಿಡುತ್ತೇನೆ ಎಂಬ ಭಯದಿಂದ ನಖಶಿಖಾಂತ ನಡುಗಲಾರಂಭಿಸಿದ ಅವಳ ಕೈಗೆ ತೇಲಿ ಬಂದ ಕೋಲು ದೊರೆತು ಪ್ರವಾಹದಿಂದ ಪಾರಾಗಿದ್ದಳು. ಅಂತೆಯೇ ಮಳೆಗಾಲ ಸನ್ನಿಹಿತವಾಗುತ್ತಿದ್ದಂತೆ ತೋಡಿಗೆ ಸೇತುವೆ ನಿರ್ಮಿಸುವ ಹುನ್ನಾರಕ್ಕೆ ಅವಳು ತೊಡಗಿ ಶೇಖರನನ್ನು ಪುಸಲಾಯಿಸಲಾರಂಭಿಸಿದ್ದಳು. ಮಳೆಯ ಮುಖವೇ ಕಾಣುತ್ತಿಲ್ಲ ಅಮ್ಮ, ನಿಮಗೇಕೆ ಅವಸರ ಎಂದಿದ್ದ ಆತ. 4 ದಿನ ಮೊದಲೇ ಪಾಲ ಹಾಕಿಕೊಡೋ ಮಾರಾಯ, ನಿನಗೆ ಕಾಫಿ ಬೆಲ್ಲದ ತುಂಡು ಕೊಡುತ್ತೇನೆ ಎಂದು ಮಂಗಣೆ ಮಾಡಿದ್ದಳು. ಅಂದ್ರೆ ಪುಸಲಾಯಿಸಿದ್ಲು ಅಂತ.
1: ಹೌದು.
0: ಕಡೆಗೂ ಶೇಖರ ಬಂದಿದ್ದ, ಬಿಟ್ಟಗಳನ್ನು ತಂದು ಪಾಲ ಹಾಕಿದ್ದ. ಅಮ್ಮ ಬನ್ನಿ ಎಂದು ಕರೆದಾಗ, ಹೋಗಿ ಚಂದದ ಬ್ರಿಡ್ಜ್ ಮಾಡಿದ್ದೀಯಪ್ಪ, ಇದನ್ನು ನಾವೇ ಉದ್ಘಾಟಿಸೋಣ, ಹೆಸರೂ ಇಡೋಣ ಎಂದಿದ್ದಳು.

0: ಬ್ರಿಡ್ಜ್ಗೆ ನಿಮ್ಮ ಹೆಸರೇ ಇರಲಿ, ಭಾಗೀರಥಿ ಬ್ರಿಡ್ಜ್ ಎಂದರೆ ಚೆನ್ನಾಗಿರುತ್ತೆ ಎಂದಾಗ ಆಕೆ ಸುಮ್ಮಾನದಿಂದ ಒಪ್ಪಿಕೊಂಡಿದ್ದಳು. ತನ್ನ ಮಗಳದೇ ಪ್ರಾಯದ ಶೇಖರನಿಗೆ ಹಲಸಿನ ಕಡುಬು ನೀಡಿ ಸನ್ಮಾನಿಸಿದ್ದಳು ಅಂತ ಕಥೆಯನ್ನ ಮುಗಿಸಿದ್ದಾರೆ ಭಾಗೀರಥಿಯವರು.
1: ಹಾಗಾಗಿ ಭಾಗೀರಥಿ ಬ್ರಿಡ್ಜ್ ಅಂತ ಶೀರ್ಷಿಕೆ ಕೊಟ್ಟು ಕಥೆಯನ್ನು ಬರೆದಿದ್ದಾರೆ.
0: ಹೌದು, ಎಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿತ್ತಲ್ವಾ?
1: ಹೌದು, ಚೆನ್ನಾಗಿತ್ತು.
0: ಹೌದು, ತುಂಬಾ ಸ್ಫುಟವಾಗಿ ಸುಂದರವಾಗಿ ಬರೆದಂತ ಕತೆ ಇಷ್ಟ ಆಯ್ತು.
1: ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ. ಇದು ಚೀರಮ್ಮನ ವಾಣಿ ಚಂಗೋಮ್ಮಯ್ಯ ಅವರು ಬರೆದಂತಹ ಪತ್ರ. ಕೊಳಗದಾಳು ಗ್ರಾಮ ಚೇರಂಬಾಣೆ ಅಂಚೆ ಇಲ್ಲಿಂದ ಬಂದಂತಹ ಪತ್ರ.
0: ಆಯ್ತು.
1: ಇದರಲ್ಲಿ ಆರಂಭದಲ್ಲಿ ಹೇಳಿದ್ದಾರೆ, ನನ್ನ ಪ್ರೀತಿಯ ಸ್ನೇಹದ ಮಹಿಳಾ ಲೋಕಕ್ಕೆ ಸ್ವಾಗತ ಅಂತ. ಇವರ ಪತ್ರಕ್ಕೂ ಸ್ವಾಗತವನ್ನ ಹೇಳೋಣ.
0: ಹೌದು,
1: ನನ್ನ ಬಾಲ್ಯ ಜೀವನದ ಮಳೆಗಾಲದ ಶುಭ ನೆನಪುಗಳು ಅಂತ ಆರಂಭಿಸಿದ್ದಾರೆ. ಹೇಗೆಂದು ವರ್ಣಿಸಲಿ, ನಾನು ನನಗೆ ಪದಗಳೇ ಸಿಗುವುದಿಲ್ಲ. ನಮ್ಮ ಬಾಲ್ಯದ ಮಳೆಗಾಲದಲ್ಲಿ ನಾವು ಕೂಡು ಕುಟುಂಬದಲ್ಲಿ ಬೆಳೆದವರು. ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಚಿಕ್ಕಪ್ಪ, ಚಿಕ್ಕಮ್ಮಂದಿರೆಲ್ಲರೂ, ಹಾಗೆ ಅವರ ಮಕ್ಕಳು ನನಗೆ ಅಕ್ಕಂದಿರು, ತಂಗಿಯಂದಿರು, ಅಣ್ಣ ತಮ್ಮಂದಿರು, ಅತ್ತಿಗೆಯಂದಿರು, ಹೀಗೆ ಕೂಡಿ ಬಾಳುತ್ತಿದ್ದ ಆ ದಿನಗಳು. ಎಲ್ಲರೂ ಕೂಡಿ ಆಡಿ ಬೆಳೆದವರು. ಮಳೆಗಾಲದಲ್ಲಿ ಗದ್ದೆ ಬೇಸಾಯವು ಮಾಡುವಾಗ ನಾಟಿ ಕೆಲಸದ ಸಮಯದಲ್ಲಿ ನನ್ನ ಅಪ್ಪ ನನ್ನನ್ನು ಮಳೆಯಲ್ಲಿ ಭುಜದ ಮೇಲೆ ಹೊತ್ತುಕೊಂಡು ಹೋಗಿ ಗದ್ದೆಯ ಏರಿ ಮೇಲೆ ಕೂರಿಸಿಕೊಳ್ಳುತ್ತಿದ್ದರು. ನಾಟಿ ಕೆಲಸದ ಭರ್ಜರಿ ಊಟ ಮಾಡುತ್ತಿದ್ದರು. ಅಲ್ಲಿಂದ ನಾವು ಮನೆ ಮಕ್ಕಳೆಲ್ಲ ಸೇರಿ ಚೆಂಡಿನ ಆಟ, ಕವಡಿ ಆಟ, ಕಳ್ಳ ಪೊಲೀಸ್ ಆಟ, ಅಡಿಗೆ ಆಟ, ಶಾಲೆಯ ಆಟ, ಹೀಗೆ ಎಲ್ಲ ತರದ ಆಟ ಆಡುತ್ತಿದ್ದೆವು. ನನ್ನನ್ನು ಮನೆಗೆ ಬರಲು ಬಿಡುತ್ತಿರಲಿಲ್ಲ. ನಮ್ಮಲ್ಲಿರು ಅಂತ ಎಲ್ಲರೂ ಕೂರಿಸಿಕೊಳ್ಳುತ್ತಿದ್ದರು. ನನ್ನನ್ನು ಹೊತ್ತುಕೊಂಡು ಅತ್ತಿಂದಿತ್ತ ತಿರುಗುತ್ತಿದ್ದರು. ನನ್ನ ತಲೆ ಬಾಚಿಕೊಡುವುದು, ಸ್ನಾನ ಮಾಡಿಸುವುದು ಎಲ್ಲವನ್ನು ಅವರೇ ಮಾಡಿಕೊಡುತ್ತಿದ್ದರು. ಆ ಸಂತೋಷದ ಸಮಯ ಆವಾಗ ಇತ್ತು. ಈಗ ಅದು ಸಿಗುವುದಿಲ್ಲ ಅಂತ ಬರೀತಿದ್ದಾರೆ.
0: ಹೌದು,
1: ಹಾಗೆ ಆಗ ಬಡತನ ಇದ್ದರೂ ಪ್ರೀತಿ ಇರುತ್ತಿತ್ತು. ಈಗ ಶ್ರೀಮಂತಿಕೆ ಬಂದು ಒಬ್ಬರ ಮುಖವನ್ನು ಒಬ್ಬರು ನೋಡುವುದಿಲ್ಲ. ಮನೆಯವರು ಯಾರೂ ಮನೆಗೆ ಬರುವುದಿಲ್ಲ. ಮಾತನಾಡುವುದಂತೂ ಇಲ್ಲವೇ ಇಲ್ಲ. ಈಗಿನ ಕಾಲದಲ್ಲಿ ಜನರಿಗೆ ಪುರುಸತ್ತೇ ಇರುವುದಿಲ್ಲ.
0: ಹೌದು,
1: ಹಿರಿಯರು ಕಿರಿಯರು ಎನ್ನುವ ಪ್ರೀತಿ ಗೌರವ ಕೊಡುವುದೇ ಇಲ್ಲ. ಮನೆಯವರು ಯಾರು ಅಂತನೇ ಮನೆ ಮಕ್ಕಳಿಗೆ ತಿಳಿದಿರುವುದೇ ಇಲ್ಲ.
0: ಹೌದು,
1: ನಾವಂತೂ ನಮ್ಮ ಬಾಲ್ಯ ಕಾಲವನ್ನು ಮಳೆಗಾಲದಲ್ಲಿ ಚೆನ್ನಾಗಿ ಕಳೆದಿದ್ದೇವೆ. ಹಳೆಯ ನೆನಪುಗಳೇ ಚಂದವಾಗಿತ್ತು ಅಂತ ಆ ದಿನಗಳನ್ನು ನೆನಪಿಸಿಕೊಂಡು ಖುಷಿ ಪಡುತ್ತಿದ್ದಾರೆ. ಇವರ ಖುಷಿ ಸದಾ ಹೀಗೆ ಇರಲಿ ಅಂತ ಹೇಳೋಣ.
0: ಹೌದು, ಹಾಗೆ ಇದು ಕಾರ್ಯಕ್ರಮದ ಕೊನೆಯ ಪತ್ರವೂ ಕೂಡ ಆಗಿತ್ತು.
1: ಹೌದು,
0: ಹಾಗಾದ್ರೆ ಪತ್ರಕಾರಂಜಿ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯವಾಗಿದೆ ಲಲಿತಾ. ಕಾರ್ಯಕ್ರಮಕ್ಕೆ ಬಂದಂತಹ ಪತ್ರಗಳೆಲ್ಲ ಮುಗಿದಿವೆ. ವಿಷಯವಾಗಿತ್ತು ಮಳೆಗಾಲದ ನಿಮ್ಮ ಬಾಲ್ಯದ ಅನುಭವಗಳು ಹಾಗೂ ನೆನಪುಗಳು ಅನ್ನೋದು.
1: ಹೌದು,
0: ಇಲ್ಲಿಗೆ ನಮ್ಮ ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಅದಕ್ಕೂ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಹೇಳಿಬಿಡೋಣ ಲಲಿತಾ.
1: ಸರಿ ವಿದ್ಯಾ. ನಿಲಯದ ನಿರ್ದೇಶಕರು
0: ಪತ್ರಕಾರಂಜಿ,
1: ಮಹಿಳಾ ಲೋಕ ವಿಭಾಗ,
0: ಆಕಾಶವಾಣಿ,
1: ಮಡಿಕೇರಿ
0: 571-201. ಹಾಗಾದ್ರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ
1: ಧನ್ಯವಾದಗಳು.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ಸಮಯ 5:33:34. ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದ್ರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗ್ತದೆ ಎನ್ನುವುದು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:35:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ಕೇಳುಗರೆಲ್ಲರಿಗೂ ಇವತ್ತಿನ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮೊಂದಿಗೆ ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು ಹಾಗೂ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಬಹುದು. ಹಾಗಾದರೆ ಬನ್ನಿ ಕರೆ ಮಾಡಿ ಅಂತ ಹೇಳ್ತಾ, ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆ ಹೀಗಿದೆ: 08272222288. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272222288.

0: ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಾನು ಪುಷ್ಪರಾಜ್ ಮಾತಾಡುದು ಮೇಡಮ್, ಕಗ್ಗೋಡ್ಲು ಹೂಕಾಡು ಪೈಸಾದಿಂದ ಮೇಡಮ್.
0: ಕಗ್ಗೋಡ್ಲು ಇಂದ ಪುಷ್ಪರಾಜ್ ಅವರು. ಹೇಗಿದ್ದೀರಿ ಪುಷ್ಪರಾಜ್ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲ ಚೆನ್ನಾಗಿದ್ದೇವೆ. ಇವತ್ತು ನಿಮ್ಗೆ ಯಾವ ಸಾಂಗ್ ಬೇಕಿತ್ತು?
1: ಮೇಡಮ್ ಮನಸಾರೆ ಚಿತ್ರದಲ್ಲಿ ಶ್ರೇಯಾ ಘೋಷಾಲ್ ಅವರು ಆಡಿರುವ ನಾನಾಗುವ ಮೊದಲೇನೆ ಆಗಿದ್ದೆ ಮೇಡಮ್.
0: ಆಗಿತ್ತೆ, ಪ್ರಸಾರ ಮಾಡ್ತೇನೆ. ನಿಮ್ಮ ನೆಚ್ಚಿನ ಹಾಡಿಗಾಗಿ ಬೇರೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಾ ನೀವು?
1: ಟ್ರೈ ಮಾಡ್ತೀನಿ ಮೇಡಮ್, ಆದ್ರೆ ಇವತ್ತು ಸಿಕ್ಕಿಲ್ಲ ಮೇಡಮ್.
0: ಸಿಕ್ಕಿಲ್ಲ, ಪ್ರಯತ್ನ ಪಡ್ತೀರಿ ಹಾಗಾದ್ರೆ ಅಲ್ವಾ?
1: ಹೌದು ಮೇಡಮ್.
0: ಓಕೆ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ.
1: ಓಕೆ ಮೇಡಮ್.
0: ಕರ್ನಾಟಕದಲ್ಲಿ ಜೈನರ ಕಾಶಿ ಎಂದು ಪ್ರಸಿದ್ಧಿ ಪಡೆದ ಊರು ಯಾವುದು?
1: ಮೂಡಬಿದ್ರೆ ಮೇಡಮ್.
0: ಮೂಡಬಿದ್ರೆ ಸರಿಯಾದ ಉತ್ತರ. ಧನ್ಯವಾದ, ನಿಮಗೆ ಅಭಿನಂದನೆಗಳು. ಹೋಗಿದ್ದೀರಾ ನೀವು ಅಲ್ಲಿಗೆ ಮೂಡಬಿದ್ರೆಗೆ?
1: ಮೇಡಮ್ ಇಲ್ಲ ಮೇಡಮ್, ಹೋಗಿಲ್ಲ ಮೇಡಮ್.
0: ಹೋಗಿಲ್ಲ.
1: ಇಲ್ಲ ಮೇಡಮ್.
0: ಹೇಗೆ ಗೊತ್ತಾಯ್ತು ನಿಮಗೆ ಉತ್ತರ?
1: ಉತ್ತರ ಕೇಳಿದ್ದೆ ಮೇಡಮ್.
0: ಕೇಳಿದ್ದೀರಿ. ಅಲ್ಲಿ ಸಾವಿರ ಕಂಬದ ಬಸದಿ ಇದೆ ಅಲ್ವಾ?
1: ಹೌದು ಮೇಡಮ್.
0: ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ನೆಚ್ಚಿನ ಗೀತೆಯನ್ನ ಪ್ರಸಾರ ಮಾಡ್ತೇವೆ. ಥ್ಯಾಂಕ್ ಯು.
1: ನಮಸ್ತೆ ಮೇಡಮ್.

ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದ್ರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಚಿತ್ರ ಕಾವೇರಿ. ಇದು ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಸಮಯ ಈಗ 5:46:59. ನಮ್ಮ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ ಹಲೋ ಕರೆಯಲ್ಲಿ ಏನೋ ವ್ಯತ್ಯಾಸ ಉಂಟಾಗಿದೆ. ನಾವೊಂದು ಚಿತ್ರಗೀತೆಯನ್ನ ಕೇಳಿ ಬರೋಣ.

0: ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ ಸರಸ್ವತಿ ತಿಮ್ಮಪ್ಪನವರಿಗೆ.
1: ಥ್ಯಾಂಕ್ ಯು ಮೇಡಮ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೇವೆ ಮೇಡಮ್, ನೀವೆಲ್ಲರೂ ಹೇಗಿದ್ದೀರಿ?
0: ನಾವೆಲ್ಲ ಚೆನ್ನಾಗಿದ್ದೇವೆ. ಇವತ್ತು ಮಳೆ ಇತ್ತ ಆ ಕಡೆ?
1: ಸ್ವಲ್ಪ ಬಂದಿದೆ, ಮತ್ತೆ ಬಿಸಿಲೆ ಮೇಡಮ್.
0: ಬಿಸಿಲಲ್ವಾ?
1: ಅಲ್ಲಿ ಉಂಟಲ್ಲ
0: ಪುತ್ತೂರಲ್ಲಿ ಮಳೆ ಇತ್ತು, ಸ್ವಲ್ಪ ಕಡಿಮೆನೆ ಇವತ್ತು.
1: ಇವತ್ತು ಕಮ್ಮಿ
0: ಹೌದು,
1: ರಾತ್ರಿ ಜೋರ್ ಮಳೆ ಬರ್ತದೆ.
0: ಹೌದು. ಇವತ್ತು ನಿಮಗೆ ಯಾವುದು ಸಾಂಗ್ ಬೇಕಿತ್ತು?
1: ನನಗೆ ಬಾಲು ಬೆಳಗಿತ್ತು ಚಿತ್ರದಿಂದ,
0: ಹಾ
1: ನೀತಿ ಅಂತಾನು ಬಾಲ ಬೇಕು ಅಂತ.
0: ಹೌದಾ, ಪ್ರಸಾರ ಮಾಡ್ತೇನೆ. ಮಡಿಕೇರಿ ಕೇಂದ್ರದ್ದು ಎಲ್ಲ ಪ್ರೋಗ್ರಾಮ್ಸ್ ಕೇಳ್ತಾ ಇರ್ತೀರಾ?
1: ಕೇಳ್ತೇವೆ ಮೇಡಮ್.
0: ಹೌದು,
1: ಭಕ್ತಿಗೀತೆ ಎಲ್ಲ ನೀವು ಸಂಜೆ ಹಾಕಿದ್ದೀರಿ, ಎಲ್ಲ ಹಾಡನ್ನು ಹಾಕಿದ್ದೀರಿ.
0: ಓಕೆ, ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳ್ತಾ ಇರಿ. ಹೀಗೇನೆ
1: ಆಯ್ತು.
0: ಕೊಡವ ಸಿರಿ ಎಲ್ಲ ಕೇಳ್ತೀರಾ?
1: ಕೇಳ್ತೇವೆ, ಅದು ನಮ್ಗೆ ಅರ್ಥ ಆಗುದಿಲ್ಲ, ಆದ್ರೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಅರ್ಥ ಆಗ್ತದೆ.
0: ಅರ್ಥ ಆಗ್ತದಲ್ವಾ? ಕೇಳಿ ಕೇಳಿ ಅರ್ಥ ಆಗುತ್ತೆ. ಮನೆಯಲ್ಲಿ ತುಳು ಮಾತಾಡೋದಾ?
1: ಹೌದು, ತುಳು ಮಾತಾಡುದು ಮೇಡಮ್.
0: ಹೌದು, ಕೊಡವ ಸಿರಿ ಈ ಕಡೆದು ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ರೆ ನಿಮ್ಗೆ ಆ ಭಾಷೆನೂ ಬರುತ್ತೆ ಅಲ್ವಾ?
1: ಹೌದು ಮೇಡಮ್,
0: ನೀವು ಕೇಳಿದ
1: ಅದರಲ್ಲೆಲ್ಲ ಮಿಕ್ಸ್ ಆಗಿ ಉಂಟಲ್ಲ, ಕನ್ನಡ ತುಳು ಎಲ್ಲ ಮಿಕ್ಸ್ ಆಗಿ ಉಂಟಲ್ಲ ಮೇಡಮ್.
0: ಹೌದೌದು, ನೀವು ಕೇಳಿದಂತ ಹಾಡನ್ನ ಪ್ರಸಾರ ಮಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ ಕೇಳ್ತೇನೆ. ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಅಂತ ಒಂದು ಹಾಡು ಕೇಳಿದ್ದೀರಾ?
1: ಕೇಳಿದ್ದೇನೆ.
0: ಈ ಗೀತೆಯನ್ನ ಬರೆದವರು ಯಾರು?
1: ಸಂತ ಶಿಶುಗ್ರಾಮದ ತಿರುಪು.
0: ಹೌದು, ಅಭಿನಂದನೆಗಳು ತಮಗೆ.
1: ಥ್ಯಾಂಕ್ ಯು ಮೇಡಮ್,
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು, ನಮಸ್ತೆ.
0: ನಮಸ್ತೆ.

0: ಚಿತ್ರಕಾವೇರಿ ಕಾರ್ಯಕ್ರಮದ ಕೊನೆಯ ಕರೆ ಯಾರ್ದು ಅಂತ ನೋಡೋಣ. ಹಲೋ
1: ಮೇಡಮ್, ನಮಸ್ತೆ.
0: ನಮಸ್ತೆ, ಯಾರಿದು?
1: ಕಾರ್ಕಳ ವರಂಗದಿಂದ ರಾಮಣ್ಣ.
0: ಕಾರ್ಕಳದಿಂದ ರಾಮಣ್ಣನವರು, ಹೇಗಿದ್ದೀರಾ ರಾಮಣ್ಣನವರೇ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ಎಲ್ಲರೂ, ನಾವು ಮತ್ತು ನಾವಂದ್ರೆ ಆಕಾಶವಾಣಿ, ಎಲ್ಲರೂ ಚೆನ್ನಾಗಿದ್ದೀವಿ.
1: ಓಕೆ, ನಮ್ಮ ಆಕಾಶವಾಣಿಯಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಬರ್ತಿದೆ ಮೇಡಮ್.
0: ಧನ್ಯವಾದಗಳು.
1: ಹೌದು, ಅಂತ್ಯಾಕ್ಷರಿ, ಗೀತಾ ಮಾಧುರ್ಯ,
0: ಎಲ್ಲದಕ್ಕೂ ಕರೆ ಮಾಡಿದ್ರ ನೀವು? ಟ್ರೈ ಮಾಡಿದ್ರ?
1: ಗೀತಾ ಮಾಧುರ್ಯಕ್ಕೆ ಒಂದು ಎರಡು ಸಲ ಸಿಕ್ಕಿದೆ ಮೇಡಮ್.
0: ಹೌದಾ?
1: ಹೌದೌದೌದು,
0: ಪ್ರತಿ ವಾರ ಬರ್ತದಲ್ಲ, ಪ್ರಯತ್ನ ಮಾಡಿ.
1: ಹೌದೌದು, ಪ್ರತಿ ವಾರ
0: ನೇರ ಫೋನ್ ಇನ್ ಕಾರ್ಯಕ್ರಮಗಳು ಸಾಕಷ್ಟಿವೆ ಈಗ.
1: ಹೌದೌದೌದು.
0: ಏನ್ ಮಾಡ್ಕೊಂಡಿದ್ದೀರಾ ನೀವು?
1: ಮನೆಯಲ್ಲೇ ಮೇಡಮ್.
0: ಮನೆಯಲ್ಲೇ ಇರೋದಾ?
1: ಹೌದೌದು.
0: ಹೇಗೆ ರೇಡಿಯೋ ಕೇಳ್ತೀರಾ ನೀವು?
1: ರೇಡಿಯೋ ಕೇಳುವುದು ಮೊಬೈಲ್ ಆಪ್ ಅಲ್ಲಿ ಕೇಳುದು.
0: ಆಪ್ ಅಲ್ಲಿ ಕೇಳೋದು?
1: ಹೌದೌದು.
0: ನೆಟ್ವರ್ಕ್ ಎಲ್ಲ ಸರಿಯಾಗಿ ಸಿಗುತ್ತಾ?
1: ಕೆಲಸ ಮಾಡ್ಲಿಕ್ಕೆ ಎಂತ ಆಗುದಿಲ್ಲ, ಮನೆಯಲ್ಲಿ ನಾನು ಫೋನ್ ಮಾಡಿ ರೇಡಿಯೋ ಕೇಳ.
0: ಫೋನ್ ಅಲ್ಲಿ ರೇಡಿಯೋ ಕೇಳ್ತೀರಾ?
1: ಬ್ಲೈಂಡ್ ಆಗಿದ್ದೀರಾ?
0: ಹೌದಾ? ಇವತ್ತು ನಿಮ್ಗೆ ಯಾವುದು ಚಿತ್ರದ ಗೀತೆ ಬೇಕಿತ್ತು?
1: ನನಗೆ ಬ್ರಹ್ಮ ಮುರಾರಿ, ಶ್ರೀ ಮಂಜುನಾಥ ಫಿಲಂ ಅಲ್ಲಿ ಮೇಡಮ್. ಬ್ರಹ್ಮ ಮುರಾರಿ ಸುರಾಚಿತ ಲಿಂಗಂ ವಿಶ್ವ ವಿನೋದಿನಿ ಸೋವಿತ ಲಿಂಗಂ.
0: ಹಾಡು ಪ್ರಸಾರ ಮಾಡ್ತೇವೆ, ಚೆನ್ನಾಗಿ ಹಾಡಿದ್ರಿ ಕೂಡ. ಅದಕ್ಕಿಂತ ಮೊದಲು ನಿಮ್ಗೊಂದು ಪ್ರಶ್ನೆ ಇದೆ ಕೇಳ. ಅಧಿಕ ವರ್ಷದಲ್ಲಿ ಯಾವ ತಿಂಗಳಿನಲ್ಲಿ ವ್ಯತ್ಯಾಸ ಕಂಡು ಬರ್ತದೆ? ಅಧಿಕ ವರ್ಷ ಅಂದ್ರೆ ಗೊತ್ತಾ?
1: ಗೊತ್ತು.
0: ಎಷ್ಟು ದಿನ ಇರುತ್ತೆ
1: ಅಧಿಕ ವರ್ಷದಲ್ಲಿ? ಅಧಿಕ ವರ್ಷದಲ್ಲಿ
0: ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನ ಇರುತ್ತೆ?
1: ಸಾಮಾನ್ಯ ವರ್ಷದಲ್ಲಿ 365 ದಿನ.
0: ಅಧಿಕ ವರ್ಷದಲ್ಲಿ?
1: ಅಧಿಕ ವರ್ಷದಲ್ಲಿ ಎಷ್ಟು ದಿನ?
0: ಒಂದು ದಿನ ಜಾಸ್ತಿ ಇರುತ್ತೆ.
1: 366
0: ದಿನ. ಅದು 4 ವರ್ಷಗಳಿಗೊಮ್ಮೆ ಬರ್ತದೆ.
1: 4 ವರ್ಷಗಳಿಗೊಮ್ಮೆ ಬರ್ತದೆ.
0: ಹೌದು
1: ಹೌದೌದು. 4 ವರ್ಷಕ್ಕಂತ ಗೊತ್ತು ಮೇಡಮ್.
0: ಅದೇ, 12 ತಿಂಗಳಲ್ಲಿ ಒಂದು ದಿನ ಜಾಸ್ತಿ ಇರ್ತದೆ, ಅದು ಯಾವ ತಿಂಗಳು ಅಂತ ಕೇಳ್ತಿದ್ದೀನಿ.
1: ಗೊತ್ತಿಲ್ಲ ನಂಗೆ.
0: ಫೆಬ್ರವರಿ ತಿಂಗಳಲ್ಲಿ ಎಷ್ಟು ದಿನ ಇರುತ್ತೆ?
1: ಫೆಬ್ರವರಿ ತಿಂಗಳಲ್ಲಿ 28 ದಿನ.
0: ಹಾ, ಅಧಿಕ ವರ್ಷದಲ್ಲಿ ಆ ತಿಂಗಳಲ್ಲಿ 29 ದಿನ ಇರುತ್ತೆ.
1: 29 ಬರುತ್ತೆ.
0: ಹೌದೌದು. ಆ ವರ್ಷ 366 ದಿನ ಇರುತ್ತೆ. ಕೇಳಿ, ಏನು ಕೇಳಿಲ್ಲ ನನಗೆ.
1: ಫೆಬ್ರವರಿ ಅಂತ ನನಗೆ ಕೇಳಿಲ್ಲ, ನೀವು ಹೇಳಿದ
0: ಈಗ ನಾನು ಕೇಳಿದ. ಅದು ನಿಮಗೆ ಪ್ರಶ್ನೆ ಅದಾಗಿತ್ತು, ಯಾವ ತಿಂಗಳಲ್ಲಿ ಅಧಿಕ ವರ್ಷದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ ಅಂತ.
1: ಫೆಬ್ರವರಿಯಲ್ಲಿ 4 ವರ್ಷಕ್ಕೊಮ್ಮೆ 29 ದಿನ ಬರುತ್ತೆ.
0: ಹೌದೌದು, ಈಗ ಗೊತ್ತಾಯ್ತಲ್ವಾ?
1: ಹೌದು, ಗೊತ್ತಿತ್ತು ನಂಗೆ, ನೀವು ಹೇಳಿದ ಕೇಳಿಲ್ಲ ನಂಗೆ.
0: ಹೌದಾ?
1: ಹೌದೌದು.
0: ಸರಿ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
1: ಓಕೆ ಮ್ಯಾಮ್, ಥ್ಯಾಂಕ್ಸ್.
0: ನಮಸ್ಕಾರ.

ಪ್ರೀತಿಯ ಕೇಳುಗರೇ, ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 6 ಗಂಟೆ. ಇನ್ನು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಸಂಜೆ 6:51ಕ್ಕೆ ಕೃಷಿರಂಗ, ಇದರಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾ ಎಚ್ಎಸ್ ಇಮ್ರಾನ್ ಖಾನ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8 ಗಂಟೆಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ. 10 ಗಂಟೆಗೆ ವನಿತಾ ವಿಹಾರ, ಇದರಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇನ್ನು ಈ ರಾತ್ರಿ 10:30ಕ್ಕೆ ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6:10ಕ್ಕೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಬಿಎಸ್ ಭಗವಾನ್ ಅವರಿಂದ, ರೈತರಿಗೆ ಸಲಹೆ 6:35ಕ್ಕೆ, 7:47ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35ಕ್ಕೆ ಕನ್ನಡ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಭಾವಗೀತೆಗಳು, 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. ಇನ್ನು 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿಎಸ್ ಕಮಲಾ ಮತ್ತು ಜಿಎಸ್ ರಾಜಲಕ್ಷ್ಮಿ ಅವರ ಹಾಡುಗಾರಿಕೆ. 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು, 11 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ಗಾನಡಂಗೂರ. ಇನ್ನು ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಮತ್ತು ಆರೋಗ್ಯಕರ ಜೀವನ ಶೈಲಿ, ಈ ಕುರಿತು ರಿಜಿಸ್ಟರ್ಡ್ ಡಯಟಿಷಿಯನ್ ಡಾ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಕೀರ್ತನಾ ವಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ, ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮತ್ತು ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. 1 ಗಂಟೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್ ಈ ಬಗ್ಗೆ ಮಾಹಿತಿ. 1:20ಕ್ಕೆ ದೇಶಭಕ್ತಿ ಗೀತೆಗಳು, 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. ಇನ್ನು ನಾಳೆ ಸಂಜೆ 4 ಗಂಟೆಗೆ ಭಾವಗೀತೆಗಳನ್ನು ಕೇಳಲಿದ್ದೀರಿ. 4:30ಕ್ಕೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ, ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮಕ್ಕಳ ತಜ್ಞ ವೈದ್ಯರಾದ ಡಾ ಮೇಜರ್ ಖುಷ್ವಂತ್ ಕೋಳಿಬೈಲು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಅವಲೋಕನ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು

ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಜೈವಿಕ ನಿಯಂತ್ರಣ ಕುರಿತು ಡಾ ಎಚ್ಸಿ ಲತಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ ಕೇಳಲಿದ್ದೀರಿ. ಸುದ್ದಿಜೊಂಪೆ ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಅರೆಭಾಷೆ ಐಸಿರೆ, ಇದರಲ್ಲಿ ಅಂಬೇಕಲ್ಲು ಕುಶಾಲಪ್ಪ ಮತ್ತು ಪುದಿಯ ನೆರವನ ರೇವತಿ ರಮೇಶ್ ಅವರಿಂದ. ಕೈಲು ಮುಹೂರ್ತ ಹಬ್ಬದ ಪ್ರಯುಕ್ತ ವಿಶೇಷ ಮಾತುಕತೆ. 8:00ಗೆ ಸಿರಿಗಂಧ ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಮನಿ ಟಾಕ್. ಇನ್ನು ನಾಳೆ ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನ. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಆಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: In a statement, the association said the comprehensive approach can significantly deepen India's semiconductor capabilities. Meanwhile, 18 of the 19 subsectors under the Index of Services Production, ISP, recorded year-on-year expansion in June this year, with 8 posting double-digit growth. The draft electoral roll for Delhi was published today after the completion of the Special Intensive Revision, SIR, which began on the 20th of June and culminated on the 17th of August. According to the draft electoral roll, out of 1,45,10,299 electors, a total of 97,53,577 voters have submitted the enumeration forms. The electoral body stated that 47,56,722 enumeration forms could not be collected due to absent, shifted, dead or duplicate electors found during house-to-house visit by booth-level officers. Citizens can download the draft roll from ceodelhi.gov.in. In table tennis, India's Ankur Bhattacharjee won his maiden men's singles title at the WTT FIDE Olomouc tournament in Czech Republic. The world number 78 defeated third seed Denny Kozul of Slovenia 3-1 in the final. Ankur had earlier secured the men's doubles gold with compatriot Akash Pal, defeating Hungarian-Polish pair of Saba Andras Sansosi and Alan Kulsicki-Zalewski 3-1 in the final. And with that, we end this news bulletin.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:19. ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
2: ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
3: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಗೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
2: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ

0: ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವೆಲ್ ಸಿಲ್ಕ್ಸ್ ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
2: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ, ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
0: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್ ಇರಿಟ್ಟಿ.
4: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ.
0: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
8: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
9: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
10: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
9: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
10: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
11: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja Aras Road, Mysuru.
0: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
5: ಎಷ್ಟೊತ್ತಿನಿಂದ
12: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
5: ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
13: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
14: ಸಿಂಚು, ರೆಡಿನಾ? ಅಮ್ಮ ಇಲ್ಲಿ.
15: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
16: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ

0: ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
1: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
2: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
10: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja Aras Road, Mysuru.
14: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಷುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
15: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
16: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
11: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
16: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
11: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
17: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಓಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ

0: ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್ ಗೋಣಿಗೊಪ್ಪ.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ನ ಚಿನ್ನಾಭರಣ ಸಾಲ ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
3: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
4: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
5: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
4: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
3: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
10: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
9: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
11: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.

ಇದೊಂದು ಪ್ರಕಟಣೆ. ಕರ್ನಾಟಕ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ವಿದೇಶದಲ್ಲಿ ಅಧ್ಯಯನ ಸ್ಟಡಿ ಅಬ್ರಾಡ್ 2026 ಈ ಕಾರ್ಯಕ್ರಮವನ್ನು ದಿನಾಂಕ 6/9/2026 ಅಂದರೆ ಬರುವ ಸೆಪ್ಟೆಂಬರ್ 6ನೇ ತಾರೀಕಿನಂದು ಬೆಳಿಗ್ಗೆ 9:30 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಗೇಟ್ ಸಂಖ್ಯೆ 4 ಗಾಯತ್ರಿ ಗ್ರ್ಯಾಂಡ್ ಗಾಯತ್ರಿ ವಿಹಾರ್ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ಆಯೋಜಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ 75ಕ್ಕೂ ಹೆಚ್ಚಿನ ಜಾಗತಿಕ ವಿಶ್ವವಿದ್ಯಾನಿಲಯಗಳು ಭಾಗವಹಿಸುತ್ತಿದ್ದು 10ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಅವಕಾಶಗಳನ್ನು ಅನ್ವೇಷಿಸಬಹುದಾಗಿದ್ದು ಉನ್ನತ ಶಿಕ್ಷಣವನ್ನು ವಿದೇಶಗಳಲ್ಲಿ ಮುಂದುವರೆಸಲು ಆಸಕ್ತಿ ಇರುವವರು ವಿದೇಶದಲ್ಲಿ ಅಧ್ಯಯನ ಸ್ಟಡಿ ಅಬ್ರಾಡ್ 2026 ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಜಿಲ್ಲೆಯಾದ್ಯಂತ ಎಲ್ಲ ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬಹುದಾಗಿದೆ. ಆಸಕ್ತ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 6, 2026 ಅವಧಿಯ ಒಳಗೆ ಸ್ಟಡಿ ಅಬ್ರಾಡ್ ಕೆಎಸ್ಡಿಸಿ ಕರ್ನಾಟಕ ಈ ಲಿಂಕ್ ಮೂಲಕ ನೋಂದಾಯಿಸಿಕೊಳ್ಳಲು ಪ್ರಕಟಣೆಯಲ್ಲಿ ತಿಳಿಸಿದೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಶ್ರೋತೃಗಳೇ ಗಮನಿಸಿ, ಈ ಸಂಜೆ 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ ಎಚ್ಎಸ್ ಇಮ್ರಾನ್ ಖಾನ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಸಂಜೆ 8:00ಗೆ ಸಿರಿಗಂಧ ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 10:00ಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಎಫ್ಎಂ 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಇನ್ನು ಕೇಳೋಣ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ
1: ಆಕಾಶವಾಣಿ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಧಾರವಾಡ ಜಿಲ್ಲೆ ವಾರ್ತಾಪತ್ರ. ದೇಶದ ಯುವಜನತೆ ಬುದ್ಧ ಬಸವ ಅವರ ಹಾದಿಯಲ್ಲಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆಗಳನ್ನು ಪಾಲಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ಭಾರತ್ ನೆಟ್ ಯೋಜನೆಯ ವೇಗ ವರ್ಧಿಸಲು ಬಿಎಸ್ಎನ್ಎಲ್ ಆದ್ಯತೆ ನೀಡಿದೆ ಎಂದು ಟೆಲಿಕಾಂನ ಹುಬ್ಬಳ್ಳಿ ವಿಭಾಗದ ಹಿರಿಯ ಪ್ರಧಾನ ವ್ಯವಸ್ಥಾಪಕ ಧನಂಜಯ್ ಕುಮಾರ್ ತ್ರಿಪಾಠಿ ಹೇಳಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಎಸ್ಎನ್ಎಲ್ ಕಚೇರಿಯಲ್ಲಿ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ ನೀಡಿದ ಅವರು, ಸ್ವದೇಶಿ 4G ತಂತ್ರಜ್ಞಾನ ವಿಸ್ತರಣೆ, ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಬಲವರ್ಧನೆಯ ಕ್ರಮ ವಹಿಸಲಾಗಿದೆ ಎಂದರು. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕೌಶಲ ಅಭಿವೃದ್ಧಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಸಪ್ತರ್ಷಿ ಫೌಂಡೇಶನ್ ಆಯೋಜಿಸಿದ್ದ ಸಮಾರಂಭದಲ್ಲಿ 2025-26 ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿದ ರಾಜ್ಯದ ಎಲ್ಲ ಜಿಲ್ಲೆಗಳ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಅವರು ಮಾತನಾಡಿದರು. ಶಿವಶರಣ ನುಲಿಯ ಚಂದಯ್ಯನವರ ವಚನಗಳು ಕಾಯಕದ ಮಹತ್ವ, ಪರಿಶ್ರಮ, ಒಗ್ಗಟ್ಟು, ವಿದ್ಯೆ ಮತ್ತು ಸ್ವಾಭಿಮಾನದ ಬದುಕಿನ ಕುರಿತು ಸಮಾಜಕ್ಕೆ ಸಂದೇಶ ನೀಡುತ್ತವೆ ಎಂದು ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದ್ದ ಶಿವಶರಣ ಶ್ರೀ ನುಲಿಯ ಚಂದಯ್ಯ ಜಯಂತ್ಯುತ್ಸವ ಉದ್ಘಾಟಿಸಿ ಅವರು ಮಾತನಾಡಿದರು. ಧಾರವಾಡದ ಜೆಎಸ್ಎಸ್ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಖೇಲೋ ಇಂಡಿಯಾ ಸಂವಾದ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ವರ್ಚುವಲ್ ಕಾರ್ಯಕ್ರಮ ಆಯೋಜಿಸಿತ್ತು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಆಯುಷ್ ಇಲಾಖೆಯ ಯೋಗ ತರಬೇತುದಾರ ಭೀಮಪ್ಪ ಲಡ್ಡಿ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಈಗ ರಾಯಚೂರು ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಪುರಸ್ಕೃತ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಹಾಗೂ ಅಟಲ್ ಪಿಂಚಣಿ ಯೋಜನೆ ಅಡಿ ಜಿಲ್ಲೆಯಾದ್ಯಂತ ಫಲಾನುಭವಿಗಳ ನೋಂದಣಿ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಅಟಲ್ ಪಿಂಚಣಿ ಯೋಜನೆ ಅಡಿ ಕಳೆದ ಜುಲೈ ಅಂತ್ಯದವರೆಗೆ 141,359 ಫಲಾನುಭವಿಗಳು ತಮ್ಮ ಮಾಸಿಕ ವೃದ್ಧಾಪ್ಯ ಪಿಂಚಣಿ ವಂತಿಕೆಯನ್ನು ಕಟ್ಟುತ್ತಿದ್ದಾರೆ ಎಂದು ಅನಿಲ್ ಕುಮಾರ್ ಮಾಹಿತಿ ನೀಡಿದರು. ಗ್ರಾಮೀಣ ಜನರ ಆರ್ಥಿಕ ಭದ್ರತೆಗೆ ಆಸರೆಯಾಗಿರುವ

0: ಗ್ರಾಮೀಣ ಅಂಚೆ ಜೀವ ವಿಮೆ ಆರ್ಪಿಎಲ್ಐ ಯೋಜನೆಯ ವ್ಯಾಪ್ತಿಯನ್ನು ಭಾರತೀಯ ಅಂಚೆ ಇಲಾಖೆ ವಿಸ್ತರಿಸಿದೆ. ದೇಶದಲ್ಲಿರುವ ಯಾವುದೇ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ಹೊಂದಿರುವವರು ಅಥವಾ ಯಾವುದೇ ಶೆಡ್ಯೂಲ್ಡ್ ಬ್ಯಾಂಕ್ನಲ್ಲಿ ಚಾಲ್ತಿ ಇರುವ ಉಳಿತಾಯ ಖಾತೆ ಹೊಂದಿದವರು ಆರ್ಪಿಎಲ್ಐ ವಿಮಾ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ರಾಯಚೂರು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕ ಶಿವಾನಂದ್ ಹಿರಾಪೂರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರತಿ ಹನಿಗೆ ಹೆಚ್ಚು ಬೆಳೆ ಪ್ರಕಲ್ಪದಡಿ ಒಟ್ಟು 12,84,00,000 ರೂಪಾಯಿ ಅನುದಾನ ಜಿಲ್ಲೆಗೆ ಬಿಡುಗಡೆಯಾಗಿದ್ದು, 12,74,78,000 ರೂಪಾಯಿ ಈವರೆಗೆ ವೆಚ್ಚ ಮಾಡಲಾಗಿದೆ ಎಂದು ಕೃಷಿ ಇಲಾಖೆ ಮಾಹಿತಿ ನೀಡಿದೆ. ಅಮೃತ ರೈತ ಉತ್ಪಾದಕರ ಸಂಸ್ಥೆ ಯೋಜನೆ ಅಡಿ ತೋಟಗಾರಿಕೆ ಇಲಾಖೆ ಜಿಲ್ಲೆಯಾದ್ಯಂತ 3 ರೈತ ಉತ್ಪಾದಕರ ಸಂಸ್ಥೆಗಳನ್ನು ಸಂಘಟಿಸಿದೆ. ರಾಯಚೂರು ತಾಲೂಕಿನಲ್ಲಿ 1, ಲಿಂಗಸಗೂರು ತಾಲೂಕಿನಲ್ಲಿ 2 ರೈತ ಉತ್ಪಾದಕರ ಸಂಸ್ಥೆಗಳು ಕಾರ್ಯಾರಂಭಿಸಿವೆ. ಇದುವರೆಗೆ ಧಾರವಾಡ ಹಾಗೂ ರಾಯಚೂರು ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಅಕ್ಷಯ್ ಕುಮಾರ್ ದೊಡ್ಡಮನಿ ಹಾಗೂ ವಿಶ್ವನಾಥ್. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:35.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH-275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6,00,000 ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಏ ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
4: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
3: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
4: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
3: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
1: FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಅಕ್ಕ, ಕೆಲಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
1: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
3: ಆರ್ಬಿಐ ಹೇಳುತ್ತೆ,
4: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: My bank is always with me. By the time I wake up, it's already taking care of my deposits. When the customers keep me busy, it takes care of the cash counter. Even in the middle of the night, it wakes me up to say, Madam, we have received the payment from Lakshmi Fruit Store. With a Jan Dhan bank account, I have insurance, pension, DBT, all banking services right at my fingertips.
2: In 12 years, 59 crore Jan Dhan accounts have been opened, of which 56% are held by women. 12 years of PM Jan Dhan Yojana, more savings, more opportunities.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ದ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಕೆಪಿಎಸ್ಸಿ ಹಗರಣ ಕುರಿತಂತೆ ನಡೆಯುತ್ತಿರುವ ತನಿಖೆಯಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೆಪಿಎಸ್ಸಿ ಮೂಲಕ ಬಿಜೆಪಿ ವಿರುದ್ದ ಹೋರಾಟ ನಡೆಸುತ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಭೂಮಿ ಗ್ಯಾರಂಟಿ ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ, ಇದು ರಾಜ್ಯದ ಎಲ್ಲ ಭೂ ಮಾಲೀಕರಿಗೂ ಅನ್ವಯವಾಗಲಿದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ನಿರ್ದೇಶನದ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗದ ವತಿಯಿಂದ ಇಂದು ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಕಾರ್ಯಾಚರಣೆ ಕೈಗೊಳ್ಳಲಾಯಿತು. ಒಟ್ಟು 16 ಘಟಕಗಳಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಬಳಸಲಾದ ಎಣ್ಣೆ, ಮೊಸರು ಸೇರಿದಂತೆ ಹಲವು ಪದಾರ್ಥಗಳ ಮಾದರಿಗಳನ್ನು ಸಂಗ್ರಹಿಸಿ ಗುಣಮಟ್ಟ ಹಾಗೂ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪರಿಶೀಲಿಸುವ ಸಲುವಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗಿದೆ. ಗುರುತಿಲ್ಲದ ಬ್ರ್ಯಾಂಡಿಂಗ್ ಕಂಡುಬಂದ ಹಿನ್ನೆಲೆಯಲ್ಲಿ ಹಲವು ಆಹಾರ ಪದಾರ್ಥಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಆಯುಕ್ತರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆಗಳನ್ನು ಅಳವಡಿಸುವ ಕಾರ್ಯವನ್ನು ರಾಜ್ಯ ಸರ್ಕಾರ ತ್ವರಿತಗೊಳಿಸಲಿದೆ ಎಂದು ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ಸರ್ಕಾರಿ ಕಟ್ಟಡಗಳ ಸೌರೀಕರಣ ಹಾಗೂ ಪಾವತಿ ವ್ಯವಸ್ಥೆ ಕುರಿತು ಬೆಂಗಳೂರಿನಲ್ಲಿಂದು ವಿವಿಧ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸೌರ ಫಲಕ ಅಳವಡಿಸಲು ಅನುಕೂಲಕರವಾದ ಮೇಲ್ಛಾವಣೆ ಸ್ಥಳಾವಕಾಶ ಹೊಂದಿರುವ ಜಿಲ್ಲಾಧಿಕಾರಿಗಳ ಕಚೇರಿಗಳು ಸೇರಿದಂತೆ ಇತರೆ ಸರ್ಕಾರಿ ಕಟ್ಟಡಗಳನ್ನು ನವೀಕರಿಸಬಹುದಾದ ಇಂಧನ ಬಳಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದ್ದಾರೆ. ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮೊದಲು ಕಟ್ಟಡದ ಸ್ವಂತ ಬಳಕೆಗೆ ವಿನಿಯೋಗಿಸಲಾಗುವುದು, ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗೆ ರವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಉಪಕ್ರಮವು ಇಂಧನ ಭದ್ರತೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಸಾರ್ವಜನಿಕರಲ್ಲಿ

0: ಸ್ವಯಂ ಶಿಸ್ತು ಮೂಡದೆ ಹೋದರೆ ಬೆಂಗಳೂರು ನಗರದ ಪ್ರಮುಖ ಸಮಸ್ಯೆಯಾದ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಅಸಾಧ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ವಿಕಾಸಸೌಧದಲ್ಲಿಂದು ಮಾಜಿ ಮಹಾಪೌರರ ಜೊತೆ ಸಭೆ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಪ್ರಮುಖ ಸಮಸ್ಯೆಗಳಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಅಗ್ರಸ್ಥಾನವಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಾಜಿ ಮಹಾಪೌರರು ಸರ್ಕಾರಕ್ಕೆ ಹಲವು ಸಲಹೆಗಳನ್ನು ನೀಡಿದ್ದು, ಎಲ್ಲಾ ಕಡೆ ರುದ್ರಭೂಮಿಗಳ ಅಭಿವೃದ್ಧಿಯಾಗಬೇಕು, ರಸ್ತೆ ಗುಂಡಿಗಳನ್ನು ವೈಜ್ಞಾನಿಕವಾಗಿ ಮುಚ್ಚಬೇಕು, ಕಸದ ಸಮಸ್ಯೆಯನ್ನು ಪರಿಣಾಮಕಾರಿಯಾಗಿ ಬಗೆಹರಿಸಬೇಕು ಎಂದು ತಿಳಿಸಿದ್ದಾರೆ. ನಗರದಲ್ಲಿ ಮರಗಳ ರೆಂಬೆ ಕೊಂಬೆಗಳ ತೆರವು ಕಾರ್ಯಾಚರಣೆ ಸರಿಯಾಗಿ ಮಾಡಬೇಕು, ಉದ್ಯಾನಗಳಲ್ಲಿ ಆಟಿಕೆಗಳನ್ನು ಬದಲಿಸಬೇಕು ಎಂದು ಸಲಹೆ ನೀಡಿದ್ದಾರೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ದುರ್ಬಳಕೆಯಾದ 187 ಕೋಟಿ ರೂಪಾಯಿ ಹಣವನ್ನು ಮರಳಿ ಜಮೆ ಮಾಡುವಂತೆ ಆಗ್ರಹಿಸಿ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ ಹಮ್ಮಿಕೊಂಡಿದೆ. ಸುಮಾರು 175 ಕಿಲೋಮೀಟರ್ ಪಾದಯಾತ್ರೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಲಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಿಂದ ಬಳ್ಳಾರಿವರೆಗೆ 10 ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಆಡಳಿತದ ವೈಫಲ್ಯಗಳನ್ನು ಜನರಿಗೆ ತಲುಪಿಸುವ ಗುರಿ ಹೊಂದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಪ್ರಕರಣದಲ್ಲಿ ಬೆಂಗಳೂರಿನ ನ್ಯಾಯಾಲಯ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಹಾಗೂ ಬಿಜೆಪಿ ಮುಖಂಡ ಬಸವರಾಜ್ ಕನ್ನಾಳೆ ಅವರನ್ನು 10 ದಿನಗಳ ಕಾಲ ಸಿಎಡಿ ಕಸ್ಟಡಿಗೆ ಒಪ್ಪಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆಗಳ ತಿದ್ದುಪಡಿ ಸೇರಿದಂತೆ ಇತರೆ ಅಕ್ರಮಗಳ ಕುರಿತು ಹೆಚ್ಚಿನ ವಿಚಾರಣೆ ಮತ್ತು ತನಿಖೆಗೆ ಅನುಕೂಲಕರವಾಗುವಂತೆ ನ್ಯಾಯಾಲಯ ಸೆಪ್ಟೆಂಬರ್ 9ರವರೆಗೆ ಸಿಐಡಿ ಕಸ್ಟಡಿಗೆ ವಹಿಸಿದೆ. ನೇಮಕಾತಿ ಪ್ರಕ್ರಿಯೆ ಭಾಗವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹೋಟೆಲ್ಗಳು ಮತ್ತು ರೆಸಾರ್ಟ್ಗಳಲ್ಲಿ ತರಬೇತಿ ನೀಡಲಾಗಿದೆ ಎಂಬ ಕುರಿತಂತೆಯೂ ಸಿಐಡಿ ತನಿಖೆ ನಡೆಸುತ್ತಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ 2 ತಿಂಗಳೊಳಗೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಕಟ್ಟಡದ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಬೇಕು ಎಂದು ಅಬಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ಶಿವಲಿಂಗೇಗೌಡ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿಂದು ಸಭೆ ನಡೆಸಿದ ಅವರು, ಮಂಜೂರಾದ ಅನುದಾನಕ್ಕಿಂತ ಹೆಚ್ಚುವರಿಯಾಗಿ ಹಣ ಖರ್ಚಾಗಿರುವ ಬಗ್ಗೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಗಮನ ಸೆಳೆದಾಗ ಹೆಚ್ಚುವರಿ ಮೊತ್ತವನ್ನು ಲೋಕೋಪಯೋಗಿ ಮತ್ತು ಕಂದಾಯ ಇಲಾಖೆಯಿಂದ ಪ್ರತ್ಯೇಕವಾಗಿ ಶೇಕಡ 50ರಷ್ಟು ಭರಿಸುವಂತೆ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಹಾಸನಾಂಬ ಉತ್ಸವವನ್ನು ಈ ಬಾರಿ ಹಿಂದಿನ ವರ್ಷಕ್ಕಿಂತಲೂ ಹೆಚ್ಚು ಅದ್ದೂರಿಯಾಗಿ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಬಳಿಕ ಹಾಸನ ನಗರದ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣದ ಕಾಮಗಾರಿ ಕುರಿತಂತೆಯೂ ಸಚಿವರು ಪ್ರಗತಿ ಪರಿಶೀಲನೆ ನಡೆಸಿದರು. ನಗರ ಸ್ಥಳೀಯ ಸಂಸ್ಥೆಗಳು ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪಗಳ ವ್ಯವಸ್ಥೆ ಮಾಡಬೇಕು ಎಂದು ಪೌರಾಡಳಿತ ಸಚಿವ ಎಚ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಮೈಸೂರು, ಚಾಮರಾಜನಗರ ಹಾಗೂ ಕೊಡಗು ಜಿಲ್ಲಾ ವ್ಯಾಪ್ತಿಯ ಸ್ಥಳೀಯ ಸಂಸ್ಥೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸೌಲಭ್ಯಗಳನ್ನು ಕಲ್ಪಿಸಲು ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಬೇಕು ಎಂದು ಹೇಳಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಂಜಿನಿಯರ್ ಹುದ್ದೆಗಳು ಖಾಲಿ ಇದ್ದಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯಿಂದ ಹೆಚ್ಚುವರಿ ಹೊಣೆ ನೀಡಿ ನಿಯೋಜನೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಯಾವುದೇ ಅನಧಿಕೃತ ಬಡಾವಣೆಗಳು ನಿರ್ಮಾಣ ಆಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆಯ ಸಚಿವ ಪುಟ್ಟರಂಗ ಶೆಟ್ಟಿ ಮಾತನಾಡಿ, ಚಾಮರಾಜನಗರ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಶವ ಸಂಸ್ಕಾರ ಮಾಡಲು ಚಿತಾಗಾರಗಳನ್ನು ಸ್ಥಾಪಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಪೊನ್ನಣ್ಣ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿ, ಅಮೃತ್ 2 ಯೋಜನೆಯಡಿ ವಿರಾಜಪೇಟೆ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಇನ್ನೂ ಮುಗಿದಿಲ್ಲ, ಶೀಘ್ರವೇ ಮನೆ ಮನೆಗೆ ನಲ್ಲಿ ಸಂಪರ್ಕ ಮಾಡಿಸುವಂತೆ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಜನವರಿಯಿಂದ ಈವರೆಗೆ 14 H1N1 ವೈರಲ್ ಜ್ವರ ದೃಢಪಟ್ಟಿದ್ದು, ಯಾವುದೇ ಭಯ ಹಾಗೂ ಆತಂಕ ಬೇಡ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಪರಶುರಾಮ್ ತಿಳಿಸಿದ್ದಾರೆ. ಪ್ರಸ್ತುತ ಕಂಡುಬರುತ್ತಿರುವ ವೈರಲ್ ಸೋಂಕು ಸಾಮಾನ್ಯ ನೆಗಡಿ, ಕೆಮ್ಮು ಮತ್ತು ಜ್ವರದಂತೆ ಇರಲಿದ್ದು, ಬಹುತೇಕ 2-3 ದಿನಗಳಲ್ಲಿ ತಾನಾಗಿಯೇ ಗುಣಮುಖವಾಗುತ್ತದೆ. ಆದಾಗ್ಯೂ ಸಣ್ಣ ಮಕ್ಕಳು, ವಯೋವೃದ್ಧರು ಹಾಗೂ ಬಿಪಿ, ಸಕ್ಕರೆ ಕಾಯಿಲೆ, ಕ್ಯಾನ್ಸರ್, ಎಚ್ಐವಿ ಮತ್ತು ಟಿಬಿಯಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರು ನಿರ್ಲಕ್ಷ್ಯ ತೋರದೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳುವುದು ಅಗತ್ಯ ಎಂದು ತಿಳಿಸಿದ್ದಾರೆ. H1N1 ಸೋಂಕು ದೃಢಪಟ್ಟಲ್ಲಿ COVID-19 ಮಾದರಿಯಲ್ಲೇ ರೋಗಿಗಳನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡಿನ ಮೆಟ್ಟೂರು

ಕಟ್ಟಿನಿಂದ ನಾಳೆ ಕಾವೇರಿ ಜಲಾನಯನ ಪ್ರದೇಶಕ್ಕೆ ನೀರಾವರಿಗಾಗಿ ಅಲ್ಲಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಔಪಚಾರಿಕವಾಗಿ ಜಲಾಶಯಗಳ ಸ್ಲೂಸ್ ಗೇಟ್ ತೆರೆಯುವ ಮೂಲಕ ನೀರು ಬಿಡುಗಡೆ ಮಾಡಲಿದ್ದಾರೆ. ಮೆಟ್ಟೂರು ಜಲಾಶಯದ ಒಳಹರಿವು ಹೆಚ್ಚಾಗಿದ್ದು ನೀರು ಬಿಡುಗಡೆಯಿಂದ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಭತ್ತದ ಕೃಷಿಗೆ ತಯಾರಿ ನಡೆಸುತ್ತಿರುವ ತಮಿಳುನಾಡಿನ ರೈತರಲ್ಲಿ ಸಮಾಧಾನ ತಂದಿದೆ. ಕರ್ನಾಟಕದ ಕಬಿನಿ ಹಾಗೂ ಕೆಆರ್ಎಸ್ ಜಲಾಶಯಗಳಲ್ಲಿ ನೀರಿನ ಏರಿಕೆ ಕಂಡುಬಂದಿದ್ದು ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಲಾಗುತ್ತಿದೆ. ಇತ್ತ ಮಂಡ್ಯದಲ್ಲಿ ನೀರು ಬಿಡುಗಡೆ ಖಂಡಿಸಿ ರೈತರು ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಸಂಶೋಧನೆಗಳು ಪುಸ್ತಕದ ಹಾಳೆಗೆ ಸೀಮಿತವಾಗದೆ ಸಮಾಜದ ಅಗತ್ಯತೆಗಳನ್ನು ಗುರುತಿಸಿ ಕೊಡುಗೆ ನೀಡಬೇಕು ಎಂದು ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಬಿ ರಮೇಶ್ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ರೈಲ್ವೆ ನಿಲ್ದಾಣದ ಬಳಿ ರೈಲ್ವೆ ಅಳಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಒಂದು ಮಗುವಿಗೆ ಎಕ್ಸ್ಪ್ರೆಸ್ ರೈಲೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೂವರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯ

0: ರೈಲ್ವೆ ಅಳಿಯ ಮೇಲೆ ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಮಹಿಳೆಯರು ಹಾಗೂ ಒಂದು ಮಗುವಿಗೆ ಎಕ್ಸ್ಪ್ರೆಸ್ ರೈಲೊಂದು ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಮೂವರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಪಿಎಸ್ಸಿ ಹಗರಣದ ತನಿಖೆಯಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸಿಹಿ ತಿಂಡಿ ತಯಾರಿಕಾ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಕಾರ್ಯಾಚರಣೆ. ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಮೇಲ್ಛಾವಣಿ ವ್ಯವಸ್ಥೆ ಅಳವಡಿಸಲು ಇಂಧನ ಇಲಾಖೆ ನಿರ್ಧಾರ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ ನಿರ್ಧಾರ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯದ ವಿರುದ್ಧ ನಾಳೆಯಿಂದ ಬಿಜೆಪಿ ಪಾದಯಾತ್ರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಗಂಟೆಗೆ.
1: ಮೂರು ಕಾಲೇಜಿನಲ್ಲಿ

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಆಕಾಶವಾಣಿ ಮಡಿಕೇರಿ, ಸಮಯ 6:51. ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:52. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿರಂಗ.

0: ಕೃಷಿರಂಗ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಪ್ರೀತಿಯ ಸ್ವಾಗತ.
1: ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವಂಥ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಪೊನ್ನಂಪೇಟೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯ ರೋಗಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HS ಇಮ್ರಾನ್ ಖಾನ್ ಅವರು. ನಮಸ್ಕಾರ ಡಾಕ್ಟರ್ ಇಮ್ರಾನ್ ಖಾನ್ ಅವರೇ.
2: ನಮಸ್ಕಾರ. ನಮಸ್ಕಾರ.
1: ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
1: ಭತ್ತದ ಬೆಳೆ ಮುಖ್ಯವಾದಂಥ ಒಂದು ಆಹಾರದ ಬೆಳೆ.
2: ಹೌದು, ಹೌದು.
1: ಭತ್ತದ ಬೆಳೆನಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ರೋಗಗಳು ಯಾವ್ಯಾವು ಅಂತೀರಿ?
2: ಈಗ ಸಾಮಾನ್ಯವಾಗಿ ಭತ್ತದಲ್ಲಿ ವಿವಿಧ ತರಹದ ಪ್ರಮುಖ ರೋಗಗಳನ್ನು ನಾವು ವಿಂಗಡಿಸ್ತೇವೆ. ಅದರೊಳಗೆ ಶಿಲೀಂಧ್ರದಿಂದ, ದುಂಡಾಣುವಿನಿಂದ, ವೈರಾಣು ಅಥವಾ ನಂಜಾಣುವಿನಿಂದ ಹರಡುವಂತಹದ್ದು ಮತ್ತು ಜಂತುಹುಳಿಂದ ಬರುವಂತಹ ಮುಖ್ಯವಾದ ರೋಗಗಳು. ಅದರೊಳಗೆ ಬೆಂಕಿ ರೋಗ, ಕಂದು ಎಲೆ ಚಿಕ್ಕೆ ರೋಗ, ಎಲೆ ಕವಚ ರೋಗ, ತೆನೆ ಕವಚ

0: ರೋಗ, ಊದುಬತ್ತಿ ರೋಗ ಹಾಗೂ ಹುಸಿ ಕಾಡಿಗೆ ರೋಗ ಅಂತ ಹೇಳ್ಬಿಟ್ಟು ಇವು ಶಿಲೀಂಧ್ರದಿಂದ ಹರಡುವಂತಹ ಮುಖ್ಯವಾದ ಪ್ರಮುಖ ರೋಗಗಳು. ಅದೇ ತರ ದುಂಡಾಣಿಂದ ಹರಡುವಂತಹದ್ದು ಅಂಗಮಾರಿ ರೋಗ ಅಂತ ಹೇಳ್ಬಿಟ್ಟು ನಾವು ಬ್ಯಾಕ್ಟೀರಿಯಲ್ ಬ್ಲೈಟ್ ಅಂತ ಹೇಳ್ತೀವಿ, ಅದು ದುಂಡಾಣಿ ಅಂತ ಬ್ಯಾಕ್ಟೀರಿಯದಿಂದ ಹರಡುವಂತಹದ್ದು. ಇನ್ನೊಂದು ಮುಖ್ಯವಾಗಿ ಜಂತು ಹುಳದಿಂದ ಬರುವಂತಹದ್ದು ಬೇರ್ಗಂಟು ರೋಗ ಅಂತ ನಾವು ವಿಂಗಡಿಸ್ತೇವೆ. ಹಾಗೂ ಕೊನೆಯದಾಗಿ ವೈರಾಣು ಅಥವಾ ವೈರಸ್ ಅಥವಾ ನಂಜಾಣುದಿಂದ ಹರಡುವಂತಹದ್ದು ತುಂಗುರು ರೋಗ ಅಂತ ಹೇಳ್ಬಿಟ್ಟು ಈ ತರ ನಾನಾ ತರದ ವಿವಿಧ ಶಿಲೆ ರೋಗಾಣುಗಳಿಂದ ಹರಡುವಂತಹ ಮುಖ್ಯವಾದ ರೋಗಗಳು ಇವು.
1: ಈಗ ಕೊಡಗು ಜಿಲ್ಲೆಯಲ್ಲಿ ಮುಖ್ಯವಾದ ಒಂದು ಆಹಾರದ ಬೆಳೆ ಅಂದ್ರೆ ಭತ್ತ.
0: ಹೌದು,
1: ಈ ಕೊಡಗು ಜಿಲ್ಲೆಯಲ್ಲಿ ಭತ್ತದಲ್ಲಿ ಕಂಡುಬರುವಂತಹ ಮುಖ್ಯವಾದ ರೋಗಗಳು ಯಾವ್ಯಾವು ಅಂತೀರಿ?
0: ಕೊಡಗು ಜಿಲ್ಲೆ ಮಲೆನಾಡು ಆಗಿದ್ರಿಂದ ನಮ್ಮಲ್ಲಿ ಮುಖ್ಯವಾಗಿ ಇಲ್ಲಿ ಬೆಂಕಿ ರೋಗ, ಕಂದು ಎಲೆ ಚಿಕ್ಕೆ ರೋಗ, ಎಲೆ ಕವಚ ಕೊಳೆ ರೋಗ, ತೆನೆ ಕವಚ ಕೊಳೆ ರೋಗ, ಹುಸಿ ಕಾಡಿಗೆ ರೋಗ ಮತ್ತು ಊದುಬತ್ತಿ ರೋಗ ಮುಖ್ಯವಾಗಿ ನಮ್ಮ ಈ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು.
1: ಬೆಂಕಿ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
0: ಮೊಟ್ಟ ಮೊದಲನೇದಾಗಿ ಬೆಂಕಿ ರೋಗ ಭತ್ತದಲ್ಲಿ ಕಾಡುವಂಥದ್ದು ಬಹಳ ತರ ಈ ಕಾಡ್ಗಿಚ್ಚಿನಂತೆ ಹರಡುತ್ತದೆ. ಇದು ಅಷ್ಟೊಂದು ಪರಿಣಾಮಕಾರಿಯಾದಂತ ರೋಗ ಇದು. ಸಾಮಾನ್ಯವಾಗಿ ನಮಗೆ ಈ ಬೆಂಕಿ ರೋಗ ಸಸಿ ಮಡಿಯಿಂದ ಹಿಡಿದು ಎಲ್ಲಾ ಬೆಳೆಯ ಹಂತದಲ್ಲಿ ಈ ರೋಗನ ನಾವು ಕಾಣಿಸ್ಬೋದು. ಸಸಿ ಮಡಿ ಅಥವಾ ಹಗೆ ಗದ್ದೆ ಅಂತ ಹೇಳ್ತೀವಿ, ನಾಟಿ ಮಾಡಿದ ನಂತರದ ಗದ್ದೆಯಲ್ಲಿ ಕಾಣ್ತದೆ, ಎಲೆಗಳ ಮೇಲೆ ಕಾಣ್ತದೆ ಲಕ್ಷಣಗಳು, ಗೆಣ್ಣದ ಮೇಲೆ ಕಾಣ್ತದೆ, ಮತ್ತೆ ಕೊನೆಯದಾಗಿ ತೆನೆ ಬಿಡೋ ಅಥವಾ ಹೂ ಆಡುವಂತ ಸಂದರ್ಭದಲ್ಲಿ ಕುತ್ತಿಗೆ ಭಾಗದಲ್ಲಿ ಬಿತ್ತನೆಯಿಂದ ಹಿಡಿದು ತೆನೆ ಬರೋವರೆಗೂ ಕಂಡು ಬಂತ ಈ ರೋಗ ನಾವು ನೋಡಬಹುದು. ಹೆಚ್ಚಾಗಿ ಎಲ್ಲಿ ಸ್ವಲ್ಪ ಮಳೆ ಬೀಳುವಂತ ಜಾಸ್ತಿ ಪ್ರದೇಶ ಇದೆ, ಮೋಡ ಕವಿದ ವಾತಾವರಣ, ತುಂತುರು ಮಳೆ ಅಂತ ಬರೋ ಜಾಗದಲ್ಲಿ ಈ ಬೆಂಕಿ ರೋಗದ ಒಂದು ಸಮಸ್ಯೆ ನಾವು ಕಾಣಬಹುದು.
1: ಅಂದ್ರೆ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
0: ರೋಗದ ಲಕ್ಷಣ ಮೊಟ್ಟ ಮೊದಲಾಗಿ ಸಸಿ ಮಡಿ ಹಂತದಲ್ಲಿ ನಾವು ನೋಡಿದಾಗ ಈ ಬಿಸಿನೆಯಾಗಿ ಸುಮಾರು 12-20 ದಿನಗಳ ನಂತರದಲ್ಲಿ ಬೆಳೆಯಲ್ಲಿ ಎಲೆಗಳ ಮೇಲೆ ಒಂಥರ ವಜ್ರಾಕಾರದ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತದೆ. ನಂತರದಲ್ಲಿ ಅದು ಸ್ವಲ್ಪ ದೊಡ್ಡದಾಗಿ ಕಣ್ಣಾಕಾರ ಅಥವಾ ವಜ್ರಾಕಾರ ಒಂದು ಬಂದು ಸುತ್ತ ಕಂದು ಬಣ್ಣದಿಂದ ಅದು ಕೂಡ್ಕೊಂಡಿರ್ತದೆ. ಹಾಗೆ ಆ ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡು ಯಾವಾಗ ನಮಗೆ ಪೂರಕವಾದ ವಾತಾವರಣ ಇರ್ತದೆ, ಅಂದ್ರೆ ಮೋಡ ಕವಿದ ವಾತಾವರಣ, ಜಿಟಿ ಜಿಟಿ ಮಳೆಕೊಂಡಿರ್ತದೆ, ಅಂತ ಸಂದರ್ಭದಲ್ಲಿ ಈ ಕಂದು ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ಒಂಥರ ಎಲೆ ಮೇಲೆ ಸುಟ್ಟಂತೆ ಗಾಯಗಳಾಗ್ತವೆ. ನಂತರದಲ್ಲಿ ಎಲೆಗಳೆಲ್ಲ ಸುಟ್ಟು ಅಲ್ಲಲ್ಲಿ ಪ್ಯಾಚ್ ಪ್ಯಾಚ್ ಅಲ್ಲಿ ಅಲ್ಲಲ್ಲಿ ನಮಗೆ ಗಿಡಗಳು ಸತ್ತಂಗೆ ಕಾಣ್ತದೆ ಸಸಿ ಮಡಿಗಳಲ್ಲಿ. ಸೊ ದೂರದಿಂದ ನೋಡಿದಾಗ ಎಲ್ಲೋ ಬೆಂಕಿ ಬಿದ್ದಿದ್ದು ಅಂತ ಕಾಣ್ತದೆ, ಹಾಗಾಗಿ ಇದಕ್ಕೆ ಬೆಂಕಿ ರೋಗ ಅಂತ ಹೆಸರು. ನಂತರ ಎರಡನೇ ಹಂತದಲ್ಲಿ ತೆಂಡೆ ಬಿಡೋ ಹಂತದಲ್ಲಿ ನಮಗೆ ಈ ರೋಗ ಕಾಣಿಸುತ್ತೆ. ಅಂದ್ರೆ ನಾಟಿಯಾಗಿ ಸುಮಾರು 20-25 ದಿನದ ನಂತರದಲ್ಲಿ ಈ ರೋಗದ ಲಕ್ಷಣ ನಾವು ಎಲೆ ಭಾಗದಲ್ಲಿ ನೋಡಬಹುದು, ಮತ್ತೆ ಗಿಣ್ಣಿನ ಭಾಗದಲ್ಲಿ ನೋಡಬಹುದು. ಯಾವಾಗ ಗಿಣ್ಣದ ಒಂದು ಭಾಗದಲ್ಲಿ ನಾವು ಕಪ್ಪು ಬಣ್ಣದ ಲಕ್ಷಣಗಳು ಕಾಣ್ಕೊಳ್ತದೆ, ನಂತರ ಆ ಭಾಗದಲ್ಲಿ ಕೊಳತು ಗಿಡಗಳು ಬೀಳ್ತವೆ. ನೆಕ್ಸ್ಟ್ ಮೂರನೇ ಒಂದು ಹಂತದಲ್ಲಿ ನಾವು ಹೇಳಿದಾಗ ತೆನೆ ಬಿಡೋ ಹಂತದಲ್ಲಿ ಈ ಬೆಂಕಿ ರೋಗದ ಸಮಸ್ಯೆ ಸ್ವಲ್ಪ ಜಾಸ್ತಿ ಬರ್ತದೆ. ಅಂತ ಹೇಳಿದ್ರೆ ಯಾವಾಗ ಹೂ ಆಡ್ತದೆ ಅಥವಾ ತೆನೆ ಬರುವಂತ ಸಂದರ್ಭದಲ್ಲಿ ಈ ಕುತ್ತಿಗೆ ಭಾಗ ಅಂತ ಏನ್ ಹೇಳ್ತೀವಿ ನಾವು, ಆ ಕುತ್ತಿಗೆ ಭಾಗದಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊಳ್ತದೆ. ರೋಗದ ತೀವ್ರತೆ ಜಾಸ್ತಿ ಆದಾಗ ಪೂರಕವಾದ ವಾತಾವರಣ ಇದ್ದಾಗ ಏನಾಗ್ತದೆ, ಆ ಕುತ್ತಿಗೆ ಭಾಗದಲ್ಲಿ ಇರುವಂತ ರೋಗದ ಒಂದು ಲಕ್ಷಣಗಳು ಕಾಣಿಸ್ಕೊಂಡು ನಂತರದಲ್ಲಿ ಆಹಾರ ಕಾಳುಗಳಿಗೆ ಸರಬರಾಜು ಆಗದೆ ಇದ್ದಾಗ ಕಾಳೆಲ್ಲ ಜೊಳ್ಳಾಗಂತದ್ದು ಆ ಕುತ್ತಿಗೆ ಭಾಗ ಮುರಿದು ಬೀಳುವಂತ ಸಂದರ್ಭಗಳು ಇರ್ತದೆ. ಆಮೇಲೆ ಈ ಕಾಳು ಕಟ್ಟ ಸಮಯದಲ್ಲಿ ಏನಾದ್ರೂ ಮಳೆ ಬಿತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಕಾಳುಗಳ ಮೇಲೆ ನಾವು ಲಕ್ಷಣ ನೋಡಬಹುದು. ಹೀಗೆ ತೆನೆ ಬಿಡ ಹಂತದಲ್ಲೂ ನಾವು ಈ ತರ ಒಂದು ಸಮಸ್ಯೆಗಳನ್ನ ನಾವು ಲಕ್ಷಣ ಭತ್ತದಲ್ಲಿ ಕಾಣಬಹುದು.
1: ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದು ಮಳೆ ಬೀಳುವಂತ ವಾತಾವರಣ ಇದ್ದಾಗ ಬೆಂಕಿ ರೋಗ
0: ಇದಕ್ಕೆ ಹೌದು
1: ಮುಖ್ಯವಾದ ಒಂದು ವಾತಾವರಣದ ಅಂಶಗಳು ಇದಕ್ಕೆ.
0: ಹೌದು, ಬೆಂಕಿ ರೋಗ ಹರಡಲಿಕ್ಕೆ ನಾನು ಹೇಳಿದ ಹಾಗೆ ಮೋಡ ಕವಿದ ವಾತಾವರಣ, ಜಿಟಿ ಜಿಟಿ ಮಳೆ ಇರಬೇಕು, ಜೊತೆಗೆ ಉಷ್ಣಾಂಶ. ನಾವು ಹೇಳಿದಾಗೆ ಸಾಮಾನ್ಯವಾಗಿ ರಾತ್ರಿ ಉಷ್ಣಾಂಶ 10-20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ, ಮತ್ತೆ ಆರ್ದ್ರತೆ ಅಂತ ಏನ್ ಹೇಳ್ತೀವಿ ತೇವಾಂಶ ಸುಮಾರು 80-90% ಇದ್ದಾಗ ನಿಮಗೆ ಬೆಂಕಿ ರೋಗದ ತೀವ್ರತೆ ಜಾಸ್ತಿ ಇರ್ತದೆ.
1: ಅದೇ ಕೊಡಗು ಜಿಲ್ಲೆಯ ಒಂದು ಮುಖ್ಯವಾದ ರೋಗ ಅಂತ ಹೇಳಬಹುದು.
0: ಹೌದು, ಈ ಒಂದು ವಾತಾವರಣ ಪೂರಕವಾಗಿರ್ತದೆ. ಕೊಡಗು ಜಿಲ್ಲೆಯ ವಾತಾವರಣ ಬೆಂಕಿ ರೋಗಕ್ಕೆ ಬಹಳ ಪೂರಕವಾಗಿರ್ತದೆ. ಹಾಗಾಗಿ ಯಾಕಂದ್ರೆ ಸದಾ ಮಳೆ ಇರ್ತದೆ, ಮೋಡ ಕವಿದ ವಾತಾವರಣ ಇರ್ತದೆ, ತೇವಾಂಶನೂ ಜಾಸ್ತಿ ಇರ್ತದೆ, ಉಷ್ಣಾಂಶ ಕಡಿಮೆ ಇರೋದ್ರಿಂದ ಇಂಥ ಬೆಂಕಿ ರೋಗಕ್ಕೆ ಅದು ಉಪಟಳ ಆಗ್ಲಿಕ್ಕೆ ಅಥವಾ ಅದು ಉಲ್ಬಣಗೊಳ್ಳಲಿಕ್ಕೆ ಬಹಳ ಸೂಕ್ತವಾದ ಒಂದು ವಾತಾವರಣ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಇದೆ.
1: ಅದು ವಿಶೇಷವಾಗಿ ಪೊನ್ನಂಪೇಟೆಯಲ್ಲೇನೆ ಈ ಬೆಂಕಿ ರೋಗದ ವಿರುದ್ಧ ತಳಿಗಳನ್ನ ತಪಾಸಣೆ ಮಾಡೋದಕ್ಕೋಸ್ಕರ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಪ್ರಾರಂಭ ಮಾಡಲಾಗಿದೆ.
0: ಹೌದು,
1: ತಾವು ಈ ಸಂಶೋಧನಾ ಕೇಂದ್ರದಲ್ಲಿ ಬೆಂಕಿ ರೋಗದ ವಿರುದ್ಧ ನಿರೋಧಕತೆ ಬಗ್ಗೆ ಅಲ್ಲಿ ಒಂದು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇರ್ತೀರಿ.
0: ಹೌದು, 1974 ಅಖಿಲ ಭಾರತ ಸುಸಂಘಟಿತ ಭತ್ತದ ತಳಿ ಅಭಿವೃದ್ಧಿ ಒಂದು ಕೇಂದ್ರವನ್ನು ಸ್ಥಾಪಿತವಾಯಿತು. ಯಾಕಂದ್ರೆ ಪೊನ್ನಂಪೇಟೆಯು ನಮ್ಮ ದೇಶದಲ್ಲಿ ಒಂದು ಹಾಟ್ಸ್ಪಾಟ್ ಅಂತಾನೆ ಹೇಳಬಹುದು. ಅಂದ್ರೆ ಎಲ್ಲೂ ಬರದೇ ಇದ್ದ ರೋಗ ಇಲ್ಲಿ ಪೊನ್ನಂಪೇಟೆಯಲ್ಲಂತೂ ಖಂಡಿತ ಬಂದೇ ಬರ್ತದೆ ಬೆಂಕಿ ರೋಗಕ್ಕೆ. ಹಾಗಾಗಿ ಆ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಇಲ್ಲಿ ನಮಗೊಂದು ಸುಸಂಘಟಿತ ಒಂದು ಪ್ರಯೋಜನ ನೀಡಿತು. 1974 ಈ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ.
1: ಮುಖ್ಯವಾಗಿ ನಾವು ರೋಗ ಬರೋದಕ್ಕಿಂತ ಮುಂಚೆ ತಡೆಗಟ್ಟದೆ ಒಳ್ಳೇದು, ಅದಕ್ಕಾಗಿ

0: ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ.
1: ಹೌದು.
0: ಆ ಬೆಂಕಿ ರೋಗ ಬರದಂತೆ ಏನೆಲ್ಲ ಮುಂಜಾಗ್ರತೆಯನ್ನ ವಹಿಸಬಹುದು ಅಂತೀರಿ?
1: ಈಗ ನಾನು ಹೇಳಿದ ಹಾಗೆ ಬೆಂಕಿ ರೋಗ ಹರಡಲಿಕ್ಕೆ ನಾನಾ ತರದ ಕಾರಣಗಳಿದ್ದಾವೆ, ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ, ನಾನಾ ತರದ ಕಾರಣಗಳಿದೆ. ಒಂದು ಮುಖ್ಯವಾಗಿ ಬಳಸುವಂತ ಬೀಜ, ರೋಗಗ್ರಸ್ತ ತಾಕಿನಿಂದ ಬೀಜವನ್ನು ಆಯ್ಕೆ ಮಾಡಿದಾಗ ರೋಗಾಣು ನಾನೇನು ಅದಕ್ಕೆ ತಗಲುವಂತ ಪೈರು ಕ್ಲೇರ ವರೈಸೆ ಅಂತ ಒಂದು ಶಿಲೀಂಧ್ರ ಇದೆ, ಶಿಲೀಂಧ್ರ ಬೀಜದಲ್ಲಿ ಸೇರ್ಕೊಂಡು ಬೀಜದ ಮುಖಾಂತರ ಪಸರಿಸ್ತದೆ ರೋಗ. ಒಂದು ಕಾರಣ ಭತ್ತದ ಬೀಜದಿಂದ ಹರಡುವಂತದ್ದು. ಎರಡನೇದಾಗಿ ನಾವು ಹೊಲದ ಸುತ್ತಮುತ್ತ ಅಥವಾ ಗದ್ದೆ ಸುತ್ತಮುತ್ತ ನಾವು ಏನು ಆಸರೆ ನೀಡುವಂತ ಹುಲ್ಲಿನ ಜಾತಿ ಬೆಳೆಗಳಿದಾವೆ, ಈ ಕಳೆಗಳು ಹುಲ್ಲಿನ ಜಾತಿ ಬೆಳೆಗಳು ಈ ಪೈರುಕ್ಲೇರ್ ವರೆಯದ ಎಂಬ ಶಿಲೀಂಧ್ರಕ್ಕೆ ಇದು ಆಸರೆ ನೀಡ್ತವೆ. ಹಾಗಾಗಿ ಈ ಭತ್ತ ಕಟಾವಾದ ನಂತರದಲ್ಲಿ ಈ ರೋಗಾಣು ಏನ್ ಮಾಡ್ತದೆ, ಭತ್ತದ ಗದ್ದೆ ಸುತ್ತಮುತ್ತ ಹೊಲದಲ್ಲಿ ಇದು ತನ್ನ ಆಸರೆಯನ್ನು ಪಡಿತದೆ. ಹಾಗಾಗಿ ಸುತ್ತಮುತ್ತ ಇರುವಂತಹ ಸೋಂಕು ಆಸರೆ ಆಗಿರುವಂತಹ ಭತ್ತದ ಹುಲ್ಲಿನ ಜಾತಿ ಕಳೆಗಳನ್ನ ನಾವು ನಾಶ ಮಾಡಬೇಕಾಗುತ್ತದೆ. ಎರಡನೇದಾಗಿ ಬಿತ್ತನೆ ಆಯ್ಕೆ ರೋಗಗ್ರಸ್ತ ಪ್ರದೇಶದಿಂದ ಆಯ್ಕೆ ಮಾಡಬಹುದು. ಮತ್ತೆ ಮೂರನೇದಾಗಿ ರೋಗಾಣುಗಳ ಬೆಳವಣಿಗೆಗೆ ಪೂರಕವಾದ ಉಷ್ಣಾಂಶ ಏನಂತ ಹೇಳ್ತೇವೆ ನಾವು, ತೇವಾಂಶ ಇದ್ದಾಗ, ಮಳೆ ಜಾಸ್ತಿ ಆದಾಗ, ಇಂತಹ ಸಂದರ್ಭದಿದ್ದಾಗ ನಾವು ಈ ಬೆಂಕಿ ರೋಗದ ನಿರೋಧಕ ಇರುವಂತ ತಳಿಗಳನ್ನ ಬಳಸಬೇಕು. ಬೆಂಕಿ ರೋಗಕ್ಕೆ ನಿರೋಧಕ ಶಕ್ತಿ ಇರುವಂತ ತಳಿಗಳನ್ನ ಬಳಸಂತು. ಮತ್ತೆ ಇನ್ನೊಂದು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಒಂದು ತಪ್ಪೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರಜನಕ ಯುಕ್ತ ರಸಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾರೆ. ನನ್ನ ರೈತ ಬಾಂಧವರಿಗೆ ನನ್ನ ಒಂದು ಸಜೆಷನ್ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಭತ್ತಕ್ಕೆ ಬೇಕಾದಂತ ಏನು ನಾವು ಶಿಫಾರಸ್ ಮಾಡಿದಂತ ಪ್ರಮಾಣ ಇದೆ, ಆ ಶಿಫಾರಸ್ ಮಾಡಿದ ಪ್ರಮಾಣ ಭತ್ತವನ್ನು ಹಂತ ಹಂತವಾಗಿ ಆ ಬೆಳೆಯ ಸಂದರ್ಭಕ್ಕೆ ತಕ್ಕಂತೆ ನಾವು ಗೊಬ್ಬರವನ್ನು ಕೊಟ್ಟಾಗ ರೋಗನು ಕಡಿಮೆ ಇರ್ತದೆ ಮತ್ತೆ ಬೆಳೆನು ಚೆನ್ನಾಗಿ ಬರ್ತದೆ. ಇಲ್ಲಿ ಯಥೇಚ್ಛವಾಗಿ ಸಾರಜನಕ ಬಳಸೋದ್ರಿಂದ, ಅಂದ್ರೆ ಯೂರಿಯಾ ಅಂತ ಹೇಳ್ತೀವಿ, ಯಥೇಚ್ಛವಾಗಿ ಸಾರಜನಕ ಬಳಸೋದ್ರಿಂದ ಭತ್ತದ ಬೆಂಕಿ ರೋಗದ ಪ್ರಮಾಣನು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಸಾರಜನಕ ಯುಕ್ತ ಮತ್ತೆ ಬೇರೆ ಗೊಬ್ಬರಗಳನ್ನು ನಾವು ಸಂದರ್ಭಕ್ಕೆ ತಕ್ಕಂಗೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಕಿದಾಗ ಬೆಂಕಿ ರೋಗದ ಸಮಸ್ಯೆ ನಾವು ಕಡಿಮೆ ಆಗ್ತದೆ. ಮತ್ತೆ ಎರಡನೇದಾಗಿ ಇನ್ನೊಂದು, ಗಾಳಿ ಮುಖಾಂತರ ರೋಗಾಣುಗಳು ಹರಡೋದ್ರಿಂದ ನಾವು ಏನು ಸಸಿಮಡಿ ಹಂತದಲ್ಲಿ ಅಥವಾ ಹಗೆ ಗದ್ದೆ ಅಂತ ಮಾಡ್ತೀವಿ, ಈ ಸಸಿಮಡಿ ಹಂತದಲ್ಲಿ ನಾವು ರೋಗಾಣುಗಳು ಹರಡದಂಗೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮಾ ಮತ್ತೆ ಸೂಡೋಮಾನಸ್ ಅನ್ನ ಬಳಸಿದಾಗ ಆ ರೋಗಾಣುಗಳು ಅಕಸ್ಮಾತ್ ಭೂಮಿಯಲ್ಲಿದ್ರು ಅದು ನಾಶ ಆಗ್ತದೆ. ಹಾಗಾಗಿ ಜೈವಿಕ ಗೊಬ್ಬರಗಳನ್ನು ನಾವು ಬಳಸೋದ್ರಿಂದ ಹಾಗೆ ಗದ್ದೆ ಅಥವಾ ಭೂಮಿಯಿಂದ ಹರಡುವಂತ ರೋಗಾಣುಗಳನ್ನು ನಾವು ತಡೆಗಟ್ಟಬಹುದು.
0: ಅಂದ್ರೆ ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ ಪ್ರತಿ ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ ಮತ್ತೆ 36 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಅನ್ನ ಶಿಫಾರಸು ಮಾಡಲಾಗುತ್ತೆ.
1: ಹೌದು.
0: ಅದರಲ್ಲಿ 10 ಕಿಲೋಗ್ರಾಂ ಸಾರಜನಕವನ್ನು ನಾನು ನಾಟಿ ಸಮಯದಲ್ಲಿ ಕೊಡಬೇಕಾಗತ್ತೆ, ಇನ್ನ 10 ಕಿಲೋಗ್ರಾಂ ಸಾರಜನಕವನ್ನು ನಾಟಿ ಮಾಡಿದ 1 ತಿಂಗಳ ನಂತರ ಕೊಡಬೇಕು, ಇನ್ನ 10 ಕಿಲೋಗ್ರಾಂನಷ್ಟು ಸಾರಜನಕವನ್ನು ನಾಟಿ ಮಾಡಿದ 55 ದಿನಗಳ ನಂತರ ಕೊಡಬೇಕು. ಈ ರೀತಿ ವಿಭಾಗ ಮಾಡಿ ಕೊಡೋದ್ರಿಂದ ಈ ಬೆಂಕಿ ರೋಗ ಬರೋದನ್ನು ನಾವು ತಡೆಗಟ್ಟಬಹುದು. ಇಮ್ರಾನ್ ಖಾನ್ ಅವರೇ, ಈ ಒಂದು ವೇಳೆ ಬೆಂಕಿ ರೋಗ ಬಂದಾದ್ಮೇಲೆ ಏನು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ?
1: ಈಗ ನಾವು ಸಸಿಮಡಿ ಹಂತದಲ್ಲಿ ಅಕಸ್ಮಾತ್ ನಮಗೆ ಬೆಂಕಿ ರೋಗ ಕಾಣ್ತಿದೆ ಅಂತ ಹೇಳಿದಾಗ, ಒಂದು ನಾನು ಇನ್ನೊಂದು ಮುಂಜಾಗ್ರತಾ ಕ್ರಮನ ಹೇಳ್ಬೇಕಾದ್ರೆ, ನಾನು ಹೇಳಿದೆ ಸಸಿಮಡಿ ಮಾಡಬೇಕಾದ್ರೆ ಭತ್ತದ ಹೊಟ್ಟಿರ್ತದೆ, ಬೂದಿ ಇರ್ತದೆ, ಇಂಥಗಳನ್ನ ನಾವು ಸಸಿಮಡಿಗೆ ಹಾಗೆ ಗದ್ದೆ ಹಾಕಿದಾಗ ಅದರೊಳಗೆ ಸಿಲಿಕಾನ್ ಅನ್ನೋ ಒಂದು ಅಂಶ ಒಂದು ಉತ್ಪತ್ತಿ ಮಾಡ್ತದೆ, ಬೂದಿಯಲ್ಲಿರ್ತದೆ ಅದು. ಇದು ನಮಗೆ ಬೆಂಕಿ ರೋಗ ತಡೆಗಟ್ಟಲಿಕ್ಕೆ ಒಂದು ಅನುಕೂಲ ಆಗ್ತದೆ. ಒಂದು ಎರಡನೇದಾಗಿ ಲಕ್ಷಣಗಳು ಸಸಿಮಡಿಯಲ್ಲಿ ಕಂಡಾಗ ತಕ್ಷಣ ನಾವು ಕಾರ್ಬನ್ ಡೈಸಿಯಂ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು 1 ಲೀಟರ್ ನೀರಿಗೆ 1 ಗ್ರಾಂನಂತೆ ಬೆರೆಸಿ ಅದನ್ನು ಸಿಂಪಡಣೆ ಮಾಡಬೇಕು. ಎರಡನೇದಾಗಿ ಮೃತ್ಯ ಸಮಯದಲ್ಲಿ ಬೀಜೋಪಚಾರವನ್ನು ಕಡ್ಡಾಯವಾಗಿ ರೈತರು
0: ಮಾಡಲೇಬೇಕು.
1: ಯಾಕಂತ ಹೇಳಿದ್ರೆ, ನಾನು ಹೇಳಿದಾಗೆ ಬೀಜದಿಂದ ಆ ರೋಗಾಣು ಹರಡ್ತಾ ಇದೆ ಅಂತ ಹೇಳಿದಾಗ ನಾವು ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಾಗ ನಮಗೆ ಅದು ನಿಯಂತ್ರಣಕ್ಕೆ ಬರ್ತದೆ. ಹಾಗಾಗಿ ನಾವು ಶಿಫಾರಸು ಮಾಡುವಂತ 1 ಎಕರೆಗೆ ಬೇಕಾದಂತ 25 ಕೆಜಿ ಬೀಜವನ್ನು ನಾವು ಬೀಜೋಪಚಾರ ಮಾಡೋದ್ರ ಮೂಲಕ, ಅಂದ್ರೆ 1 ಕೆಜಿ ಬೀಜಕ್ಕೆ 4 ಗ್ರಾಂ ಕಾರ್ಬನ್ ಡೈಸಿಯಂ ಅನ್ನ ಯೂಸ್ ಮಾಡ್ಬಿಟ್ಟು ಅನ್ನೋದನ್ನ ಬಳಸಬಹುದು. ಅಂದ್ರೆ 1 ಎಕರೆಗೆ ಬೇಕಾದಂತ ಕಾರ್ಬನ್ ಡೈಸಿಯಂ ಅನ್ನ ಬಳಸ್ಬಿಟ್ಟು ಅದನ್ನ ಬಿತ್ತನೆಗೆ ಬಳಸ್ಕೋಬಹುದು. ಹೀಗೆ ಬೀಜೋಪಚಾರ ಮಾಡೋದ್ರಿಂದ ಬಹಳಷ್ಟು ರೋಗ ಹರಡೋದನ್ನ ನಾವು ಅಲ್ಲಿಂದ ನಿಯಂತ್ರಣಕ್ಕೆ ತರಬಹುದು. ಎರಡನೇದಾಗಿ ಹೇಳಿದಾಗೆ ಸಸಿ ಮಡಿಯಲ್ಲಿ ಸಿಂಪಡಣೆ ಮಾಡುವಂಥದ್ದು, ನಾಟಿ ಮಾಡಿದ ನಂತರದಲ್ಲಿ ನಮಗೆ ಹೊಲದಲ್ಲಿ ಅಥವಾ ಗದ್ದೆಯಲ್ಲಿ ನಮಗೆ ನಾಟಿ ಮಾಡಿದ ನಂತರದ್ದೇ ರೋಗಾಣು ಕಾಣಿಸ್ಕೊಂಡಾಗ ಕಾರ್ಬನ್ ಡೈಸಿಯಂ ಸಿಂಪಡಣೆ ಮಾಡಬಹುದು. 1 ಎಕರೆಗೆ 1 ಲೀಟರ್ ನೀರಿಗೆ 1 ಗ್ರಾಂ ನಂಗೆ ಕಾರ್ಬನ್ ಡೈಸಿಯಂ ಬಳಸಬಹುದು. ಅಥವಾ ಕುತ್ತಿಗೆ ಬೆಂಕಿ ರೋಗ ಅಂತ ನಾನು ಹೇಳಿದೆ, ಆ ಕುತ್ತಿಗೆ ಬೆಂಕಿ ರೋಗನ ನಾವು ನಿಯಂತ್ರಣಕ್ಕೆ ನಾವು ಟ್ರೈಸೈಕ್ಲೋಜೋಲ್ ಎಂಬ ಒಂದು ಶಿಲೀಂಧ್ರ ನಾಶಕನ್ನು ಬಳಸ್ತೀವಿ. ಅಂದ್ರೆ 0.6 ಗ್ರಾಂ ಅಂತ ಹೇಳಿ, ಅಂದ್ರೆ 6 ಗ್ರಾಂ ಪ್ರತಿ 10 ಲೀಟರ್ ನೀರಿಗೆ ಬಳಸ್ಬಿಟ್ಟು ಅದನ್ನ ನಾವು ಸಿಂಪಡಣೆ ಮಾಡಿದಾಗ ನಮಗೆ ಈ ಕುತ್ತಿಗೆ ಬೆಂಕಿ ರೋಗನ ನಾವು ನಿಯಂತ್ರಣಕ್ಕೆ ತರಬಹುದು. ಈ ತರ ನಾನಾ ತರದ ರೋಗನಾಶಕಗಳು ಇದಾವೆ. ಕಾರ್ಬನ್ ಡೈಸಿಯಂ ಇದೆ, ಪ್ರೋಪಿಕೋನೋಸಲ್ ಒಂದು ಇನ್ನೊಂದು ಶಿಲೀಂಧ್ರ ನಾಶಕ ಇದೆ, ಅದು 1 ಲೀಟರ್ಗೆ 1 ಮಿಲಿ ನಂಗೆ ಬೆರೆಸ್ಬಿಟ್ಟು ಸಿಂಪಡಣೆ ಕೊಟ್ರೆ ಪ್ರೋಪಿಕೋನೋಸಲ್ ಆಗಿರ್ಬೋದು ಅಥವಾ ಕಾರ್ಬನ್ ಡೈಸಿಯಂ ಆಗಿರ್ಬೋದು ಅಥವಾ ಟ್ರೈಸೈಕ್ಲೋಸಲ್ ಆಗಿರ್ಬೋದು, ಈ ತರ

0: ನಾನಾ ತರದ ಶಿಲೀಂಧ್ರಗಳು ಶಿಲೀಂಧ್ರನಾಶಕಗಳು ಇದಾವೆ, ಅವುಗಳನ್ನ ಬಳಸಿ ನಾವು ರೋಗಗಳನ್ನ ಹತೋಟಿ ಮಾಡಬಹುದು.
1: ಇದು ಬೆಂಕಿ ರೋಗದ ಬಗ್ಗೆ ಆಯಿತು. ಇನ್ನು ಎರಡನೇದಾಗಿ ತಾವು ತಿಳಿಸಿದ್ದು ಈ ಕಂದು ಎಲೆ ಚುಕ್ಕೆ ರೋಗ ಅಂತಂದು.
0: ಹೌದು,
1: ಇದು ಮುಖ್ಯವಾಗಿ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ, ಹೇಗೆ ನಾವು ಗುರುತಿಸ್ಬೋದು ಅಂತೀರಿ?
0: ಇದು ಕಂದು ಎಲೆ ಚುಕ್ಕೆ ರೋಗ ಹೆಲಿಮೆಂಥೋಸ್ಪೋರಿಯಂ ಒರೆಸೆ ಎಂಬ ಒಂದು ಶಿಲೀಂಧ್ರದಿಂದ ಹರಡುವಂತಹದ್ದು. ಇದು ಸಾಮಾನ್ಯವಾಗಿ ಈಗ ರೈತರು ಅದಕ್ಕೆ ಬೆಂಕಿ ರೋಗ ಅಂತ ಭಾವಿಸ್ತಾರೆ, ಯಾಕಂದ್ರೆ ಲಕ್ಷಣಗಳು ಸ್ವಲ್ಪ ಅದೇ ತರ ಗೋಚರ ಆಗ್ತವೆ. ಬೆಂಕಿ ರೋಗಕ್ಕೂ ಕಂದು ಎಲೆ ಚುಕ್ಕೆ ರೋಗಕ್ಕೆ ವ್ಯತ್ಯಾಸ ಇದೆ. ಬೆಳೆಯ ಇದು ಅಷ್ಟೇ, ಬೆಳೆ ವಿವಿಧ ಹಂತಗಳಲ್ಲಿ ರೋಗದ ಬಾಧೆ ಕಂಡು ಬರ್ತದೆ. ಅಂದ್ರೆ ಸಸಿ ಮಡಿಯಿಂದ ಹಿಡಿದು ಕಾಳು ಕಟ್ಟೋ ಹಂತವರೆಗೂ ರೋಗದ ಲಕ್ಷಣ ಕಾಣಬಹುದು. ಮೊಟ್ಟ ಮೊದಲನೇದಾಗಿ ಲಕ್ಷಣ ಹೇಳ್ಬೇಕಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಎಲೆ ಮೇಲೆ ಕಂದು ಬಣ್ಣದ ಚುಕ್ಕೆ ಕಾಣಿಸ್ಕೊಳ್ತದೆ. ಇಲ್ಲಿ ವಜ್ರಾಕಾರದ ಚಿಕ್ಕೆ ಇರೋದಿಲ್ಲ, ಬೆಂಕಿ ರೋಗದಲ್ಲಿ ವಜ್ರಾಕಾರದ ಚಿಕ್ಕೆ ಇರ್ತದೆ, ಅಂದ್ರೆ ಕಣ್ಣಿನ ಆಕಾರದ ಚಿಕ್ಕೆ ಇರ್ತದೆ. ಇಲ್ಲಿ ಮೊಟ್ಟೆ ಆಕಾರದ ಕಂದು ಬಣ್ಣದ ಚಿಕ್ಕೆ ಇರ್ತದೆ, ಮತ್ತೆ ಚುಕ್ಕೆ ಸುತ್ತ ಹಳದಿ ಕಣ್ಣದ ಒಂದು ಗೋಚರ ಇರ್ತದೆ. ಮತ್ತೆ ಈ ಮಚ್ಚಿಗಳು ಉದ್ದ ಆಗ್ತದೆ, 1 ಸೆಂಟಿಮೀಟರ್ ವರೆಗೆ ಉದ್ದ ಆಗ್ತದೆ. ಚುಕ್ಕೆಗಳು ಒಂದಕ್ಕೊಂದು ಕೂಡ್ಕೊಂಡು ಎಲೆಗಳೆಲ್ಲ ಒಣಗಕ್ಕೆ ಪ್ರಾರಂಭ ಆಗ್ತದೆ. ಆ ಬೆಂಕಿ ರೋಗಕ್ಕೂ ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಇದೊಂದು ವಿಶಿಷ್ಟವಾದ ಒಂದು ನಾವು ವ್ಯತ್ಯಾಸ ಮಾಡ್ಲಿಕ್ಕೆ ಒಂದು ಲಕ್ಷಣಗಳು ಇವು.
1: ಅಂದ್ರೆ ಈ ಕಂದು ಎಲೆ ಚುಕ್ಕೆ ರೋಗದ ಅಭಿವೃದ್ಧಿಗೆ ಯಾವ ರೀತಿಯಾದಂತಹ ವಾತಾವರಣದ ಅಂಶಗಳು ಸಹಾಯ ಮಾಡ್ತವೆ ಅಂತೀರಿ?
0: ಇದು ಹಾಗೆ, ನಮಗೆ ಉಷ್ಣಾಂಶ ಸುಮಾರು 25-30 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಮಗೆ, ಮತ್ತೆ ಆರ್ದ್ರತೆ ಸುಮಾರು 80%ಕ್ಕಿಂತ ಜಾಸ್ತಿ ಇದ್ದಾಗ ನಮಗೆ ಬೆಂಕಿ ರೋಗದ ಅಥವಾ ಕಂದು ಚುಕ್ಕಿದ ರೋಗದ ಒಂದು ತೀವ್ರತೆಯನ್ನು ನಾವು ಜಾಸ್ತಿ ನೋಡ್ತೀವಿ. ಜೊತೆಗೆ ಸಾರಜನಕದ ಬಳಕೆ ಇಲ್ಲೂ ಅಷ್ಟೇ, ಸಾರಜನಕದ ಅತಿಯಾಗಿ ಬಳಸೋದ್ರಿಂದ ನಮಗೆ ಈ ಒಂದು ರೋಗದ ತೀವ್ರತೆ ನಾವು ನೋಡಬಹುದು ಭತ್ತದಲ್ಲಿ.
1: ಇನ್ನ ಏನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ ಈ ಕಂದು ಎಲೆ ಚುಕ್ಕೆ ರೋಗ ಬರದ ಹಾಗೆ?
0: ಮುಖ್ಯವಾಗಿ ನಾವು ರೈತರಿಗೆ ಸಜೆಷನ್ ಮಾಡೋದು ಅಥವಾ ನಮ್ಮ ಒಂದು ಅನಿಸಿಕೆ ಏನಂತ ಹೇಳಿದ್ರೆ, ಬಿತ್ತನೆ ಬೀಜ ನಾವು ರೋಗಗ್ರಸ್ತ ಬೀಜದ ತಾಕಿಯನ್ನ ಆಯ್ಕೆ ಮಾಡಬಹುದು. ಅಂದ್ರೆ ರೋಗ ಮುಕ್ತ ಬೀಜವನ್ನ ಆಯ್ಕೆ ಮಾಡುವಂತದ್ದು, ಮತ್ತೆ ಈ ಶಿಲೀಂಧ್ರವನ್ನು ಆಶ್ರಯ ಕೊಡುವಂತ ಕಳೆಗಳಾಗಿರ್ಬೋದು, ಬದುಗಳಲ್ಲಿ ಏನು ಹುಲ್ಲಿನ ಜಾತಿ ಬೆಳೆಗಳಿದಾವೆ ಈ ಹುಲ್ಲಿನ ಜಾತಿ ಮತ್ತೆ ಕಳೆಗಳ ಬೆಳೆಗಳನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಭತ್ತದ ಗದ್ದೆ ಆಗಿರ್ಬೋದು, ಬದುಗಳಾಗಿರ್ಬೋದು, ಹೊಲದಲ್ಲಿ ಯಾವ್ದೇ ಕಳೆಗಳು ಇರಬಾರ್ದು. ಮೂರನೇದಾಗಿ ಇನ್ನೊಂದು ಅಂಶ ಮುಖ್ಯವಾಗಿ ಏನಂತ ಹೇಳಿದ್ರೆ, ಎಲ್ಲಿ ಪೊಟ್ಯಾಶ್ ಅಂಶದ ಕೊರತೆ ಇದೆ ಅಂತ ಗದ್ದೆಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಬರ್ತದೆ. ಹಾಗಾಗಿ ನಾವು ಶಿಫಾರಸ್ ಮಾಡುವಂತ ಪ್ರಮಾಣದಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನು ಕೊಟ್ಟಾಗ ಈ ಒಂದು ಕಂದು ಎಲೆ ಚುಕ್ಕೆ ರೋಗದ ತೀವ್ರತೆ ಕಡಿಮೆ ಆಗ್ತದೆ. ಎಲ್ಲಿ ನಮಗೆ ಪೊಟ್ಯಾಶ್ ಕೊರತೆ ಇದೆ ಅಲ್ಲಿ ಈ ಒಂದು ತೀವ್ರತೆ ಹೆಚ್ಚಾಗಿರೋದು ಕಂಡು ಬರ್ತದೆ. ಹಾಗಾಗಿ ಪೊಟ್ಯಾಶ್ ಗೊಬ್ಬರ ನಾವು ಶಿಫಾರಸ್ ಮಾಡಿದ ಪ್ರಮಾಣದಲ್ಲಿ ಕೊಟ್ಟಾಗ ಈ ರೋಗವನ್ನು ನಾವು ನಿಯಂತ್ರಣಕ್ಕೆ ತರಬಹುದು.
1: ಸಾಧಾರಣವಾಗಿ ಕೊಡಗು ಜಿಲ್ಲೆಯಲ್ಲಿ ಎಕರೆಗೆ 36 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಅನ್ನ ಶಿಫಾರಸ್ ಮಾಡಲಾಗುತ್ತೆ. ನಾಟಿ ಸಮಯದಲ್ಲಿ 10 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕದ ಜೊತೆಗೆ 18 ಕಿಲೋಗ್ರಾಂನಷ್ಟು ಪೊಟ್ಯಾಶ್ ಅನ್ನ ನಾವು ಕೊಡಬೇಕಾಗುತ್ತೆ.
0: 18 ಕಿಲೋಗ್ರಾಂನಷ್ಟು
1: ಪೊಟ್ಯಾಶ್ ಅನ್ನ ನಾಟಿ ಮಾಡಿದ 55 ದಿನಗಳ ನಂತರ ಎರಡನೇ ಒಂದು ಕಂತಾಗಿ ಕೊಡಬೇಕಾಗುತ್ತೆ.
0: ಹೌದು ಹೌದು, ಯಾಕಂದ್ರೆ ಅವಾಗ ತೆನೆ ಬಿಡ್ಲಿಕ್ಕೆ ಮತ್ತೆ ಕಾಳು ಕಟ್ಟಿ ಆಗ್ಲಿಕ್ಕೆ, ಕಾಳಿನ ಒಂದು ಇಳುವರಿ ಜಾಸ್ತಿ ಆಗ್ಲಿಕ್ಕೆ ನಮಗೆ ಪೊಟ್ಯಾಶ್ ಬಹಳ ಅನುಕೂಲ ಆಗ್ತದೆ. ಪೊಟ್ಯಾಶ್ ಇಂದ ನಿಮಗೆ ಬೇರ್ ಬೆಳವಣಿಗೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಬರ್ತದೆ.
1: ಈಗ ಕಂದು ಎಲೆ ಚುಕ್ಕೆ ರೋಗ ಒಂದು ವೇಳೆ ಕಂಡು ಬಂದ್ರೆ ಏನು ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತೀರಿ?
0: ಮೊಟ್ಟ ಮೊದಲನೇದಾಗಿ ನಾವು ಏನ್ ಬೀಜ ಬಳಸ್ತಾ ಇದ್ದನ್ನ ಬೀಜೋಪಚಾರ ಮಾಡೋದ ಮುಖಾಂತರ, ಬೀಜೋಪಚಾರಕ್ಕೆ ನಾವು ಮ್ಯಾಂಕೋಜೆಬ್ ಅನ್ನೋ ಒಂದು ಶಿಲೀಂಧ್ರ ನಾಶಕವನ್ನು ಬಳಸಬೇಕು. 2.5 ಗ್ರಾಂ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ಮ್ಯಾಂಕೋಜೆಬ್ ಅನ್ನು ಬಳಸ್ತೀವಿ. ಹಾಗೆ ನಮಗೆ ಸಸಿ ಮಡಿಗಳಲ್ಲಿ ಅಥವಾ ಹಗೆ ಗದ್ದೆಯಲ್ಲಿ ಇಂತಹ ಒಂದು ಲಕ್ಷಣ, ಅಂದ್ರೆ ನಾನು ಹೇಳಿದಾಗೆ ಕಂದು ಎಲೆ ಚುಕ್ಕೆ ರೋಗದ ಲಕ್ಷಣ ಕಂಡಾಗ ಮ್ಯಾಂಕೋಜೆಬ್ ಶಿಲೀಂಧ್ರ ನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬಳಸಿಬಿಟ್ಟು ಅದನ್ನ ಬೆರೆಸಿ ನಾವು ಸಿಂಪಡಣೆ ಮಾಡುವಂತದ್ದು. ಅದೇ ತರ ನಾನಾ ತರದ ಶಿಲೀಂಧ್ರ ನಾಶಕಗಳು ಬಂದ ಮ್ಯಾಂಕೋಜೆಬ್ ಜೊತೆಗೆ ಕಾರ್ಬೋಡೈಸಿವ್ ಇರುವಂತದ್ದು, ಉದಾಹರಣೆಗೆ ರೈತರ ಗದ್ದೆಯಲ್ಲಿ ಕಂದು ಎಲೆ ಚುಕ್ಕೆ ರೋಗನೂ ಇದೆ, ಬೆಂಕಿ ರೋಗನೂ ಇದೆ, ಅಂತ ಸಂದರ್ಭದಲ್ಲಿ ಎರಡೂ ರೋಗಗಳನ್ನು ಒಂದೇ ಸೇರಿ ಹತೋಟಿ ಮಾಡ್ಲಿಕ್ಕೆ ನಾವು ಮ್ಯಾಂಕೋಜೆಬ್ ಯುಕ್ತ ಕಾರ್ಬೋಡೈಸಿವ್ ಎರಡೂ ಶಿಲೀಂಧ್ರ ನಾಶಕ ಇರುವಂತಹ ಒಂದು ಕೆಮಿಕಲ್ಗಳು ಶಿಲೀಂಧ್ರ ನಾಶಕಗಳು ಮಾರ್ಕೆಟ್ ಅಲ್ಲಿ ಲಭ್ಯ ಇದಾವೆ, ಅಂತವನ್ನ ಬಳಸುವಂತದ್ದು. ಮ್ಯಾಂಕೋಜೆಬ್ ಪ್ಲಸ್ ಕಾರ್ಬೋಡೈಸಿವ್ ಇರುವಂತಹ ಶಿಲೀಂಧ್ರ ನಾಶಕವನ್ನು 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದ್ದಲ್ಲಿ ಕಂದು ಎಲೆ ಚುಕ್ಕೆ ರೋಗ ನಾವು ನಿಯಂತ್ರಣಕ್ಕೆ ತರಬಹುದು.
1: ಇನ್ನೊಂದು ತಾವು ತಿಳಿಸಿದ್ದು ಈ ಹುಸಿ ಕಾಡಿಗೆ ರೋಗ ಅಂತ ಅಂದು. ಇದರ ಲಕ್ಷಣಗಳು ಹೇಗಿರ್ತವೆ ಮತ್ತೆ ಇದು ಬರೋದಕ್ಕೆ ಯಾವ ರೀತಿಯಾದಂತ ವಾತಾವರಣದ ಅಂಶಗಳು ಸಹಾಯ ಮಾಡ್ತವೆ ಅಂತೀರಿ?
0: ಈ ಹುಸಿ ಕಾಡಿಗೆ ರೋಗ ಯುಸ್ಟಿಲಾಜಿನೋಡ್ ವೈರಸ್ ಎಂಬ ಒಂದು ರೋಗ ಅಂದ್ರೆ ಶಿಲೀಂಧ್ರದಿಂದ ಹರಡುವಂತದ್ದು. ಇದು ಮುಖ್ಯವಾಗಿ ರೋಗದ ಲಕ್ಷಣ ನಾವು ನೋಡಿದಾಗೆ ಬಹಳಷ್ಟು ರೈತರು ನೋಡಿರ್ಬೋದು, ಈ ರೋಗಕ್ಕೆ ತುತ್ತಾದ ತೆನೆಗಳಲ್ಲಿ ಕೆಲವು ಕಾಳುಗಳು ಒಂಥರ ಹೆಚ್ಚು ಗಾತ್ರದಿಂದ ಕೂಡಿರ್ತದೆ. ಆ ಕಾಳಿನ ಮೇಲೆ ನಾವು ಹಳದಿ ಮತ್ತು ದಟ್ಟ ಹಸಿರು ಬಣ್ಣದ ಒಂದು ಗಂಟಾಗಿರುವಂತಹದೊಂದು ಲಕ್ಷಣವನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಆ ಕಾಳುಗಳು ವಿಲಕ್ಷಣಗೊಂಡಿರ್ತವೆ ಮತ್ತು ಇದ್ರ ಗಾತ್ರ ಸುಮಾರು 1 ಸೆಂಟಿಮೀಟರ್ಗಿಂತ ಹೆಚ್ಚಾಗಿರ್ತದೆ. ಈ ರೋಗ ಸಾಮಾನ್ಯ ನಮಗೆ ಹೂಗಳು ಅರಳಲು ಪ್ರಾರಂಭವಾದಾಗ ಮತ್ತು ಕಾಳು ತುಂಬಲು ಪ್ರಾರಂಭವಾದಾಗ ಸೋಂಕು ಶಿಲೀಂಧ್ರದಿಂದ ಹರಡುವಂಥದ್ದು ಈ ರೋಗ ಕಾಣಿಸ್ತದೆ.

0: ಬೋದು ಭತ್ತದಲ್ಲಿ.
1: ಇದಕ್ಕೆ ನಾವು ಏನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ಅಂದ್ರೆ ಬೀಜೋಪಚಾರದಿಂದ ಈಗ ನಾವು ಭತ್ತ ಕಟಾವು ಮಾಡೋ ಟೈಮಲ್ಲಿ ಇಂತಹ ಹುಸಿ ಕಾಡಿಗೆ ರೋಗ ಗ್ರಸ್ತ ಈ ಬೀಜ ಬಿತ್ತನೆಯಲ್ಲಿ ಸೇರ್ಕೊಂಡಾಗ ಏನಾಗ್ತದೆ, ಆ ಶಿಲೀಂಧ್ರ ಕಣಗಳು ಏನಂತ ಹೇಳ್ತೀವಿ ಬೀಜಾಣುಗಳು ಭತ್ತದಲ್ಲಿ ಸೇರ್ಕೊಂಡ ನಂತರ ಮುಂದಿನ ಹಂಗಾಮಿನಲ್ಲಿ ಮತ್ತೆ ರೋಗ ಬರೋ ಸಾಧ್ಯತೆಗಳು ಇರ್ತವೆ. ಹಾಗೆ ಅಂತ ಸಂದರ್ಭದಲ್ಲಿ ನಾವು ಬೀಜೋಪಚಾರ ಮಾಡುವಂತದ್ದು, ಮತ್ತೆ ಇಂತ ರೋಗಗ್ರಸ್ತ ಯಾವಾಗ ನಮಗೆ ಲಕ್ಷಣ ಕಾಣ್ತವೆ ತಕ್ಷಣ ಅಂತ ಅವನು ತೆನೆಗಳನ್ನು ಕಿತ್ಬಿಟ್ಟು ಅದನ್ನ ನಾಶ ಮಾಡುವಂತದ್ದು ಅಥವಾ ಬೆಂಕಿ ಹಾಕ್ಬೇಕು, ಇಲ್ಲಾಂತ ಹೇಳಿದ್ರೆ ಅದು ಗಾಳಿ ಮುಖಾಂತರ ಮತ್ತೆ ಅದು ಉಲ್ಬಣಗೊಳ್ತದೆ, ಗಾಳಿ ಮುಖಾಂತರ ರೋಗಾಣುಗಳು ಬೀಜಾಣುಗಳು ಪಸರಿಸ್ತವೆ, ಅದನ್ನ ಕಿತ್ಬಿಡಂತ ತೆನೆಗಳನ್ನ ನಾವು ನಾಶ ಮಾಡ್ಬೇಕು.
1: ಅಂದ್ರೆ ವಾತಾವರಣದ ತೇವಾಂಶ ಇದಕ್ಕೂ ಕೂಡ ಸಹಾಯ ಮಾಡುತ್ತಾ?
0: ಹೌದು, ನಮಗೆ ಸಾಮಾನ್ಯವಾಗಿ ಹೂ ಬಿಡುವಂತ ಸಂದರ್ಭದಲ್ಲಿ ಅಥವಾ ತೆನೆ ಬರುವಂತ ಸಂದರ್ಭದಲ್ಲಿ ಏನಾದರೂ ಮೋಡ ಕವಿದ ವಾತಾವರಣ ಅಥವಾ ಮಳೆ ಬಂದಾಗ ಈ ಒಂದು ಹುಸಿ ಕಾಡಿಗೆ ರೋಗದ ಲಕ್ಷಣ ನೋಡಬಹುದು, ಸಿಂಪಡಣೆ ಮಾಡಬಹುದು. ಶಿಲೀಂಧ್ರ ನಾಶಕಗಳನ್ನು ಬಳಸಿ ಈ ಹುಸಿ ಕಾಡಿಗೆ ರೋಗ ಬಂದಾಗ ನಮಗೆ ಈಗ ಪ್ರತಿ ವರ್ಷ ನಮಗೆ ಆ ಹಂಗಾಮಿನಲ್ಲಿ ಮುಂಗಾರಿನಲ್ಲಿ ನಮಗೆ ಈ ಸಮಸ್ಯೆ ಕಾಣಿಸ್ತದೆ ಅಂತ ಹೇಳಿದ್ರೆ, ತೆನೆ ಹೊಡೆದಂತ ಹತ್ತಿನ ನಂತರದಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಜಿಮ್ ಅಥವಾ 2.5 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ ನಾವು ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸಿಂಪಡಣೆ ಮಾಡಿದ್ರೆ ಮುಂಜಾಗ್ರತೆವಾಗಿ ನಾವು ಹುಸಿ ಕಾಡಿಗೆ ರೋಗ ತಡೆಗಟ್ಟಬಹುದು.
1: ಇನ್ನು ನಿಯಂತ್ರಣಕ್ಕೆ ಏನ್ ಕ್ರಮ ಅನುಸರಿಸಬಹುದು ಅಂತೀರಿ? ಒಂದ್ಸರಿ ರೋಗ ಬಂದ ಮೇಲೆ,
0: ರೋಗ ಬಂದ ಮೇಲೆ ಅದನ್ನ ಕಿತ್ಬಿಟ್ಟು ಅದನ್ನ ನಾಶ ಮಾಡಬೇಕು. ಯಾಕಂದ್ರೆ ಅದು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಹುಸಿ ಕಾಡಿಗೆ ಗಂಟುಗಳು ಆಗಿದೆ ಅಂತ ಹೇಳಿದ್ರೆ ಅದನ್ನ ಕಿತ್ಬಿಟ್ಟು ಅದನ್ನ ನಾಶ ಮಾಡ್ಬೇಕಾಗಿ. ಯಾಕಂದ್ರೆ ಅದು ಒಂದು ಆರ್ಗಂತ ಗಿಡಗಳಿಗೆ ಅದು ರೋಗಾಣುಗಳು ಬೀಜಾಣುಗಳು ಗಾಳಿ ಮುಖಾಂತರ ಹರಡ್ತದೆ, ಹಾಗಾಗಿ ಆ ಹರಡೋದನ್ನ ತಡೆಗಟ್ಟಿ ಅದಕ್ಕೆ ನಾವು ಔಷಧಿನ ಸಿಂಪಡಣೆ ಮಾಡಿದ್ರೆ ರೋಗ ಹರಡೋದನ್ನ ತಡೆಗಟ್ಟಬಹುದು.
1: ಇನ್ನೊಂದು ತಾವು ತಿಳಿಸಿದ್ದು ಈ ಗರಿ ಕವಚ ಕೊಳೆ ರೋಗ ಅಂತ ಅಂದು, ಇದರ ಒಂದು ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
0: ಹೌದು, ಒಂದು ತೆನೆ ಕವಚ ಕೊಳೆ ರೋಗ ಮತ್ತೆ ಇನ್ನೊಂದು ಎಲೆ ಕವಚ ಕೊಳೆ ರೋಗ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಮಗೆ ಇತ್ತೀಚಿನ ದಿನದಲ್ಲಿ ಈ ಒಂದು ರೋಗದ ಸಮಸ್ಯೆ ಜಾಸ್ತಿ ಆಗ್ತದೆ. ಈ ಎಲೆ ಕವಚ ಕೊಳೆ ಸಾಮಾನ್ಯ ರೈಸಾಕ್ಟೋನಿಯಾ ಸೋಲಾನಿ ಎಂಬ ಒಂದು ಶಿಲೀಂಧ್ರದಿಂದ ಹರಡಂತದ್ದು. ಈ ತೆಂಡೆ ಹೊಡೆ ಅಂತ ಅಂತ ಹೇಳ್ತೀವಿ ನಾವು, ತೆಂಡೆ ಹೊಡೆ ಅಂತದಲ್ಲಿ ತೆನೆ ಬರುವ ಮುಂಚೆ ಅಂದ್ರೆ ತೆನೆ ಬರಕ್ ಮುಂಚೆ ಈ ತೆಂಡೆ ಹೊಡೆಯಂತದಲ್ಲಿ ಸಾಮಾನ್ಯವಾಗಿ ಈ ರೋಗ ಭತ್ತದ ಬೆಳೆಗೆ ಬಾಧಿಸ್ತದೆ. ಅಂದ್ರೆ ನಾಟಿಯಾದ 6 ವಾರದ ನಂತರ ಗಿಡಗಳು ಹೆಚ್ಚು ರೋಗಕ್ಕೆ ತುತ್ತಾಗ್ತದೆ, ಎಲೆ ಕವಚ ಕೊಳೆ ರೋಗಕ್ಕೆ. ಲಕ್ಷಣಗಳು ತಾವೆಲ್ಲ ನೋಡಿರ್ಬೋದು, ರೋಗಾಣುಗಳು ಸಾಮಾನ್ಯವಾಗಿ ಭತ್ತದಲ್ಲಿ ನೀರ್ ಜಾಸ್ತಿ ನಿಲ್ಸಿದಾಗ ಅಂತ ಸಂದರ್ಭದಲ್ಲಿ ಈ ರೋಗದ ಒಂದು ತೀವ್ರತೆ ಜಾಸ್ತಿ ಕಾಣಿಸ್ತದೆ.
1: ಅಂದ್ರೆ ಕವಚಕ್ಕೂ ತೇವಾಂಶದ ಒಂದು ಸಂಪರ್ಕ ಬರುತ್ತೆ.
0: ಹೌದು, ಯಾಕಂದ್ರೆ ನಾವು ಭತ್ತದ ಗದ್ದೆಯಲ್ಲಿ ಜಾಸ್ತಿ ನೀರು ನಿಲ್ಸಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಜಾಗದಲ್ಲಿ ನಮಗೆ ಒಂಥರ ಸಾಸಿವೆ ಕಾಳಿನಂತರ ಬೀಜಾಣುಗಳು ಎಲೆ ಕವಚ ಒಂದು ಭಾಗ ರೋಗಾಣುಗಳು ಅದನ್ನ ರೋಗ ಹರಡ್ಲಿಕ್ಕೆ ಅದು ಸಹಾಯ ಮಾಡ್ತವೆ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಕಂದು ಬಣ್ಣದ ಒಂದು ಮಚ್ಚೆಗಳು ಕಾಣಿಸ್ಕೊಳ್ತದಂತೂ ಆ ಒಂದು ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡು ಮೇಲ್ಗಡೆ ಕವಚನೆ ಕೊಳತು ಹೋಗ್ತದೆ. ಕೆಲವು ಸಂದರ್ಭದಲ್ಲಿ ಎಲೆಗಳೆಲ್ಲ ಸುಟ್ಟೋಗಿ ಇಡೀ ಗಿಡನೇ ಅದು ಕೊಳತಂತ ಸಂದರ್ಭಗಳು ಇರ್ತವೆ. ಹಾಗಾಗಿ ಈ ಜಾಸ್ತಿ ನೀರು ನಿಲ್ಲುವಂತ ಪ್ರದೇಶದಲ್ಲಿ ಎಲೆ ಕವಚ ಕೊಳವರ್ಗೂ ಸಮಸ್ಯೆ ಕಾಣಿಸ್ಕೊತೀವಿ, ಈ ಶಿಲೀಂಧ್ರದಿಂದ ಹರಡುವಂತದ್ದು.
1: ಅಂದ್ರೆ ಮುಂಜಾಗ್ರತೆಯನ್ನು ಅದನ್ನೇ ವಹಿಸಬೇಕಾಗತ್ತೆ ನಾವು.
0: ಹೌದು, ಮುಂಜಾಗ್ರತೆ ಸಾಮಾನ್ಯ ನಾವು ಸ್ವಲ್ಪ ನೀರು ಎಷ್ಟು ಬೇಕೋ ಸಂದರ್ಭಕ್ಕೆ ತಕ್ಕಂಗೆ ನೋಡ್ಕೊಂಡು ನೀರನ್ನ ಒಂದು ನಿಯಂತ್ರಣ ಮಾಡ್ಕೋಬೇಕು.
1: ಪ್ರಾರಂಭದಲ್ಲಿ 1 ಇಂಚು ನೀರನ್ನ ನಿಲ್ಲಿಸೋದಕ್ಕೆ ಶಿಫಾರಸು ಮಾಡ್ತಾರೆ ನಾಟಿ ಮಾಡಿದ ಪ್ರಾರಂಭದಲ್ಲಿ. ಆ ನಂತರ ನಾಟಿ ಮಾಡಿದ ಒಂದು 15 ದಿನಗಳ ನಂತರ 2 ಇಂಚು ನೀರನ್ನ ಇಡೀ ಬೆಳೆಯ ಅವಧಿಯಲ್ಲಿ ನಿಲ್ಲಿಸಿದ್ರೆ ಸಾಕಾಗುತ್ತೆ ಅಂತ ಹೇಳ್ತಾರೆ ನಮ್ಮ ನೀರಾವರಿ ತಜ್ಞರು.
0: ಹೌದು, ಇಲ್ಲಿ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಬಂದಾಗ ಏನಾಗ್ತದೆ ನಮಗೆ, ಇಲ್ಲಿ ನಾನು ಹೇಳಿದ ಹಾಗೆ ಈ ರೈಸಾಕ್ಟೋನಸೋಲಾನಿ ಒಂದು ಕೆಲವು ಈ ಸಾಸಿವೆ ಕಾಳಿನಂತ ಬೀಜಾಣುಗಳನ್ನು ಉತ್ಪತ್ತಿ ಮಾಡ್ತದೆ. ರೈತರು ಅದನ್ನು ಗಮನಿಸಿರ್ತಾರೆ, ನೋಡಿರ್ಬೋದು ಕೆಳಗಡೆ ಭಾಗದಲ್ಲಿ ಸಾಸಿವೆ ಕಾಳಿನಂತ ಒಂದು ರೋಗಾಣುಗಳ ಬೀಜಾಣುಗಳಲ್ಲಿ ಕಾಣಿಸ್ಕೊಳ್ತದೆ. ಅವು ಏನ್ ಮಾಡ್ತವೆ, ರೋಗಾಣುಗಳು ಅಭಿವೃದ್ಧಿಗೊಂಡು ಅಲ್ಲಿ ನಮಗೆ ಆ ಒಂದು ಕವಚದ ಮೇಲೆ ಡೆವಲಪ್ಮೆಂಟ್ ಆಗ್ಬಿಟ್ಟು ಅದನ್ನ ಅಭಿವೃದ್ಧಿಯಾಗಿ ಅಲ್ಲಿ ಕೊಳಲಿಕ್ಕೆ ಶುರು ಆಗ್ತದೆ.
1: ಅಂದ್ರೆ ಈ ರೋಗ ಕಂಡುಬರುವಂತಹ ಪ್ರದೇಶದಲ್ಲಿ ಬೀಜೋಪಚಾರ ಏನಾದ್ರು ಕೈಗೊಳ್ಳಬಹುದಾ?
0: ಬಿತ್ತನೆ ಟೈಮಲ್ಲಿ ಈ ಭೂಮಿಯಲ್ಲಿ ಸಾಮಾನ್ಯವಾಗಿ ಗೊಬ್ಬರ ಹಾಕಬೇಕಾದ್ರೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ನಾವು ಈ ಟ್ರೈಕೋಡ್ರಮ ಅಂತ ನಾನೇನು ಜೈವಿಕ ಶಿಲೀಂಧ್ರ ನಾಶಕ ಇದೆ ಅಂತವುಗಳನ್ನ ಬಳಸಬೇಕಾಗ್ತದೆ. ಯಾಕಂದ್ರೆ ಬೀಜಾಣುಗಳು ಭತ್ತ ಕಟಾವಾದ ನಂತರದಲ್ಲಿ ಬೀಜಾಣುಗಳು ಅಥವಾ ರೋಗಾಣುಗಳು ಭೂಮಿಗೆ ಸೇರ್ತವೆ, ಮಣ್ಣಿನಿಂದ ಹರಡ್ತವೆ, ಮತ್ತೆ ಅದು ಅದು ಮುಂದಿನ ಹಂಗಾಮಿನಲ್ಲಿ ರೋಗ ಹರಡದಂಗೆ ಭೂಮಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡ್ರಮ ಅನ್ನೋ ಒಂದು ಶಿಲೀಂಧ್ರ ನಾಶಕ ಬಳಕೆಯನ್ನ ಮಾಡಬೇಕಾಗ್ತದೆ. ಎರಡನೇದಾಗಿ ಭತ್ತದಲ್ಲಿ ನಿಂತಿರುವಂತ ನೀರೆಲ್ಲ ಬಸಿದು ಅಂತ ಸಂದರ್ಭದಲ್ಲಿ ಪ್ರೋಪಿಕೋನೋಸಲ್ ಅನ್ನೋ ಒಂದು ಶಿಲೀಂಧ್ರ ನಾಶಕದಿಂದ ಸಿಂಪಡಣೆ ತಗೋಬೇಕಾಗ್ತದೆ. 1 ಮಿಲಿ 1 ಲೀಟರ್ ನೀರಿಗೆ ಪ್ರೋಪಿಕೋನೋಸಲ್ ಆಗಿರ್ಬೋದು ಅಥವಾ ಹೆಕ್ಸಾಕೋನೋಸಲ್ ಎಂಬ ಒಂದು ಶಿಲೀಂಧ್ರ ನಾಶಕವನ್ನು 2 ಮಿಲಿ ಪ್ರತಿ ಲೀಟರ್ಗೆ ಬೆರೆಸ್ಬಿಟ್ಟು 15 ದಿನಗಳ ಅಂತರದಲ್ಲಿ 2 ಸರಿ ಸಿಂಪಡಣೆ ಕೊಟ್ಟಲ್ಲಿ ಇದೊಂದು ನಮಗೆ ಕಂಟ್ರೋಲ್ಗೆ ಬರ್ತದೆ ಈ ರೋಗ.
1: ಅಂದ್ರೆ ಮುಖ್ಯವಾಗಿ ನಾವು ಮುಂಜಾಗ್ರತೆಯಾಗೂ ಸಿಂಪಡಣೆ ಮಾಡಬಹುದು, ರೋಗ ಬಂದ ಮೇಲೂ ಇದನ್ನ ನಿಯಂತ್ರಣ ಮಾಡಕ್ಕೆ ಅವಕಾಶ ಇರುತ್ತಾ?
0: ಮಾಡಬಹುದು. ಅಂದ್ರೆ ನಾನು ಹೇಳಿದಾಗೆ ಬಿತ್ತನೆ ಬೀಜ ನಾವು ಯಾವ ತರ ಆಯ್ಕೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ಅದು ಅವಲಂಬಿತವಾಗಿರ್ತದೆ. ಮತ್ತೆ ಪ್ರತಿ ಕೆಜಿ ಬಿತ್ತನೆ ಬೀಜಕ್ಕೆ ನಾನು ಹೇಳಿದಾಗೆ ಮ್ಯಾಂಕೋಸಬ್ 2.5 ಗ್ರಾಂ ಬೀಜೋಪಚಾರ ಮಾಡ್ತೀವಿ. ಯಾಕಂದ್ರೆ ನಾನು ಹೇಳಿದ ಬೀಜೋಪಚಾರ ಅಂತೂ ನಾವು ಕಡ್ಡಾಯವಾಗಿ ಮಾಡಲೇಬೇಕು. ಎಲೆ ಚುಕ್ಕೆ ರೋಗ ಆಗಿರ್ಬೋದು, ಬೆಂಕಿ ರೋಗ ಆಗಿರ್ಬೋದು, ಎಲೆ ಕವಚ ಕೊಳೆ ರೋಗ ಆಗಿರ್ಬೋದು, ಯಾವುದೇ ರೋಗಕ್ಕೂ ಅಕಸ್ಮಾತ್

0: ಅದು ಬೀಜದಿಂದ ಹರಡುವಂತ ಇದ್ರೆ ಬೀಜೋಪಚಾರ ಮಾಡೋದ್ರಿಂದ ನಮಗೆ ನಾವು ತಡೆಗಟ್ಟಬಹುದು ಅಂತ ರೋಗವನ್ನು ನಾವು.
1: ಇನ್ನೊಂದು ತಾವು ತಿಳಿಸಿದ್ದು ಈ ತೆನೆ ಕವಚ ಕೊಳೆ ರೋಗ ಅಂತ.
0: ಹೌದು, ತೆನೆ ಕವಚ ಕೊಳೆ ರೋಗ.
1: ಇದರ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
0: ತೆನೆ ಕವಚ ಕೊಳೆ ರೋಗ ಈ ಸಾರೋಕ್ಲಾಡಿಯಂ ಒರೆಸಿಯಾ ಒಂದು ಶಿಲೀಂಧ್ರದಿಂದ ಹರಡುವಂತದ್ದು ಇದು. ಇದು ಸಾಮಾನ್ಯವಾಗಿ ತೆನೆ ಬರುವಂತಹ ಸಂದರ್ಭದಲ್ಲಿ ರೋಗದ ಬಾಧೆ ಹೆಚ್ಚಾಗಿರ್ತದೆ. ಅಂದ್ರೆ ನಮಗೆ ಯಾವಾಗ ಹೂವಾಡತ್ತಲ್ಲ, ಹೂವಾಡಿ ತೆನೆ ಹೊರಗೆ ಬರ್ತದೆ, ಅಂತ ಸಂದರ್ಭದಲ್ಲಿ ಈ ತೆನೆ ಕವಚ ಕೊಳೆ ರೋಗ ಜಾಸ್ತಿ ಕಾಣಿಸ್ಕೊಳ್ತದೆ. ಅಂದ್ರೆ ಸಾಮಾನ್ಯವಾಗಿ ಈ ತೆನೆ ಆವರಿಸಿದ ಹೊರ ಕವಚ ಏನಿರ್ತದಲ್ಲ, ಮೇಲ್ಗಡೆ ಹೊರ ಕವಚ ಇರ್ತದಲ್ಲ, ಅದು ತುತ್ತಾಗಿ ಒಂಥರ ನಿರ್ದಿಷ್ಟ ಆಕಾರದ ಕಂದು ಬಣ್ಣದ ಮಚ್ಚೆಗಳು ಕಾಣಿಸ್ಕೊಳ್ತದೆ. ಅದು ತೆನೆಗಳನ್ನು ಆವರಿಸಿದಂತ ಬಾವುಟ ಎಲೆ ಅಂತ ಹೇಳ್ತೇನೆ, ಫ್ಲಾಗ್ ಲೀಫ್ ಅಂತ ಹೇಳಿ ಆ ಕವಚದ ಮೇಲೆ ಲಕ್ಷಣಗಳು ಕಾಣ್ತದೆ. ಇಂತ ಸಂದರ್ಭದಲ್ಲಿ ಸ್ವಲ್ಪ ಭಾಗ ಏನಾದ್ರು ಹೊರದ ಬಂದು ಅಂತ ಹೇಳಿದ್ರೆ ಆ ತೆನೆ ಆಚೆಗೆ ಹೊರಗೆ ಬರೋದಿಲ್ಲ ಈ ರೋಗ ಉಂಟಾದಾಗ. ಅಕಸ್ಮಾತ್ ಹೊರ ಬಂದಲ್ಲಿ ಇದ್ರು ಅದರ ಕಾಳುಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗ್ತದೆ, ಮತ್ತೆ ಕಾಳುಗಳು ಸರಿಯಾಗಿ ಬಲಿಯೋದಿಲ್ಲ, ಮತ್ತೆ ಈ ಕಂದು ಬಣ್ಣಕ್ಕೆ ಮಿಶ್ರಿತ ಬಣ್ಣಕ್ಕೆ ತಿರುಗಿ ಕಾಳೆಲ್ಲ ಜೊಳ್ಳಾಗ್ತದೆ. ಈ ತರ ಒಂದು ಲಕ್ಷಣ ತೆನೆಯಲ್ಲಿ ನೋಡಬಹುದು.
1: ಅಂದ್ರೆ ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಇದು ಬರ ಸಾಧ್ಯತೆ ಇರುತ್ತೆ.
0: ಇದು ಸಾಮಾನ್ಯವಾಗಿ ತೇವಾಂಶ ಹೆಚ್ಚಾದಾಗ ಮತ್ತೆ ಆರ್ದ್ರತೆ ಜಾಸ್ತಿ ಇದ್ದಾಗ ಈ ರೋಗದ ಒಂದು ಲಕ್ಷಣ ಕಾಣಿಸುತ್ತದೆ. ಮತ್ತೆ ಈ ಶಿಲೀಂಧ್ರವು ಸಾಮಾನ್ಯವಾಗಿ ಗಾಳಿ ಮುಖಾಂತರ ಹರಡೋದ್ರಿಂದ ಒಂದು ಪ್ರದೇಶ ಇನ್ನೊಂದು ಪ್ರದೇಶಕ್ಕೆ ಈ ರೋಗದ ಒಂದು ಬೀಜಾಣುಗಳು ಹರಡ್ತವೆ.
1: ಇನ್ನು ಏನು ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ರೋಗರಹಿತ ತಾಕುಗಳಿಂದ ಬಿತ್ತನೆ ಆಯ್ಕೆಯನ್ನು ಮಾಡುವಂತದ್ದು, ಮತ್ತೆ ಭತ್ತದ ಗದ್ದೆಯಲ್ಲಿ ಹೆಚ್ಚು ನೀರು ನಿಲ್ದಂತೆ ನೋಡ್ಕೊಳ್ಳುವಂಥದ್ದು, ಮತ್ತೆ ಇನ್ನೊಂದು ಸಾಮಾನ್ಯ ರೈತರು ಏನ್ ಮಾಡ್ತಾರೆ ಅಂತಂದ್ರೆ ಒತ್ ನಾಟಿ ಮಾಡುವಂಥದ್ದು, ಅಂದ್ರೆ ಹತ್ತತ್ರ ನಾಟಿ ಮಾಡೋದು. ಈಗ ನಾವು ಶಿಫಾರಸು ಮಾಡಿದಂತ ಒಂದು ಏನ್ ಅಂತರ ಇರ್ತದೆ ಸಾಲಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ ವೈಜ್ಞಾನಿಕವಾಗಿ ಶಿಫಾರಸು ಮಾಡುವಂಥದ್ದು, ಅಂತ ಸಂದರ್ಭದಲ್ಲಿ ನಾವು ಒತ್ ನಾಟಿ ಮಾಡಿದಾಗ ಏನಾಗ್ತದೆ, ಅಲ್ಲಿ ನಿಮಗೆ ರೋಗಗಳು ಹರಳಿಕ್ಕೆ ಅದು ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ಶಿಫಾರಸು ಮಾಡುವಂತ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಈ ರೋಗದ ಒಂದು ಸಂದರ್ಭ ನಾವು ಕಡಿಮೆ ಮಾಡಬಹುದು. ಬಹಳಷ್ಟು ಶಿಲೀಂಧ್ರನಾಶಕಗಳು ಇದಾವೆ. ನಾನು ಹೇಳಿದಾಗೆ ಪ್ರೊಪಿಕೊನೋಜೋಲ್ 1 ಲೀಟರ್ಗೆ 1 ಮಿಲಿ, ಮತ್ತೆ ಹೆಕ್ಸಾಕೊನೋಜೋಲ್ 2 ಮಿಲಿ 1 ಲೀಟರ್ಗೆ ಬೆರೆಸ್ಬಿಟ್ಟು ಅದನ್ನ ಸಂದರ್ಭದಲ್ಲಿ ನೋಡ್ಕೊಂಡು ನಾವು ಸಿಂಪಡಣೆ ಮಾಡಬಹುದು.
1: ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ ಈ ಊದ್ಬತ್ತಿ ರೋಗ ಅಂತ.
0: ಹೌದು, ಊದ್ಬತ್ತಿ ರೋಗ.
1: ಇದು ಏನಾದ್ರೂ ಕಂಡುಬರುತ್ತೆ ಕೊಡಗು ಜಿಲ್ಲೆಯಲ್ಲಿ?
0: ಅಂತ ಒಂದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದಿಲ್ಲ ಇಲ್ಲಿ. ಆದ್ರೆ ಕೆಲವು ತಳಿಗಳಲ್ಲಿ ಮುಖ್ಯವಾಗಿ ನಮಗೆ ಈ ಜ್ಯೋತಿ ತಳಿ ಅಂತ ಹೇಳ್ತಾರೆ, ರೈತರು ಎಲ್ಲೆಲ್ಲಿ ಕೆಂಪತ್ತಕ್ಕೆ ಜ್ಯೋತಿ ತಳಿಯನ್ನು ಬೆಳೀತಾರೆ, ಅಂತ ಸಂದರ್ಭದಲ್ಲಿ ಈ ಒಂದು ಊದ್ಬತ್ತಿ ರೋಗ ಕಾಣಿಸುತ್ತದೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ವೈಪರೀತ್ಯದಿಂದ ನಾನಾ ತರದ ಹೊಸ ಹೊಸ ರೋಗಗಳು ಬರ್ತವೆ. ಈಗ ಊದ್ಬತ್ತಿ ರೋಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು ಸುಮಾರು 4 ವರ್ಷದಿಂದ ನಾವು ನೋಡ್ತಾ ಇದೀವಿ. ನಮ್ಮ ಒಂದು ತಾಕಿನಲ್ಲೂ ಬಹಳಷ್ಟು ತಳಿಗಳಲ್ಲಿ ಈ ರೋಗ ಒಂದು ಕಾಣಿಸ್ತಾ ಇದೆ. ಈ ರೋಗದ ಸಾಮಾನ್ಯವಾಗಿ ಎಫಿಲಿಸ್ ವರೇಜ್ ಎಂಬ ಶಿಲೀಂಧ್ರದಿಂದ ಬರ್ತದೆ.
1: ಅಂದ್ರೆ ಇದಕ್ಕೆ ಮುಖ್ಯವಾಗಿ ವಾತಾವರಣದ ಬದಲಾವಣೆ, ವಾತಾವರಣದಲ್ಲಿ ತೇವಾಂಶನೇ ಕಾರಣ ಅಂತೀರಾ?
0: ಹೌದು. ಈಗ ನಾವು ತೆನೆ ಬರುವಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಏನ್ ಹೂವಾಡುತ್ತದೆ ತೆನೆ ಬರುವಂತ ಸಂದರ್ಭದಲ್ಲಿ ನಕ್ಷತ್ರ ಕಡ್ಡಿ ತರ ಒಂದು ಲಕ್ಷಣ ಬರುವಂತದ್ದು ಅಥವಾ ಊದ್ಬತ್ತಿ ತರ ಲಕ್ಷಣ ನಮಗೆ ಕಾಣಿಸುವಂತದ್ದು. ಅಂದ್ರೆ ಆ ಭತ್ತದ ಕಡ್ಡಿ ಏನಿದೆ ಅಲ್ಲ, ಊದ್ಬತ್ತಿ ಅಥವಾ ನಕ್ಷತ್ರ ಕಡ್ಡಿ ಅಂತ ಹೇಳ್ತೀವಿ, ಸಾಮಾನ್ಯವೆಲ್ಲ ರೋಗದ ಕಣಗಳು ಬೀಜಾಣುಗಳು ಇರ್ತವೆ, ಅದರೊಳಗೆ ಕೋಟ್ಯಾಂತರ ಬೀಜಾಣುಗಳು ಇರ್ತವೆ. ಇವು ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಇನ್ನೊಂದ್ ಪ್ರದೇಶಕ್ಕೆ ಅದು ಗಾಳಿ ಮುಖಾಂತರ ಹರಡ್ತವೆ. ವಾತಾವರಣದ ವೈಪರೀತ್ಯದಿಂದ ಈ ಒಂದು ಸಮಸ್ಯೆ ನಮಗೆ ಭತ್ತದಲ್ಲಿ ಕಾಣಿಸ್ಕೊಡ್ತದೆ ಇತ್ತೀಚಿನ ದಿನದಲ್ಲಿ.
1: ಅಂದ್ರೆ ಇದರ ವಿರುದ್ಧ ಏನ್ ಮುಂಜಾಗ್ರತೆ ವಹಿಸಬಹುದು ಅಂತೀರಿ?
0: ನಾನು ಹೇಳ್ದಾಗ ಇದು ಬೀಜದಿಂದ ಹರಡುವಂತ ರೋಗ ಇದು. ನಮಗೆ ಎಲ್ಲೆಲ್ಲಿ ನಮಗೆ ಊದ್ಬತ್ತಿ ಕಾಣಿಸ್ಕೊಳ್ತದೆ, ಎರಡು ಹಂತದಲ್ಲಿ ನಮಗೆ ರೋಗ ನಾವು ನೋಡಬಹುದು ಭತ್ತದಲ್ಲಿ. ಒಂದು ಭತ್ತದ ಒಂದು ತೆಂಡೆ ಹೊಡೆಯಂತದಲ್ಲಿ ನಮಗೆ ಭತ್ತದ ಒಂದು ಎಲೆಗಳ ಮೇಲೆ ನೋಡಬಹುದು. ರೈತದಕ್ಕೆ ಸಿಲ್ಕ್ ಹೊಡಿತದೆ ಅಂತ ಹೇಳ್ತಾರೆ, ಸಿಲ್ಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಬಿಸಿಲು ಬಿದ್ದಾಗ ಬೂದಿ ಬಣ್ಣಕ್ಕೆ ಅದು ಬೆಳ್ಳಕ್ಕೆ ಕಾಣ್ತದೆ, ಸಿಲ್ಕ್ ಹೊಡಿತದೆ ಅಂತಾರೆ. ಸೊ ಈ ತರ ಒಂದು ಲಕ್ಷಣ ಬಂದಾಗ ನಾವು ಕಾರ್ಬನ್ ಡೈಸಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ಸ್ಪ್ರೇ ಮಾಡೋದ್ರಿಂದ ಕಂಟ್ರೋಲ್ ಮಾಡಬಹುದು. 1 ಲೀಟರ್ ನೀರಿಗೆ 1 ಗ್ರಾಂ ಕಾರ್ಬನ್ ಡೈಸಿಮ್ ಬೆರೆಸಿ ಸಿಂಪಡಣೆ ಮಾಡುವಂತದ್ದು. ನಂತರದಲ್ಲಿ ತೆನೆ ಬರುವಂತ ಸಂದರ್ಭದಲ್ಲಿ ಈ ತರ ಊದ್ಬತ್ತಿ ಕಂಡಾಗ ಅದನ್ನ ಕಿತ್ಬಿಟ್ಟು ನಾಶ ಮಾಡಬೇಕು. ಜೊತೆಗೆ ಬೀಜೋಪಚಾರ ಮಾಡಿ ಹಾಕೋದ್ರಿಂದ ಕಾರ್ಬನ್ ಡೈಸಿಮ್ ಈ ರೋಗವನ್ನ ನಾವು ತಡೆಗಟ್ಟಬಹುದು.
1: ಅಂದ್ರೆ ಮುಖ್ಯವಾಗಿ ಸಮಗ್ರ ಕ್ರಮಗಳನ್ನು ಅನುಸರಿಸಿ ಆನಂತರ ನಾವು ರಾಸಾಯನಿಕದ ಬಳಕೆಗೆ ಹೋಗಬೇಕಾಗತ್ತೆ.
0: ಹೌದು, ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕು.
1: ಅಂದ್ರೆ ಮಾಗಿ ಉಳುಮೆ ಮಾಡುವಂತದ್ದು, ಬದುಗಳಲ್ಲಿರುವಂತಹ ಕಳೆಗಳನ್ನ ತೆಗೆಯುವಂತದ್ದು, ಬೀಜೋಪಚಾರ ಮಾಡುವಂತದ್ದು, ಮತ್ತು ಸಾರಜನಕವನ್ನ ಕಂತುಗಳಲ್ಲಿ ಕೊಡುವಂತ
0: ಶಿಫಾರಸು ಮಾಡದಂತ ನಾವು ಏನು ಗೊಬ್ಬರ ಅಂತೀವಿ ಅದನ್ನ ನಾವು ಸಮಯಕ್ಕೆ ತಕ್ಕಂಗೆ ಬಿತ್ತನೆ ಮತ್ತೆ ನಾಟಿ ಟೈಮಲ್ಲಿ ಅದನ್ನ ನಾವು ಎಷ್ಟು ಬೇಕು ಮತ್ತೆ ಹಂತ ಹಂತವಾಗಿ ಕೊಟ್ಟಾಗ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು.
1: ಇಂಥ ಕ್ರಮಗಳ ಜೊತೆಗೆ ಎಲ್ಲಿ ಅವಶ್ಯಕತೆ ಇರುತ್ತೆ ಅದನ್ನ ತಜ್ಞರ ಒಂದು ಸಲಹೆ ಮೇರೆಗೆ ನಾವು ಈ ರಾಸಾಯನಿಕಗಳನ್ನು ಬಳಸಬೇಕಾಗತ್ತೆ.
0: ರಾಸಾಯನಿಕ ಬಳಸಬೇಕಾಗುತ್ತೆ. ಹೌದು, ಮುಖ್ಯವಾಗಿ ರೋಗ ನಿರೋಧಕ ತಳಿಗಳ ಒಂದು ಮಾಹಿತಿಯನ್ನು ರೈತರಿಗೆ ಲಭ್ಯವಿರಬೇಕು. ಯಾಕಂತೇಳಿದ್ರೆ ಬೆಂಕಿ ರೋಗಕ್ಕೆ ನಿರೋಧಕ ತಳಿಗಳು ಇದಾವೆ, ಎಲೆ ಚಿಕ್ಕೆ ರೋಗಕ್ಕೆ ನಿರೋಧಕ ತಳಿಗಳಿದಾವೆ. ಅಂತ ತಳಿಗಳ ಒಂದು ಆಯ್ಕೆಯನ್ನು ಮಾಡಿದಾಗ ಅಂತ ಸಂದರ್ಭದಲ್ಲಿ ಬಹಳಷ್ಟು ರೋಗವನ್ನು ರೈತರು ತಡೆಗಟ್ಟಬಹುದು.
1: ರೈತ ಬಾಂಧವರೇ, ತಮಗೆ ಭತ್ತದ ಬೆಳೆಯನ್ನ ಬಾಧಿಸುವಂತ ಮುಖ್ಯವಾದ ರೋಗಗಳು ಮತ್ತು ಅವುಗಳ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ HS ಇಮ್ರಾನ್ ಖಾನ್ ಅವರನ್ನ ಅವರ ಮೊಬೈಲ್

0: ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 93 792 2200. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 93 792 2200. ತುಂಬ ಸಂತೋಷ ಡಾಕ್ಟರ್ ಇಮ್ರಾನ್ ಖಾನ್ ಅವರೇ, ತಾವಿದುವರೆಗೂ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಭತ್ತದ ಬೆಳೆಯನ್ನು ಬಾಧಿಸುವಂಥ ಮುಖ್ಯವಾದ ರೋಗಗಳು ಅವುಗಳ ನಿಯಂತ್ರಣ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಯಿಂದ 25,200 ರೂಪಾಯಿ, ಅರೇಬಿಕಾ ಚೆರಿ 13,700 ರೂಪಾಯಿಯಿಂದ 15,350 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 18,500 ರೂಪಾಯಿ, ರೊಬಸ್ಟಾ ಚೆರಿ 10,000 ರೂಪಾಯಿಯಿಂದ 11,000 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ.
3: ನೆಲ್ಲು, ಅಸಲಿ ನೋಟ್ನಲ್ಲಿ ಯಾಕಾಡ್ತೀಯ
4: ಬ್ರೋ? ಇದು ಹರಿದಿದೆ.
3: ಇಲ್ಲಿ ಕೇಳು, ಹರಿದೋಗಿರ್ದಿರೋ ಅಥವಾ ಹಳೆ ನೋಟನ್ನು
5: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
4: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
6: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದ್ರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಾಗಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗ್ತದೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ, ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
8: ಸುದ್ದಿ ಜಂಪೆ ಓದ್ತಾ ಇರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಗೂಟಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ September 4 ಹೊತ್ತಾರೆ 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಯಕ್ಕಿದ್ದು, ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ ಸೇರಿದಂಗೆ ಜಿಲ್ಲೆನ ಶಾಸಕರು, ಸಂಸದರು, ಜಿಲ್ಲಾ ಮಟ್ಟದ ಅಧಿಕಾರಿಗ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ಗೊತ್ತಾವುಟು. 2026-27 ಸಾಲಿಗೆ ಕೊಡಗು ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ಹೈದಗೂಡೆಗಳ ವಿದ್ಯಾರ್ಥಿ ನಿಲಯಗಳಿಗೆ ವೃತ್ತಿಪರ ಪದವಿ ಮತ್ತು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕೆ ಅರ್ಜಿ ಕರೆದಿದ್ದು, ಅರ್ಜಿ ಒಪ್ಪಿಸಿಕೆ September 30 ಕಡೇ ದಿನ ಔಟು. ಹೆಚ್ಚಿನ ಮಾಹಿತಿ ಬೇಕರೆ ಆಯಾ ತಾಲೂಕುಗಳ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ

0: ಪಡ್ಕಣಕಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿಗ ತಿಳಿಸ್ಯಳು. ಕರ್ನಾಟಕದ ವೃತ್ತಿಪರ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿ ನಿಗಮದ ಕಡೆಯಿಂದ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮ ಸೆಪ್ಟೆಂಬರ್ 6 ಹೊತ್ತಾರೆ 9:30 8:00 ಮುಟ್ಟ ಬೆಂಗಳೂರಿನ ಗಾಯತ್ರಿ ವಿಹಾರ್ ಅರಮನೆ ಅಂಗಳಲ್ಲಿ ನಡೆಯಕೊಟ್ಟು ಕಾರ್ಯಕ್ರಮದಲ್ಲಿ ವೈಯಕ್ತಿಕ ಸಮಾಲೋಚನೆ, ವಿದ್ಯಾರ್ಥಿ ವೇತನ ಮತ್ತು ಅರ್ಹತಾ ಮೌಲ್ಯಮಾಪನ, ವಿಶ್ವವಿದ್ಯಾಲಯ ಸೇರಿಕೆ ಮಾರ್ಗದರ್ಶನ, ಅರ್ಜಿ ಹಾಕಿಕೆ ಸಹಾಯ, ಹೆಲ್ತ್ ಇನ್ಶೂರೆನ್ಸ್ ಮಾರ್ಗದರ್ಶನ ಉಂಟು. ಕಾರ್ಯಕ್ರಮದಲ್ಲಿ 75 ಹೆಚ್ಚು ಜಾಗತಿಕ ವಿಶ್ವವಿದ್ಯಾಲಯ ಭಾಗವಹಿಸುತ್ತಿದ್ದು 10 ಜಾಸ್ತಿ ದೇಶಗಳಲ್ಲಿ ಅವಕಾಶ ಹುಡುಕಿ ಕಣಕ್ಕೆ ಹೆಚ್ಚಿನ ಶಿಕ್ಷಣ ವಿದೇಶದಲ್ಲಿ ಮುಂದುವರಿಸಿಕೆ ಆಸಕ್ತಿ ಇರೋವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಸಕ್ತಿ ಇರೋವು study.kasdc.karnataka.com ಲಿಂಕ್ಲಿ ನೋಂದಣಿ ಮಾಡಿ ಕಣಕಂತ ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಗ ತಿಳಿಸ್ಯಳು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಗು ಬ್ರಾಹ್ಮಣ ವಿದ್ಯಾಭಿವೃದ್ಧಿ ನಿಧಿ ಇವರ ಕೂಡುಕೂಟಲಿ ವಿಶ್ವ ಸಂಗೀತ ದಿನದ ಬಗೆಯಲ್ಲಿ ದಾಸರ ಕೀರ್ತನೆ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿ ಮಾತಾಡಿದ ಸಾಹಿತಿ ಡಾಕ್ಟರ್ ನಡಿಬೈಲು ಉದಯಶಂಕರನವು ದಾಸ ಪರಂಪರೆ ಈ ನಾಡಲ್ಲಿ ಶ್ರೀಮಂತ ಆಗಿದ್ದು ಹೊಸ ತಂತ್ರಜ್ಞಾನಗ ಹೊಸ ಹುಡುಕಾಟಗಳ ಇಂದಿನ ದಿನಗಳಲ್ಲಿ ನಮ್ಮ ಪ್ರಾಚೀನ ಸಂಸ್ಕೃತಿ ಆಚರಣೆಗಳನ್ನ ಮರೆಯಕಾಗದಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಮಡಿಕೇರಿ ತಾಲೂಕು ಜಾನಪದ ಪರಿಷತ್ ಅಧ್ಯಕ್ಷ ಅನಿಲ್ ಹೆಚ್.ಟಿ, ಹಿರಿಯ ಪತ್ರಕರ್ತ ಜಿ ಚಿದ್ವಿಲಾಸ್, ವಿದ್ಯಾಭಿವೃದ್ಧಿ ನಿಧಿ ಅಧ್ಯಕ್ಷ ಮೂಗೂರು ರಾಮಚಂದ್ರ ಸೇರಿದಂಗೆ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ದಾಸರ ಪದ ಕೀರ್ತನೆ ಕಾರ್ಯಕ್ರಮದಲ್ಲಿ ಜಿಲ್ಲೆನ 15 ತಂಡಗ ಭಾಗವಹಿಸಿ ದಾಸರ ಪದಗಳ ವೈಭವನ ಪ್ರದರ್ಶಿಸಿದವು. ಒಕಿನೋವಾ ಫಾರಿನ್ ರಿಯೋ ಕರಾಟೆ ಸಂಸ್ಥೆನ ಕಡೆಯಿಂದ ಮೈಸೂರಿನ ಚಾಮುಂಡಿ ವಿಹಾರ ಒಳಾಂಗಣ ಆಟದ ಅಂಗಳಲ್ಲಿ ನಡೆಸಿದ ಇಂಡಿಪೆಂಡೆನ್ಸ್ ಕಪ್ 2026 ರಾಷ್ಟ್ರಮಟ್ಟದ ಮುಕ್ತ ಕರಾಟೆ ಪೈಪೋಟಿಲಿ ಕೊಡಗು ಜಿಲ್ಲೆನ ಮೂರ್ನಾಡಿನ ಬಿಪಿನ್ ಚಿನ್ನಪ್ಪ ಚಿನ್ನದ ಪದಕ ಪಡ್ಕೊಂಡಳು. ಮೂರ್ನಾಡು ಎಜುಕೇಷನ್ ಸೊಸೈಟಿಲಿ ವಿದ್ಯಾರ್ಥಿಯಾಗಿರುವ ಬಿಪಿನ್ ಕರಾಟೆಲಿ ಚಿನ್ನ ಮತ್ತು ಕುಮಿಟಿ ವಿಭಾಗಲಿ 2 ಸ್ಥಾನ ಪಡ್ಕೊಂಡು ಸಾಧನೆ ಮಾಡ್ಯಳು. ಮಡಿಕೇರಿನ ಕೊಡಗು ವಿದ್ಯಾಲಯದ NCC ಕೆಡೆಟ್ ಗೋಲ್ಡನ್ ಸಾರ್ಜೆಂಟ್ ಜ್ಯೇಷ್ಠ ಸುಬ್ಬಯ್ಯ ಹೆಸರುಪಟ್ಟ ಅಖಿಲ ಭಾರತ ತಲ್ ಸೈನಿಕ್ ಶಿಬಿರಕ್ಕೆ ಆಯ್ಕೆ ಆಗಳು. ಇಂದಿಂದ ಸೆಪ್ಟೆಂಬರ್ 11 ಮುಟ್ಟ ನವದೆಹಲಿಯಲ್ಲಿ ಶಿಬಿರ ನಡೆಯಕಿದ್ದು ಫೈರಿಂಗ್ ವಿಭಾಗಲಿ ಕರ್ನಾಟಕ ಮತ್ತು ಗೋವಾ ನಿರ್ದೇಶನಾಲಯದ ಆಯ್ಕೆಯಾದ 3 ಕೆಡೆಟ್ಗಳಲ್ಲಿ ಜ್ಯೇಷ್ಠ ಸುಬ್ಬಯ್ಯ ಒಬ್ಬರಾಗಿದ್ದು ಇವು ಮರಗೋಡು ಗ್ರಾಮದ ಕೃಷಿಕ ಮಂಡೀರ ಹರೀಶ್ ಮತ್ತು ವಿಮಾ ದಂಪತಿಗಳ ಮಂಗ. ಜಿಲ್ಲಾ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೊಡಗು ವಿವೇಕಾನಂದ ಯುವಕ ಸಂಘ ಮರಗೋಡು ಇವರ ಕೂಡುಕೂಟಲಿ ಕೈಲ್ ಮುಹೂರ್ತ ಹಬ್ಬದ ಬಗೆಯಲ್ಲಿ ಸೆಪ್ಟೆಂಬರ್ 3 ಹೊತ್ತಾರೆ 9:30 ಮರಗೋಡು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆಟದ ಬಾಣಿಯಲ್ಲಿ 55 ವರ್ಷದ ಆಟೋಟ ಪೈಪೋಟಿ ನಡೆಯಕಿದ್ದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸುಪಟ್ಟ ಹೆಣ್ಣು ಜನ ಗಂಡು ಜನ 5 ಬೇರೆ ಬೇರೆ ಗ್ರಾಮೀಣ ಆಟ ಓಟ ಪೈಪೋಟಿಗ ನಡೆದದೆ ಅಂತ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 September 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
9: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
8: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
9: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
10: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
11: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
12: ಈಗ ನೀವು ನಿಮ್ಮ ಮೆಚ್ಚಿನ

0: ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
5: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಂಯಾ ಸಂಸ್ಕೃತಿ ಇಲಾಖೆರ ಕೂಡುಕೂಟತ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಸೆಪ್ಟೆಂಬರ್ 4 ಪೊಲಾಕ 11 ಮಡಿಕೇರಿಯ ಗಾಂಧಿ ಭವನದ ನಡಪ ಕಾರ್ಯಕ್ರಮತ್ತಿಲ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಕರ್ನಾಟಕ ವೃತ್ತಿಪರ ತರಬೇತಿ ಪಿನ್ಯಾ ಕೌಶಲ್ಯ ಅಭಿವೃದ್ಧಿ ನಿಗಮತ್ರ ಆದನಿಲು ವಿದೇಶತ್ಲ ಅಧ್ಯಯನ ದಂಡರ್ತಿರುವ 6 ಕಾರ್ಯಕ್ರಮ ಸೆಪ್ಟೆಂಬರ್ 6 ಪೊಲಕ 9:30-5 ಕತನೆ. ಬೆಂಗಳೂರರ ಗೇಟ್ ಸಂಖ್ಯೆ 4 ಗಾಯತ್ರಿ ಗ್ರ್ಯಾಂಡ್ ಗಾಯತ್ರಿ ವಿಹಾರ್ ಅರಮನೆ ಪರಂಬುಲು ನಡಪ ಕಾರ್ಯಕ್ರಮತ್ರ ಮುಖ್ಯ ಸೇವೆ ವೈಯಕ್ತಿಕ ಸಮಾಲೋಚನೆ, ಸ್ಥಳದಲ್ಲೇ ವಿದ್ಯಾರ್ಥಿ ವೇತನ, ಪಿನ್ಯಾ ಅರ್ಹತಾ ಮೌಲ್ಯಮಾಪನ, ವಿಶ್ವವಿದ್ಯಾಲಯ ಪ್ರವೇಶ ಮಾರ್ಗದರ್ಶನ, ವೀಸಾ ಮಾರ್ಗದರ್ಶನ, ಹಣಕಾಸು ಮಾರ್ಗದರ್ಶನ, ಅರ್ಜಿ ಸಲ್ಲಿಕೆ ಗೆ ಸಹಾಯ, ಆರೋಗ್ಯ ವಿಮಾ ಮಾರ್ಗದರ್ಶನ, ಪಿನ್ಯಾ ಭಾಷಾ ನೈಪುಣ್ಯತೆಗೆ ನೆರವು ಈ ಕಾರ್ಯಕ್ರಮದಲ್ಲಿ 75 ಜಾಸ್ತಿ ಜಾಗತಿಕ ವಿಶ್ವವಿದ್ಯಾನಿಲಯ ಕೂಡಿಯಾಡುವ 10 ಅರ ದೇಶದ ಅವಕಾಶತನ ಪಡೆದೋಳು. ಜಿಲ್ಲೆರ ಎಲ್ಲ ಅರ್ಹ ವಿದ್ಯಾರ್ಥಿಯ ಇಂಡ ಪ್ರಯೋಜನ ಪಡೆದೋಳು. ಇರದೆ ಉಳ್ಳ ವಿದ್ಯಾರ್ಥಿಯ ಸೆಪ್ಟೆಂಬರ್ 6 ಅಂಡವಳಿಯ ಲಿಂಕ್ ರಮೀದ ಅರ್ಜಿ ನೋಡೋಲು ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿಯವು ಅರಿಚಿಟ್ಟಿತು. ವಿರಾಜಪೇಟೆ ಆರ್ಚರ್ಡ್ ಕೂರ್ಗ್ಲ್ ನೆಲ್ಲಕ್ಕಿ ಕೂಟತುಂಜಿ ನಡೆದ ತೊಮ್ಮಾನ ಕಾರ್ಯಕ್ರಮತ್ತು ಸುಮಾರು ಬೊರೆ ಬೊರೆ ಕೋವುಲು ಸಾಧನೆ ಮಾಡಿನ ಆರ್ಟಿಒ ಮಡಿಕೇರಿ ಇಲಾಖೆಯಲ್ಲಿ ಕಾರ್ಬಾರ್ ಪಿನ್ಯಾ ಸಾಹಿತ್ಯತ್ತು ನೂರಾಂಗು ಅಧಿಯಾನ ಪಾಠ ಪಾಡಿನ ಬೊಪ್ಪಂಡ ಸರಳ ತಾರ ಸುಬೇದಾರ್ ಆಯ್ತು ಪಟ್ಟಾಳತ್ ನೈಚ ಬಿದ್ದಂಡ ಕ್ಯಾಪ್ಟನ್ ನಾಣಿ ದೇವಯ್ಯ ಪಿನ್ಯಾ ಮಡಿಕೇರಿ ಪೊಲೀಸ್ ಇಲಾಖೆಯಲ್ಲಿ ಸಿಸ್ಟಮ್ ಅಡ್ಮಿನ್ ಆಯ್ತು ಕಾರ್ಬಾರ್ ಮಾಡಿಯಂಡು ಡಿಜಿ ಐಜಿ ಪಿರ ಕೈಲಿಂಜ ಪದಕ ಪಡೆದಂಡ ನಂದಿ ನೆರವಂಡ ವಿವೇಕ್ ತಿಮ್ಮಯ್ಯಣ್ಣ ಹಿಂಗಕ್ಕೆ ತೊಮ್ಮಾನ ಸ್ವೀಕಾರ ಮಾಡಿಚಿ. ನೆಲ್ಲಕ್ಕಿ ಕೂಟತ್ರ ಸ್ಥಾಪಕ ಅಧ್ಯಕ್ಷ ಚಕ್ಕೆರ ಚಂದ್ರಪ್ರಕಾಶ್ ಕೂಡುನನಿಕೆ ಎಲ್ಲ ಸದಸ್ಯಂಗ ಹಾಜರಿಂಜತ್. ಕೂರ್ಗ್ ಮಾರ್ಕ್ಸ್ಮೆನ್ ವಿರಾಜ್ಪೇಟ್ ಇಂಗಡ ಆದನೆಲು ಪ್ರತಿ ಕಾಲತ್ ರನ್ನಿಕೆ ನಡಪ ಕೈಲು ಪೋದು ನಮ್ಮೆರ ಮೀದ 12 ಕಾಲತ್ರ ತೆಂಗೆಕ್ಕೆ ಬೊಡಿಬೆಪ್ಪ ಪೈಪೋಟಿನ ಸೆಪ್ಟೆಂಬರ್ 3 ಮಜ್ಜಣ ದಂಡು ಗಂಟೆಂಜಿ ವಿರಾಜಪೇಟೆ ಜೂನಿಯರ್ ಕಾಲೇಜ್ ಪರಂಬಲು ನಡೆತುವಾಂದು ಮಾರ್ಕ್ಸ್ಮೆನ್ ಅಧ್ಯಕ್ಷಗಳಾದ ಡಾಕ್ಟರ್ ಮುಕ್ಕಾಟಿರ ಸಿ ಕಾರ್ಯಪ್ಪ ಅವು ಅರಿಚಿಟ್ಟಿತು. ಇರಾದೆ ಉಳ್ಳವು ಪೈಪೋಟಿಲು ಕೂಡಿ ಆಡಲು ಏರ ಮಾಹಿತಿಕ್ಕೆ 8317-3971-74 ಇಲ್ಲಿ ಸಂಪರ್ಕ ಮಾಡಲು. ಕೊಡಗು ವಿಶ್ವವಿದ್ಯಾಲಯತ್ರ ಎನ್ಸಿಸಿ ಕೆಡೆಟ್ ಗೋಲ್ಡನ್ ಸಾರ್ಜೆಂಟ್ ಜ್ಯೇಷ್ಠ ಸುಬ್ಬಯ್ಯ ಎಂಎಚ್ ಐಂಗ ಪ್ರತಿಷ್ಠಿತ ಅಖಿಲ ಭಾರತ ತಲ್ ಸೈನಿಕ ಶಿಬಿರಕ್ಕೆ ಆಯ್ಕೆಯಾಯಿತು. ಈ ಶಿಬಿರ ದಂಡಾಯತ 6 August 31 ಸೆಪ್ಟೆಂಬರ್ 11 ನವದೆಹಲಿಯಲ್ಲಿ ನಡಪ. ಜ್ಯೇಷ್ಠ ಸುಬ್ಬಯ್ಯ ಮರಗೋಡುರ ಮಂಡಿರ ಎಂವಿ ಹರೀಶ್ ಪಿನ್ಯಾ ವಿಮಾ ದಂಪತಿರ ಮೋ. ಕೊಡಗರ ಪ್ರತಿಭಾನ್ವಿತ ಬ್ಯಾಡ್ಮಿಂಟನ್ ಕಳಿಕರ್ತಿ ದಿಯಾಭಿಮಯ ಐಂಗ ಯೋನೆಕ್ ಸನ್ರೈಸ್ ಇಂಡಿಯಾ ಜೂನಿಯರ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಪ್ರಿಕ್ಸ್ ದಂಡಾತ 26 ಬ್ಯಾಡ್ಮಿಂಟನ್ ಟೂರ್ನಿಲು ಬೊಳ್ಳಿರ ಪದಕತ್ತು ನಗದ್ದಿತ್ತು ಸಾಧನೆ ಮಾಡಿತ್ತು. ಇಲ್ಲಿಕ್ಕೆ ಇಂದೇತ್ರ ಸುದ್ದಿ ಸಮಾಚಾರ ತಂದದ್ದು.
3: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
4: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ.
6: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಸ್ ಶಾಂತರಾಜು. ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ದಾಖಲು. ಒಲೊಮೋಗ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ಬಿಷ್ಕೇಕ್ನಲ್ಲಿ ಇರಾನ್ನ ಅಧ್ಯಕ್ಷ ಡಾ ಮಸೂದ್ ಪೆಜೆನ್ಶ್ಕಿಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಪಶ್ಚಿಮ ಏಷ್ಯಾ ಪ್ರದೇಶದಲ್ಲಿ ಉದ್ಭವಿಸಿರುವ ವಿದ್ಯಮಾನಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಈ ಪ್ರದೇಶದಲ್ಲಿ ಶಾಂತಿಯುತವಾಗಿ ವ್ಯವಹರಿಸಲು ಮಾತುಕತೆ ಮತ್ತು ಸಂವಾದ ಅವಶ್ಯಕ ಎಂದು ಪ್ರತಿಪಾದಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಜನಸಾಮಾನ್ಯರು ಮತ್ತು ಜನವಸತಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ನೌಕಾಯಾನದ ಮೇಲೆ ದಾಳಿ ನಡೆಸಬಾರದು ಎಂದು ಅಭಿಪ್ರಾಯಪಟ್ಟರು. ನಂತರ ಪ್ರಧಾನಿಯವರು ಕಿರ್ಗಿಸ್ ಗಣರಾಜ್ಯದ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿದರು. ಉಭಯ ದೇಶಗಳ ನಾಯಕರು ಪರಸ್ಪರ ಆರ್ಥಿಕ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಲು ಸಮ್ಮತಿಸಿದರು. ಇದಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಅವರನ್ನು ಭೇಟಿ ಮಾಡಿದರು. ರಕ್ಷಣೆ, ಆರ್ಥಿಕತೆ, ಔಷಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯಗಳಲ್ಲಿ ಎರಡೂ ದೇಶಗಳ ಪರಸ್ಪರ ಸಹಯೋಗದ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು. ಜವಳಿ ಮತ್ತು ಉಡುಪು ಕ್ಷೇತ್ರವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಭಾಗವಾಗಿರುವುದಲ್ಲದೆ ಕೋಟ್ಯಾಂತರ ಜನರಿಗೆ ಜೀವನೋಪಾಯ ಒದಗಿಸುತ್ತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಮೌಲ್ಯಗಳಲ್ಲಿ ಬೇರೂರಿಕೊಂಡೆ ವಿದ್ಯಾರ್ಥಿಗಳು ಜಾಗತಿಕ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನಕ್ಕೆ ಯುವಜನರು ಕೊಡುಗೆ ನೀಡಬೇಕು. ವಿದ್ಯಾರ್ಥಿಗಳು ಕೇವಲ ಉದ್ಯೋಗ ಅರಸುವವರಾಗದೆ ಇತರರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವವರಾಗಬೇಕು ಎಂದು ಸಲಹೆ ನೀಡಿದರು. ಕಳೆದ 4 ದಶಕಗಳಲ್ಲಿ ರಾಷ್ಟೀಯ ಫ್ಯಾಷನ್ ತಂತ್ರಜ್ಞಾನ ಸಂಸ್ಥೆಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆಗಳನ್ನು ಮಾಡಿದ್ದು, ಇದರಿಂದ ಭಾರತಕ್ಕೆ ಜಾಗತಿಕ ಮನ್ನಣೆ ದೊರೆತಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದರು. ದೇಶದಲ್ಲಿ ಚಿಪ್ ಉತ್ಪಾದನಾ ಪರಿಸರ ವ್ಯವಸ್ಥೆ ಉತ್ತೇಜಿಸಲು ಕೇಂದ್ರ ಸರ್ಕಾರ ಇಂದು 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಯನ್ನು ಪ್ರಕಟಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್, ಮುಂಬರುವ ವರ್ಷಗಳಲ್ಲಿ ಭಾರತ ಜಾಗತಿಕ ಸೆಮಿಕಂಡರ್ ಉದ್ಯಮ ಮಾರುಕಟ್ಟೆಯ ಸುಮಾರು 10% ಹೊಂದುವ ಮೂಲಕ ಜಾಗತಿಕ ಸೆಮಿಕಂಡರ್ ಮೌಲ್ಯ ಸರಪಳಿಯಲ್ಲಿ ಹೆಚ್ಚಿನ ಪಾತ್ರ ವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ವೇಫರ್ ತಯಾರಿಕೆಯಿಂದ ಚಿಪ್ ಉತ್ಪಾದನೆಯವರೆಗೆ ಜಾಗತಿಕ ಸೆಮಿಕಂಡಕ್ಟರ್ ಮೌಲ್ಯ ಸರಪಳಿಯಲ್ಲಿ ದೇಶವನ್ನು ದೃಢವಾಗಿ ಅಳವಡಿಸಿಕೊಳ್ಳುವತ್ತ ಸರ್ಕಾರ ಗಮನಹರಿಸಿದೆ. ಮುಂಬರುವ ದಶಕಗಳಲ್ಲಿ ಪ್ರಮುಖ ಹೂಡಿಕೆಗಳಿಗೆ ಭಾರತ ಸೂಕ್ತ ತಾಣವಾಗಿದೆ ಎಂಬ ವಿಶ್ವಾಸವು ಜಾಗತಿಕ ಸೆಮಿಕಂಡರ್ ಉದ್ಯಮದ ಪಾಲುದಾರರಲ್ಲಿ ಇದೆ ಎಂದರು. ಜಾಗತಿಕ ಕೈಗಾರಿಕೆಗಳ ಉತ್ಪಾದನೆ ಮತ್ತು ವಿನ್ಯಾಸಕ್ಕಾಗಿ ಭಾರತವನ್ನು ಹೆಚ್ಚಾಗಿ ಅವಲಂಬಿಸಿವೆ. ಜಾಗತಿಕ ಸೆಮಿಕಂಡರ್ ಪೂರೈಕೆ ಸರಪಳಿಯ ಅನಿವಾರ್ಯ ಭಾಗವಾಗುವುದು ಭಾರತದ ಉದ್ದೇಶವಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದರು. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ಇದು ಅದ್ಭುತ ಸಾಧನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ತೈಲ ಬೆಲೆ ಏರಿಳಿತ, ಪೂರೈಕೆ ಸರಪಳಿ ಅಡಚಣೆಗಳು ಮತ್ತು ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಈ ಸಾಧನೆಯು ದೇಶದ ಜನರ ಸಾಮೂಹಿಕ ಶಕ್ತಿ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾತನಾಡಿ, ಈ ಬಲವಾದ ಕಾರ್ಯಕ್ಷಮತೆಯ ಕೀರ್ತಿ ದೇಶದ ಜನರು ಮತ್ತು ಅವರ ಕಠಿಣ ಪರಿಶ್ರಮಕ್ಕೆ ಸಲ್ಲುತ್ತದೆ ಎಂದು ಹೇಳಿದರು. ಆರ್ಥಿಕತೆಯ ಚುರುಕಾದ ನಿರ್ವಹಣೆಯೊಂದಿಗೆ ಎನ್ಡಿಎ ಸರ್ಕಾರ ಕೈಗೊಂಡ ಸುಧಾರಣೆಗಳು ಫಲಿತಾಂಶಗಳನ್ನು ನೀಡುತ್ತಿವೆ.

0: ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಲ್ಲ ನಾಗರಿಕರಿಗೆ ಆರ್ಥಿಕ ಅವಕಾಶಗಳನ್ನು ಮತ್ತಷ್ಟು ವಿಸ್ತರಿಸಲು ಬದ್ದವಾಗಿದೆ ಎಂದು ಅವರು ತಿಳಿಸಿದರು. ದ್ವಿಪಕ್ಷೀಯ ಸಹಕಾರ ಬಲಪಡಿಸಲು ಹಾಗೂ ಪರಿಸರ ಮತ್ತು ಹವಾಮಾನ ಬದಲಾವಣೆ ಕುರಿತು ಒಪ್ಪಂದ ವಿನಿಮಯ ಸಮಗ್ರಗೊಳಿಸಲು ನಾಲ್ಕನೇ ಇಂಡೋ ಜರ್ಮನ್ ಪರಿಸರ ಸಭೆ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಹಾಗೂ ಜರ್ಮನ್ ಪರಿಸರ ಹವಾಮಾನ ಸಂರಕ್ಷಣೆ, ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವ ಕಾರ್ಸ್ಟನ್ ಸ್ನೈಡರ್ ಸಭೆಯ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸಲು, ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಮತ್ತು ಪ್ರಾಯೋಗಿಕ ಸಹಯೋಗವನ್ನು ಮುನ್ನಡೆಸಲು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ನೀತಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ಎರಡೂ ಕಡೆಯವರು ಚರ್ಚಿಸಲಿದ್ದಾರೆ. ಸಭೆಯಲ್ಲಿ ನೀತಿ ನಿರೂಪಕರು, ಖಾಸಗಿ ವಲಯದ ಪ್ರತಿನಿಧಿಗಳು, ಚಿಂತಕರು ಮತ್ತು ಇತರೆ ಪ್ರಮುಖರು ಪಾಲುದಾರರು ಭಾಗವಹಿಸಲಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ನವದೆಹಲಿಯಲ್ಲಿಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಮುಂಬರುವ ಅವಧಿಗೆ ಕೈಗೊಳ್ಳಬೇಕಾದ ಆದ್ಯತೆಯ ಕಾರ್ಯಗಳು ಹಾಗೂ ಚಟುವಟಿಕೆಗಳನ್ನು ಪರಿಶೀಲಿಸಿದ ಅವರು, ಶಾಲಾ ಶಿಕ್ಷಣವನ್ನು ಮತ್ತಷ್ಟು ಪರಿಣಾಮಕಾರಿ, ಸುಲಭ ಲಭ್ಯ ಹಾಗೂ ಫಲಿತಾಂಶ ಆಧಾರವಾಗಿಸಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು. ಕಲಿಕೆಯನ್ನು ಬಲಪಡಿಸುವುದು, ತಂತ್ರಜ್ಞಾನ ಆಧಾರಿತ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದು ಮತ್ತು ಪ್ರತಿಯೊಂದು ಮಗು ಕಲಿಕೆಯ ಬೆಳವಣಿಗೆಯಲ್ಲಿ ಹಾಗೂ ಯಶಸ್ವಿಯಾಗಲು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವುದರ ಮೇಲೆ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಕಳೆದ ವಾರ ಸಂಭವಿಸಿದ ಭೀಕರ ಪ್ರವಾಹ ಮತ್ತು ಮಣ್ಣಿನ ಕುಸಿತದಿಂದ ಮೃತಪಟ್ಟವರ ಸಂಖ್ಯೆ 903ಕ್ಕೆ ಏರಿಕೆಯಾಗಿದ್ದು 4,000ಕ್ಕೂ ಅಧಿಕ ಮಂದಿ ಇನ್ನೂ ಪತ್ತೆಯಾಗಿಲ್ಲ. ಪ್ರವಾಹ ಪೀಡಿತ ನೇಪಾಳದ ಎಲ್ಲ 8 ಜಿಲ್ಲೆಗಳಿಂದ ಮೃತದೇಹಗಳನ್ನು ಹೊರತೆಗೆಯಲಾಗಿದ್ದು ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪ್ರವಾಹದಲ್ಲಿ ಸಿಲುಕಿರುವವರನ್ನು ರಕ್ಷಿಸಲು ರಕ್ಷಣಾ ತಂಡಗಳು ತೀವ್ರ ಕಾರ್ಯಾಚರಣೆ ನಡೆಸುತ್ತಿವೆ. ಒಟ್ಟು ಸುಮಾರು 21,000 ಭದ್ರತಾ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ನೇಪಾಳದ ರಾಷ್ಟೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ಈ ನಡುವೆ ಪ್ರವಾಹದಲ್ಲಿ 6 ಜಲವಿದ್ಯುತ್ ಯೋಜನೆಗಳಲ್ಲಿ ಕನಿಷ್ಠ 933 ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಟಿಬೆಟ್ನಲ್ಲಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 16ಕ್ಕೆ ಏರಿಕೆಯಾಗಿದ್ದು 546 ಮಂದಿ ಕಾಣೆಯಾಗಿದ್ದಾರೆ. ನೇಪಾಳ ಟಿಬೆಟ್ ಗಡಿಯಲ್ಲಿರುವ ಪಟ್ಟಣಗಳು ಮತ್ತು ಗ್ರಾಮಗಳ ಮೂಲಕ ಹಿಮ, ಬಂಡೆ, ಕೆಸರು ಮತ್ತು ಅವಶೇಷಗಳ ಭಾರೀ ಪ್ರವಾಹವೇ ಹರಿದು ಬಂದಿತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನವದೆಹಲಿಯಲ್ಲಿ ನೇಪಾಳದ ರಾಯಭಾರ ಕಚೇರಿಯಲ್ಲಿ ಭಾರತ ಸರ್ಕಾರದ ಪರವಾಗಿ ಸಂತಾಪ ಸೂಚನಾ ಪುಸ್ತಕಕ್ಕೆ ಸಹಿ ಹಾಕಿದ್ದಾರೆ. ಈ ತಿಂಗಳ 26ರಂದು ಸಂಭವಿಸಿದ ಅಠಾತ್ ಪ್ರವಾಹದಿಂದ ಉಂಟಾದ ಅಮೂಲ್ಯ ಜೀವಗಳ ನಷ್ಟ ಮತ್ತು ದೊಡ್ಡ ಪ್ರಮಾಣದ ವಿನಾಶಕ್ಕೆ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಈ ನೈಸರ್ಗಿಕ ವಿಕೋಪವು ನೇಪಾಳದ ನಾಗರಿಕರ ಜೊತೆಗೆ ಭಾರತೀಯ ಪ್ರಜೆಗಳು ಸೇರಿದಂತೆ ಹಲವಾರು ವಿದೇಶಿ ಪ್ರಜೆಗಳ ಮೇಲೂ ಪರಿಣಾಮ ಬೀರಿದೆ. ಈ ದುರಂತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಭಾರತ ಸರ್ಕಾರ ಇದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಬಾಂಗ್ಲಾದೇಶದೊಂದಿಗೆ 30 ವರ್ಷಗಳ ಗಂಗಾ ಪದ್ಮ ನದಿ ನೀರು ಹಂಚಿಕೆ ಒಪ್ಪಂದವನ್ನು ನವೀಕರಿಸುವ ಮುನ್ನ ರಾಜ್ಯದ ಹಿತಾಸಕ್ತಿಯನ್ನು ರಕ್ಷಿಸುವಂತೆ ಪಶ್ಚಿಮ ಬಂಗಾಳ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದೆ. ಈ ಒಪ್ಪಂದ ಡಿಸೆಂಬರ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹೂಗ್ಲಿ ನದಿಯ ನೌಕಾಯಾನ ಹಾಗೂ ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನ ಹಡಗು ಸಂಚಾರವನ್ನು ರಕ್ಷಿಸಲು ಬೇಸಿಗೆಯಲ್ಲಿ ಸಾಕಷ್ಟು ನೀರಿನ ಹರಿವು ಖಚಿತಪಡಿಸಿಕೊಳ್ಳಬೇಕು ಎಂದು ಪಶ್ಚಿಮ ಬಂಗಾಳ ಸರ್ಕಾರ ಒತ್ತಾಯಿಸಿದೆ. ಮಾಲ್ದಾ, ಮುರ್ಷಿದಾಬಾದ್ ಮತ್ತು ನಾಡಿಯಾ ಜಿಲ್ಲೆಗಳಲ್ಲಿ ನದಿ ತೀರದ ಸವಕಳಿ, ಹೂಳು ತುಂಬುವಿಕೆ ಹಾಗೂ ಪ್ರವಾಹದ ಬಗ್ಗೆಯೂ ರಾಜ್ಯ ಸರ್ಕಾರ ಕಳವಳ ವ್ಯಕ್ತಪಡಿಸಿದೆ. ಜಕಿಯಾದಲ್ಲಿ ನಡೆದ WTT ಫೀಡರ್ ಒಲೊಮೋಕ್ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಅಂಕುರ್ ಭಟ್ಟಾಚಾರ್ಜಿ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗೆದ್ದಿದ್ದಾರೆ. ವಿಶ್ವದ 78ನೇ ಕ್ರಮಾಂಕದ ಅಂಕುರ್ ಸಿಂಗಲ್ಸ್ ಫೈನಲ್ನಲ್ಲಿ 3ನೇ ಶ್ರೇಯಾಂಕದ ಸ್ಲೊವೇನಿಯಾದ ಡೆನಿ ಕೌಸಲ್ ಅವರನ್ನು 3-1 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. ಇದೇ ವೇಳೆ ಅಂಕುರ್ ಹಾಗೂ ಆಕಾಶ್ ಪಾಲ್ ಜೋಡಿಯು ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಫೈನಲ್ನಲ್ಲಿ ಹಂಗೇರಿಯ ಸಿಸಾಬಾ ಆಂಧ್ರ ಸಂತೋಷಿ ಮತ್ತು ಪೋಲೆಂಡ್ನ ಅಲನ್ ಕುಲ್ಚಿಕಿ ಜೊಲೆಸ್ಕಿ ಜೋಡಿಯನ್ನು 3-1 ಅಂತರದಿಂದ ಸೋಲಿಸಿದರು. ದುಬೈನಲ್ಲಿ ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ಇಂದು ಇಂಡೋನೇಷ್ಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು

0: ಸೂಚ್ಯಂಕ ಸೆನ್ಸೆಕ್ಸ್ 307 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 76,957 ಅಂಕಗಳು ದಾಖಲಾಗಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಷ್ಕೇಕ್ನಲ್ಲಿ ಇರಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. 1.27 ಲಕ್ಷ ಕೋಟಿ ರೂಪಾಯಿ ವೆಚ್ಚದ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ. 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.8% ದಾಖಲು. ಒಲಮೋಕ್ ಟೇಬಲ್ ಟೆನಿಸ್ ಪಂದ್ಯಾವಳಿ ಭಾರತದ ಅಂಕುರ್ ಭಟ್ಟಾಚಾರ್ಜಿಗೆ ಚೊಚ್ಚಲ ಪುರುಷರ ಸಿಂಗಲ್ಸ್ ಪ್ರಶಸ್ತಿ ಗರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45.
2: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
3: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಕೆಸಿ ಶಿವಪ್ಪ ಅವರ ಕವಿತೆ. ಹಾಡಿರುವವರು ಡಾಕ್ಟರ್ ರಾಜ್ಕುಮಾರ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಮುಂದಿನ ಕಾರ್ಯಕ್ರಮ ಸಿರಿಗಂಧ.

0: ಎಲ್ಲವನ್ನೂ ಬಲ್ಲ ಪರಮಪಿತನೇ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ಪ್ರಮುಖ ಮಳೆ ನಕ್ಷತ್ರಗಳ ಬಗ್ಗೆ ಇರೋ ಗಾದೆಗಳು ಹಾಗೂ ಕೃಷಿಯ ಮಹತ್ವದ ಬಗ್ಗೆ ಹೇಳೋದಾದ್ರೆ, ಅಶ್ವಿನಿ ಮಳೆ ಬಿದ್ರೆ ಅರಿಶಿನಕ್ಕೆ ಮೇಲು, ಜೊತೆಗೆ ಬಿಸಿಲಿನ ಬೇಗೆಯ ನಡುವೆ ಬರುವ ಮುಂಗಾರು ಪೂರ್ವ ಮಳೆ ಇದು. ಭರಣಿಯ ಮಳೆಯಾದ್ರೆ ಧರಣಿಯೆಲ್ಲಾ ಬೆಳೆ. ಇದು ಭೂಮಿಯನ್ನು ಬಿತ್ತನೆಗೆ ಹದಗೊಳಿಸಲು ಸೂಕ್ತವಾದ ಮಳೆ. ಕೃತಿಕ ಮಳೆ ಕಾದ್ರೆ ಗದ್ದೆಗೆ ಒಳ್ಳೆಯದು. ಇಲ್ಲಿ ಭೂಮಿ ಕಾಯುವುದು ಪ್ರಕೃತಿ ಸಮತೋಲನಕ್ಕೆ ಅಗತ್ಯ. ಹಾಗೆ ಹಲವಾರು ಮಳೆ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತ ಗಾದೆಗಳನ್ನ ನೋಡೋದಾದ್ರೆ, ರೋಹಿಣಿ ಮಳೆ ಓಣಿಯೆಲ್ಲಾ ಕೆಸರು, ಮೃಗಶಿರೆಯಲ್ಲಿ ಮಿಸುಕಾಡದೆ ನೆರೆ ಬಂತು, ಆರಿದ್ರ ಮಳೆ ಆಗದೆ ಗುಡುಗಿದರೆ ಆರು ಮಳೆ ಆಗಲ್ಲ, ಆಶ್ಲೇಷ ಮಳೆ ಬಿದ್ದು ಸಸಿಲೆ ಬೆಟ್ಟಕ್ಕೇರಿತು, ಹುಬ್ಬೆ ಮಳೆಯಲ್ಲಿ ಹುಬ್ಬೆತ್ತಲೂ ಆಗಲ್ಲ, ಚಿತ್ತ ಮಳೆ ವಿಚಿತ್ರ ಬೆಳೆ, ಸ್ವಾತಿ ಮಳೆ ಮುತ್ತಿನ ಬೆಳೆ, ಹೀಗೆ ಮಳೆ ನಕ್ಷತ್ರಗಳಿಗೆ ಸಂಬಂಧಿಸಿದ ಹಲವು ಗಾದೆಗಳನ್ನ ನಾವು ಕಾಣಬಹುದು. ಈಗ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಗೀತೆ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

0: ಹೊಸ ಹೊಸ ಕೃಷಿಕನ ಪರಿಚಯ ಮಾಡಿಸೋ.
1: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೆ? ಭತ್ತ ರಾಗಿ ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ

0: ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಮಳೆ ಬಗ್ಗೆ ಹಾಗೂ ಮಳೆ ನಕ್ಷತ್ರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಮಳೆ ಹೆಚ್ಚಾದ್ರೂ ಕಷ್ಟ ಆಗುತ್ತೆ, ಮಳೆ ಕಡಿಮೆ ಬಂದರೂ ಕಷ್ಟ ಆಗುತ್ತೆ. ಇದನ್ನೇ ನಾವು ಅತಿವೃಷ್ಟಿ, ಅನಾವೃಷ್ಟಿ ಅಂತ ಕರಿತೀವಿ. ಇನ್ನು ಅತಿವೃಷ್ಟಿ ಅಂದರೆ ಅತಿಯಾದ ಮಳೆ ಹಾಗೂ ಪ್ರವಾಹ, ಮತ್ತು ಅನಾವೃಷ್ಟಿ ಮಳೆಯ ಅಭಾವ ಹಾಗೂ ಬರಗಾಲ. ಇವೆರಡೂ ಪ್ರಕೃತಿಯ ತೀವ್ರತರದ ಹವಾಮಾನ ವೈಪರೀತ್ಯಗಳಾಗಿದ್ದು ಕೃಷಿ, ಆರ್ಥಿಕತೆ ಮತ್ತು ಮಾನವ ಜೀವನದ ಮೇಲೆ ಗಂಭೀರವಾದ ಪರಿಣಾಮವನ್ನು ಬೀರುತ್ತವೆ. ಅತಿವೃಷ್ಟಿ ಅಂದರೆ ನಿರ್ದಿಷ್ಟವಾದ ಅವಧಿಯಲ್ಲಿ ನದಿ, ಕೊಳ್ಳ ಅಥವಾ ಆಯಾ ಪ್ರದೇಶದ ಸಾಮರ್ಥ್ಯಕ್ಕಿಂತ ಅತಿಯಾಗಿ ಬೀಳೋ ಮಳೆ. ಇನ್ನು ಅನಾವೃಷ್ಟಿ ಅಂದರೆ ದೀರ್ಘಕಾಲದವರೆಗೆ ಮಳೆಯಾಗದೆ ಕುಡಿಯಲು ಮತ್ತು ಕೃಷಿಗೆ ನೀರಿಲ್ಲದಂಥ ಸ್ಥಿತಿ. ಈಗ ಕೇಳಿ ಮೊದಲ ಸಲ ಚಿತ್ರದ ಗೀತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ಈ ಗೀತೆಗಿದೆ.

ಜೆಸ್ಸಿ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಹರಿಚರಣ್ ಅವರ ಧ್ವನಿ, ಹರಿಚರಣ್ ಹಾಗೂ ಸಮನ್ವಿತಾ ಶರ್ಮಾ ಅವರ ಧ್ವನಿಗಳಲ್ಲಿ, ಪವನ್ ಒಡೆಯರ್ ಅವರ ಸಾಹಿತ್ಯ, ಅನೂಪ್ ಸೀಲಿನ್ ಅವರ ಸಂಗೀತ.

ಅತಿವೃಷ್ಟಿ ಅನಾವೃಷ್ಟಿಗಳ ಬಗ್ಗೆ ಹೇಳ್ತಾ ಇದ್ವಿ. ಅತಿವೃಷ್ಟಿಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳೋದಾದ್ರೆ, ಬೆಳೆ ಹಾನಿ ಅಂದ್ರೆ ಬೆಳೆದ ಬೆಳೆಗಳು ಅತಿಯಾದ ಮಳೆಗೆ ನೀರಿನಲ್ಲಿ ಮುಳುಗಿ ನಾಶವಾಗ್ತವೆ. ಭಾರಿ ಮಳೆಯ ರಭಸಕ್ಕೆ ಭೂಮಿಯ ಮೇಲ್ಪದರದ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗಿ ಮಣ್ಣಿನ ಫಲವತ್ತತೆ ನಷ್ಟವಾಗುತ್ತೆ. ಸೇತುವೆ, ರಸ್ತೆ, ಮನೆಗಳು ಕುಸಿಯುತ್ತವೆ. ಕಲುಷಿತ ನೀರಿನಿಂದ ಡೆಂಗ್ಯು, ಕಾಲರಾ ಮುಂತಾದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಇದೆ. ಇವಿಷ್ಟು ಅತಿವೃಷ್ಟಿಯಿಂದಾಗುವ ದುಷ್ಪರಿಣಾಮಗಳಾಗಿವೆ. ಮುಂದಿನ ಗೀತೆ ಸೇವಂತಿ. ಸೇವಂತಿ ಚಿತ್ರದಿಂದ ಮೂಡಿಬರಲಿದೆ. ಚಿತ್ರ ಅವರ ಧ್ವನಿಯಲ್ಲಿ ಎಸ್ ಎ ರಾಜಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಅನಾವೃಷ್ಟಿ ಅಂತ ಹೇಳಿದ್ರೆ ಅನಾವೃಷ್ಟಿಯಿಂದಲೂ ಅನೇಕ ತೊಂದರೆಗಳನ್ನು ಎದುರಾಗ್ತವೆ. ಅವೆಂದರೆ ಬಿತ್ತನೆ ಮಾಡೋಕ್ಕೆ ಸಾಧ್ಯವಾಗದೆ ಅಥವಾ ಮಳೆ ಇಲ್ಲದೆ ಬೆಳೆ ಒಣಗಿ ರೈತರು ತೀವ್ರ ಸಾಲದ ಸುಳಿಗೆ ಸಿಲುಕ್ತಾರೆ ಅಥವಾ ಆರ್ಥಿಕ ಸಂಕಷ್ಟ ಎದುರಿಸಬೇಕು. ಭೂಮಿಯ ಅಡಿಯಲ್ಲಿರುವ ನೀರಿನ ಮಟ್ಟ ತೀವ್ರವಾಗಿ ಕುಸಿದು ಬಾವಿ ಹಾಗೂ ಕೊಳವೆ ಬಾವಿಗಳಲ್ಲಿ ನೀರಿನ ಕೊರತೆ. ಇದರಿಂದಾಗಿ ಧಾನ್ಯಗಳ ಉತ್ಪಾದನೆ ಕಡಿಮೆಯಾಗಿ ಬೆಲೆ ಏರಿಕೆಯಾಗುತ್ತೆ. ಜೊತೆಗೆ ಪಶು ಪಕ್ಷಿಗಳಿಗೆ ಆಹಾರ ಮತ್ತು ನೀರಿಲ್ಲದೆ ಆಹಾರದ ಅಭಾವ ಉಂಟಾಗಿ ಜೀವಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಗ ಕೇಳಿ ರಶ್ಮಿ ಚಿತ್ರದ ಗೀತೆ ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಅಗಸ್ತ್ಯ ಅವರ ಸಂಗೀತ ಈ ಗೀತೆಗಿದೆ.

ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಇವುಗಳಿಂದಾಗುವಂತಹ ತೊಂದರೆಗಳು ದುಷ್ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗಾದ್ರೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳನ್ನ ತಡೆಗಟ್ಟುವ ಹಾಗೂ ಇವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವ ಕ್ರಮಗಳ ಬಗ್ಗೆ ತಿಳಿಯೋದಾದ್ರೆ, ಮೊದಲನೇದಾಗಿ ಬಿದ್ದಂತ ಮಳೆ ನೀರನ್ನ ವ್ಯರ್ಥವಾಗಿ ಹರಿದು ಹೋಗಕ್ಕೆ ಬಿಡದೆ ಇಂಗು ಗುಂಡಿಗಳ ಮೂಲಕ ಅಂತರ್ಜಲ ಮಟ್ಟವನ್ನ ಹೆಚ್ಚಿಸಬೇಕು. ಗಿಡಮರಗಳನ್ನ ಬೆಳೆಸೋದ್ರಿಂದ ಹವಾಮಾನ ಸಮತೋಲನ ಕಾಯ್ದುಕೊಳ್ಳಬಹುದು ಹಾಗೂ ಮಣ್ಣಿನ ಸವೆತ ತಡಿಬಹುದಾಗಿದೆ. ಚೆಕ್ ಡ್ಯಾಂ ನಿರ್ಮಾಣ, ಕೆರೆಕಟ್ಟೆಗಳ ಹೂಳೆತ್ತುವುದು ಮತ್ತು ನೈಸರ್ಗಿಕವಾದ ಜಲಮೂಲಗಳನ್ನು ಸಂರಕ್ಷಣೆ ಮಾಡಬೇಕು, ಬರಪೀಡಿತ ಪ್ರದೇಶಗಳಲ್ಲಿ ಹನಿ ನೀರಾವರಿ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದು ಮತ್ತು ಕಡಿಮೆ ನೀರು ಬೇಡುವ ರಾಗಿ, ಸಜ್ಜೆ ಮುಂತಾದ ಸಿರಿಧಾನ್ಯಗಳನ್ನು ಬೆಳೆಯುವಂತಹ ವೈಜ್ಞಾನಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಈಗ ಕೇಳಿ, ಮಳೆ ಬರಲಿ ಮಂಜು ಇರಲಿ ಚಿತ್ರದ ಗೀತೆ ಅಲೋಕ್ ಇಂಚರ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ವಿ ಗುರುರಾಜ್ ಹಾಗೂ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು ಸರಿಯಾಗಿ 8:45 ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

ಭರತ್ ಬಿಜೆ ಅವರ ಧ್ವನಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ರಚನೆಯನ್ನ ಕೇಳಿದ್ರಿ. ಈಗ ಕೇಳಿ ಲಕ್ಷ್ಮೀ ನಾರಾಯಣ ಭಟ್ಟರ ರಚನೆ ನನ್ನೇ ಬಾಳಿನ.

ಆಕಾಶವಾಣಿ ಬೆಂಗಳೂರು, ಸಮಯ 9:30. ಕರ್ನಾಟಕ, ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆ, ವೈಲಿನ್ ಕಾರ್ತಿಕ್ ಕೌಶಿಕ್, ಮೃದಂಗ್ ಆರ್ ನರಸಿಂಹನ್. ಮೊದಲಿಗೆ ಸೀತಾಪತೆ ಕವಾಚ್ ಆದಿತಾಳ ತ್ಯಾಗರಾಜರ ರಚನೆ, ನಂತರ ಮೀನಲೋಚನೆ ತೋಡಿ ರೂಪಕ ತಾಳ ಮುತ್ತಯ್ಯ ಭಾಗವತರು.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆಯನ್ನು ಕೇಳಿದಿರಿ. ವೈಲಿನ್ ಸಹಕಾರ ಕಾರ್ತಿಕ್ ಕೌಶಿಕ್, ಮೃದಂಗ ಆರ್ ನರಸಿಂಹನ್.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
1: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನು ನಿನ್ನಷ್ಟೇ ಅಳ್ತಾ ಇದ್ದಾನೆ. ನನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
2: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
3: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಬರೀ ಬರೀ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರಿಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ವನಿತಾ ವಿಹಾರ.
1: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು, ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ವಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್, ಹಾಗೂ ನನ್ನ ಜೊತೆಗೆ
2: ನಾನು ರಕ್ಷಿತಾ ರಾಜೀವ್,
1: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.

0: ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ, ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ. ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಬಾಧೆ, ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ, ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನವಾಗಿ ಹಿಂತಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
1: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬಾಲ್ಯದಲ್ಲೇ ಕೃಷ್ಣನನ್ನು ಕೊಲ್ಲೋಕೆ ಅಂತ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟು ಬೆಣ್ಣೆ ಕದಿಯೋದು, ಗೋಪಿಯರನ್ನು ಗೋಳಾಡುವುದು, ಹೀಗೆ ಹತ್ತು ಹಲವು ಬಾಲ್ಯ ಚೇಷ್ಟೆ ಮಾಡಿದ. ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಕೃಷ್ಣನ ಆಟ ಎಲ್ಲ ಕೇಳಾಯ್ತು. ಕೃಷ್ಣನ ಕೊಳಲು ಅಷ್ಟೇ ಚಂದ, ಇಂಪು, ಪೆಂಪು. ಕೃಷ್ಣನ ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನ ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ, ಮನೆ, ಮಕ್ಕಳು, ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಮುಗ್ಧ ಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ, ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಂಬಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲನೂದುವ ಶ್ರೀಕೃಷ್ಣ, ರಾಗ ಕಾಮಾಜ್, ಆದಿತಾಳದಲ್ಲಿ.

0: ಶ್ರೀಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುತ್ತಲೂ ಅರಳುತ್ತಾ ಪ್ರಭಾವ ಅಲೆಯಲೆಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಅಕೋಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತ.

0: ಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲಾ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು. ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಈ ಹಾಡಿನ ಮೂಲಕ ಕೇಳೋಣ ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ, ರಾಗಾ ಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಬೆಂಗಳೂರು, ಸಮಯ 10:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ರವಿಚಂದ್ರ ಚಿತ್ರದ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಮುಂದಿನ ಗೀತೆ ರಾಜಾ ಜಾನಿ ಚಿತ್ರದಿಂದ ಮೂಡಿಬರಲಿದೆ. ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಆನಂದ್ ಭಕ್ಷಿಯವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ಈ ಗೀತೆಗಿದೆ.

ಪಿಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕೇಳಿ ರಾಜ ನನ್ನ ರಾಜ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಜಾನಕಿಯವರ ಸುಮಧುರ ಕಂಠದಿಂದ ಮೂಡಿಬರಲಿದೆ ಪರಸಂಗದ ಗೆಂದೆ ತಿಮ್ಮ ಚಿತ್ರದ ಗೀತೆ. ಪ್ರೊಫೆಸರ್ ದೊಡ್ಡರಂಗಗೌಡ ಅವರ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ.

ಕುವೆಂಪುರವರ ಸಾಹಿತ್ಯ ವಿದ್ದು ಜಿಕೆ ವೆಂಕಟೇಶ್ ಅವರ ಸಂಗೀತವಿರುವ ಗೌರಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ.

ವಾಣಿ ಜಯರಾಮ್ ಹಾಗೂ ಜಯಚಂದ್ರನವರ ಧ್ವನಿಗಳಲ್ಲಿ ಕೇಳಿ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 11 ಗಂಟೆ. ಈಗ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳು, 6:30 ಚಿಂತನ ಬಿಎಸ್ ಭಗವಾನ್ ಅವರಿಂದ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ, 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಗಳು, 6:50 ರೈತರಿಗೆ ಸಲಹೆ, 7:15 ಶಶಿಧರ್ ಕೋಟೆ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ, 7:45 ಹಾಗೂ 8:30 ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿಮುದ್ರಣ, ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ಕರ್ನಾಟಕ ಶೈಲಿಯ ವೈಲಿನ್ ವಾದನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಕೊಡುಗೆ. ಗಂಟೆ 5:00 ಗಾನಗಂಗೆ, 10:30 ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳು, 11:00 ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಭಾಗವಹಿಸಲಿರುವ ಇನ್ವೆಸ್ಟಿಚೂರ್ ಸೆರೆಮನಿಯ ನೇರ ಪ್ರಸಾರ ಕಾರ್ಯಕ್ರಮ. ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ, ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಅಂಗವಾಗಿ ಮಹಿಳೆಯರ ಪೌಷ್ಟಿಕತೆ ಹಾಗೂ ಆರೋಗ್ಯಕರ ಜೀವನ ಶೈಲಿ.

ಈ ಕುರಿತು ರಿಜಿಸ್ಟರ್ಡ್ ಡಯಟಿಷಿಯನ್ ಡಾಕ್ಟರ್ ಅಕ್ಷತಾ ಎನ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಕೀರ್ತನಾ ವಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಮಾನಸಿಕ ಒತ್ತಡದ ಸ್ವರೂಪಗಳು ಹಾಗೂ ಚಿಕಿತ್ಸೆ ಈ ವಿಷಯ ಕುರಿತಂತೆ ಮನೋರೋಗ ತಜ್ಞರಾದ ಡಾಕ್ಟರ್ ಗಿರೀಶ್ ಬಾಬು ಎನ್ ಅವರೊಂದಿಗೆ ಸಂದರ್ಶನ ಪ್ರಸ್ತುತಿ ಮಾಲಾ ಸಾಮ್ರಾಣಿ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ, ಪಿಎಂ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್ ಈ ಕುರಿತು ಮಾಹಿತಿ ಕಾರ್ಯಕ್ರಮ ರಾಯಚೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. ಎರಡು ಗಂಟೆ 40 ನಿಮಿಷಕ್ಕೆ ಹಿಂದಿ ಪಾಠ ಹೇಳಿಕೊಡಲಿದ್ದಾರೆ ಶ್ರೀನಿವಾಸ ಮೂರ್ತಿ. ಇನ್ನು ನಾಳೆ ಸಂಜೆ ಪ್ರಸಾರದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:30 ಅವಲೋಕನ. 6:50 ಕಿಸಾನ್ ವಾಣಿ, ಪ್ರಾಯೋಜಕರು ಕೃಷಿ ಇಲಾಖೆ ಭಾರತ ಸರ್ಕಾರ. ಹೈನುಗಾರಿಕೆಯಲ್ಲಿ ಮೇವಿನ ಬೆಳೆಗಳ ಪಾತ್ರ ಈ ಕುರಿತು ಬೆಂಗಳೂರು ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿ ಎ ಅವರೊಡನೆ ಸಂದರ್ಶನ. ಸಂದರ್ಶಿಸುವವರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕನಕಪುರ ತಾಲೂಕು ದೊಡ್ಡ ಕಬ್ಬಳ್ಳಿಯ ಗುರುಮಾದಪ್ಪ ಮತ್ತು ಸಂಗಡಿಗರಿಂದ ಕಂಸಾಳೆ ಪದ ಕೇಳುವಿರಿ. ಏಳು ನಲವತ್ತೈದಕ್ಕೆ ಸಿರಿಗಂಧ, 9:15 ಭವಾನಿ ಹೆಗಡೆ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್ ಮತ್ತು ಮಂಥನ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರ ಕಲ್ಯಾಣ ರಾಮನ್ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವೈಲಿನ್ ಸಿಎನ್ ತ್ಯಾಗರಾಜು, ಮೃದಂಗ ಅನಿರುದ್ಧ್ ಎಸ್ ಭಟ್. ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಈ ಎಲ್ಲಾ ಕಾರ್ಯಕ್ರಮಗಳು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವವು.